0: ಕೇಳ್ತಾ ಇದ್ರಾ ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಕೇಳುಗರೆಲ್ಲರಿಗೂ ಕೂಡ ಶುಭ ಮುಂಜಾನೆ. ಡಿವಿಜಿಯ ಒಂದು ಕಗ್ಗ ಈ ರೀತಿ ಇದೆ. ಹೇಮ ಕುಂಭದಿ ಕೊಳಚೆ ರೊಚ್ಚು ನೀರ್ಗಳ ತುಂಬಿ ರಮಣೀಯ ಕದೊಳಿಟ್ಟ ಮಗಂಧವನು ಪ್ರೇಮ ಪುಷ್ಪಕ್ಕೆ ಮೊನಚು ರಸಗ ಗರಗಸವ ನಂಚಿರಿಸಿ ಏಂ ಮಾಡಿದನು ಬೊಮ್ಮ ಮಂಕುತಿಮ್ಮ. ವಿಧಿಯ ಲೀಲೆಗಳಿಗೆ ಕೊನೆ ಇಲ್ಲ, ಓದ್ಲಿಲ್ಲ ಅಲ್ವಾ? ಹಾಗೆ ಆ ಲೀಲೆಗಳು ಲೀಲೆಗಳು ಕೂಡ ಅಸಂಖ್ಯಾತ ಅಂತ ಅನ್ಕೋಬಹುದು. ಚಿನ್ನದ ಬಿಂದಿಗೆ ನಮಗೆ ಸಿಗತ್ತೆ ಮಣ್ಣಿನೊಳಗಡೆ ಅಂದರೆ ಅದರೊಳಗಡೆ ಕೊಳಚೆ ನೀರು ಕೂಡ ತುಂಬಿರುತ್ತೆ. ತುಂಬ ರಮಣೀಯವಾದ ವಸ್ತುವಿನಲ್ಲಿ ಕೀವು, ಕೊಳೆತ, ವಾಸನೆ ಇವುಗಳನ್ನು ಇಟ್ಟಿರುತ್ತೆ. ಹೊರನೋಟದಿಂದ ಆಕರ್ಷಿಸುವಂತಹ ನಮ್ಮ ಪ್ರೀತಿಯನ್ನು ಹುಟ್ಟಿಸುವಂತಹ ಒಂದು ಹೂವಿನ ಪಕ್ಕದಲ್ಲೇ ಗರಗಸದಂತಿರುವಂತಹ ಚೂಪಾದ ಮುಳ್ಳು ಇರುತ್ತೆ. ಹೀಗೆ ಈ ಬ್ರಹ್ಮವಸ್ತುವಿನ ಸೃಷ್ಟಿ ತುಂಬಾ ವಿಚಿತ್ರವಾಗಿ ನಡೆದಿದೆ, ಹಾಗೆ ಸೋಜಿಗವಾಗಿ ನಡೆದಿದೆ. ಇದನ್ನು ಯಾಕೆ ಹೀಗೆ ಮಾಡ್ದ ಅಂತ ಸೋಜಿಗದಲ್ಲೇ ಪ್ರಶ್ನೆ ಕೇಳ್ತಾರೆ ಡಿವಿಜಿ. ನೀವು ಕೂಡ ಯೋಚನೆ ಮಾಡಿ. ಈ ನಿಟ್ಟಿನಲ್ಲಿ ಶುಭ ದಿನ ನಿಮ್ಮದಾಗಿರಲಿ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್ ಟು ಎಫ್ ಎಂ ರೈನ್ಬೋ.
1: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನವೆಲ್ಲೋ ಸ್ಟುಡಿಯೋ. ಸಮಯ ಹೇಳ್ತಾ ಇದೆ 6:10 ಅಂತ. ಸೊ ಇದು ನಾದಾರ್ಚನೆಯ ಸಮಯ, ಸುಂದರ ಭಕ್ತಿಗೀತೆಗಳನ್ನ ಕೇಳುವ ಸಮಯ ಇದು. ಮುಂದೆ ವಿದ್ಯಾಭೂಷಣರ ಧ್ವನಿಯಲ್ಲಿ, ವಿದ್ಯಾಭೂಷಣರೇ ರಚಿಸಿರುವಂತಹ ಒಂದು

ಕೇಳ್ತಾ ಇದ್ರ ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಈಗಷ್ಟೇ ನಾಗವಲ್ಲಿ ನಾಗರಾಜ್, ಪಿ ರಮಾ ಹಾಗೂ ಚಂದ್ರಿಕಾ ಅವರ ಧ್ವನಿಯಲ್ಲಿ ಸುಂದರ ಸ್ತುತಿಯನ್ನ ಕೇಳಿದೀವಿ. ಸೂರ್ಯೋದಯಕ್ಕೂ ಮುನ್ನ ಅಂದ್ರೆ ಬೆಳಗಿನ ಜಾವ 4-5 ನಡುವಿನ ಸಮಯ ಏನಿದೆಯಲ್ಲ ಅದು ಭಾರತೀಯ ಪರಂಪರೆಯಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಕೂಡ ಹೇಳ್ತಾರೆ. ಈ ಸಮಯದಲ್ಲಿ ನಿಸರ್ಗದಲ್ಲಿ ಸತ್ವಗುಣ ಪ್ರಧಾನವಾಗಿರತ್ತಂತೆ. ಈ ವೇಳೆಯಲ್ಲಿ ಮಾಡುವಂತಹ ಪ್ರಾರ್ಥನೆ ನೇರವಾಗಿ ಭಗವಂತನನ್ನು ತಲುಪುತ್ತೆ ಅನ್ನೋ ನಂಬಿಕೆ ಇದೆ. ಮುಂಜಾನೆಯ ಮೌನ ಕೇವಲ ಮಾತು ನಿಲ್ಲಿಸುವುದಷ್ಟೇ ಅಲ್ಲ, ಮನಸ್ಸಿನ ಅನಗತ್ಯ ಆಲೋಚನೆಗಳನ್ನು ಕೂಡ ಶಮನಗೊಳಿಸುವ ದಿವ್ಯ ಔಷಧ ಅಂತ ಹೇಳ್ತಾರೆ. ಹಾಗಾಗಿ ಬೆಳಗಿನ ಪ್ರಶಾಂತ ವಾತಾವರಣದಲ್ಲಿ ಮೌನ ತಳೆದಾಗ ಮನಸ್ಸಿನಲ್ಲಿ ಸಕಾರಾತ್ಮಕ ತರಂಗಗಳು ಜಾಗೃತಗೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ. ಇದಷ್ಟೇ ಅಲ್ಲದೆ ಮುಂಜಾನೆ ಪ್ರಕೃತಿಯಲ್ಲಿ ಶುದ್ಧ ಆಕ್ಸಿಜನ್ ಹೇರಳವಾಗಿರುತ್ತೆ. ಈ ಸಮಯದಲ್ಲಿ ಪ್ರಾರ್ಥನೆ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ದೇಹದ ನರನಾಡಿಗಳು ಶುದ್ಧಗೊಂಡು ಇಡೀ ದಿನ ಚೈತನ್ಯ ತುಂಬಿರುವಂತೆ ಭಾಸವಾಗುತ್ತೆ. ಮತ್ತೆರಡು ಸುಂದರ ಗೀತೆಗಳನ್ನು ಕೇಳುವ ಸಮಯ. ಉನ್ನಿಕೃಷ್ಣನವರ ಧ್ವನಿಯಲ್ಲಿ ಪುರಂದರದಾಸರ ಕೃತಿ ಮೊದಲನೇದು ಕೇಳ್ತಾ ಇರಿ ಎಫ್ ಎಂ ರೇನ್ಬೋ.

ನಾದ ಅರ್ಚನೆಯಲ್ಲಿ ಸಾಕ್ತಾ ಇದ್ದೀವಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಸಂಸ್ಕೃತಿಯಲ್ಲಿ ಮುಂಜಾನೆ ಕಣ್ಣು ಬಿಟ್ಟ ತಕ್ಷಣ ಹಸ್ತಗಳನ್ನು ನೋಡಿ ಪ್ರಾರ್ಥಿಸೋದು ಪದ್ಧತಿ. ನಮ್ಮ ಕೈಯಲ್ಲಿನೇ ಲಕ್ಷ್ಮೀ, ಸರಸ್ವತಿ ಮತ್ತು ಗೌರಿಯರು ನೆಲೆಸಿದ್ದಾರೆ ಅಂತ ಸ್ಮರಿಸುವುದರಿಂದ ದಿನದ ಆರಂಭವೇನೇ ಕೃತಜ್ಞತೆ ಮತ್ತು ಜವಾಬ್ದಾರಿಯಿಂದ ಕೂಡಿರುತ್ತೆ ಅನ್ನೋದು ಇದರ ಸಂಕೇತ. ಬೆಳಗಿನ ಜಾವದಲ್ಲಿ ಶ್ಲೋಕ, ಮಂತ್ರ ಅಥವಾ ಧ್ಯಾನ ಮಾಡುವಾಗ ಮನಸ್ಸಿನ ಏಕಾಗ್ರತೆ ಅತ್ಯುನ್ನತ ಮಟ್ಟದಲ್ಲಿರುತ್ತೆ. ಸೊ ಈ ವೇಳೆಯ ಪ್ರಾರ್ಥನೆ ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡೋದ್ರಲ್ಲಿ ನಮಗೆ ಸಹಾಯ ಮಾಡುತ್ತೆ. ಮತ್ತೆ ಸುಂದರ ಗೀತೆ ವಿಶ್ವನಾಥನ ಕೂಡ ಅವರ ಧ್ವನಿಯಲ್ಲಿ, ವೆಂಕಟೇಶ್ ವಿಠಲ ಅವರ ಸಾಹಿತ್ಯ, ವಿಶ್ವನಾಥನ ಕೂಡ ಅವರ ಸಂಗೀತ. ಕೇಳ್ತಾರೆ FM ರೇನ್ಬೋ.

ಕೇಳ್ತಾ ಇದ್ದೀರಾ, ಇದು ನಾದಾರ್ಚನೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಬೆಳಕಿನ ಸಮಯದಲ್ಲಿ ಧ್ಯಾನ ಅಥವಾ ನಿಶಬ್ದತೆ, ಇದರ ಜೊತೆಗೆ ಪ್ರಾರ್ಥನೆಯ ಕೆಲವು ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮುಂಜಾನೆಯ ಕೆಲ ನಿಮಿಷಗಳಲ್ಲಿ ಮೌನ ನಮ್ಮನ್ನು ನಾವು ಅರಿಯಲು ಸಹಾಯ ಮಾಡುತ್ತೆ, ಹಾಗೆ ಅವಕಾಶವನ್ನು ನೀಡುತ್ತೆ. ಇದನ್ನು ಆತ್ಮಾವಲೋಕನ ಅಂತ ಕೂಡ ಕರೀತಾರೆ. ಭಾರತೀಯ ಋಷಿಮುನಿಗಳು ಇದನ್ನು ತಪಸ್ಸು ಅಂತಲೇ ಪರಿಗಣಿಸಿದ್ದಾರೆ. ಸೊ ನಮ್ಮ ಒಳಗಿನ ವಿವೇಕವನ್ನು ಜಾಗೃತಗೊಳಿಸುವಲ್ಲಿ ಇದು ಬಹಳಷ್ಟು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಮುಂಜಾನೆ ದೀಪ ಹಚ್ಚಿ ಮಾಡುವ ಪ್ರಾರ್ಥನೆ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಇರುವಂತಹ ಅಜ್ಞಾನ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹೊರದೂಡಿ ಮಂಗಳಕರ ವಾತಾವರಣವನ್ನು ನಿರ್ಮಿಸುವುದರಲ್ಲಿ ಸಹಾಯ ಮಾಡುತ್ತೆ. ಪ್ರತಿದಿನ ಮುಂಜಾನೆ ನಿಯಮಿತವಾಗಿ ಮೌನ ಮತ್ತು ಪ್ರಾರ್ಥನೆ ಅಭ್ಯಾಸ ಮಾಡೋದ್ರಿಂದ ಮನುಷ್ಯನಲ್ಲಿ ಸಂಕಲ್ಪ ಶಕ್ತಿ ಹೆಚ್ಚಾಗುತ್ತಂತೆ. ಸೊ ಸ್ಟ್ರೆಂಥನಿಂಗ್ ವಿಲ್ ಪವರ್ ಕೂಡ ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ದಿನದ ಕಠಿಣ ಸವಾಲುಗಳನ್ನು ಎದುರಿಸುವ ತಾಳ್ಮೆ ಮತ್ತು ಧೈರ್ಯ ಇದರಿಂದ ಸಿಗುತ್ತೆ. ಮತ್ತೊಂದು ಸುಂದರ ಗೀತೆ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ, ನಾದ ಸುರಭಿ ಚಿತ್ರದ ಹಾಡು, ಪುರಂದರದಾಸರ ರಚನೆ, ರಾಜಮಣಿ ಅವರ ಸಂಗೀತ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ನಾದಾರ್ಚನೆಯಲ್ಲಿ ಸಾಕ್ತಾ ಇದ್ದೀವಿ. ಬೆಳಕಿನ ಜಾವ, ಪಕ್ಷಿಗಳ ಚಿಲಿಪಿಲಿ, ತಂಪಾದ ಗಾಳಿ ಮತ್ತು ಸೂರ್ಯೋದಯದ ಕೆಂಪು ಬಣ್ಣ, ಇವುಗಳೆಲ್ಲದರ ನಡುವೆ ಮೌನವಾಗಿ ಕುಳಿತಾಗ ಪ್ರಕೃತಿ ಮತ್ತು ಪರಮಾತ್ಮನೊಡನೆ ಒಂದಾಗುವ ಅನುಭವವನ್ನು ಪಡೆಯುವುದು ಸಾಧ್ಯ ಅಂತ ತಿಳಿದವರು ಹೇಳ್ತಾರೆ. ಉತ್ತಮ ಆರಂಭವೇ ಅರ್ಧ ಕೆಲಸ ಮುಗಿದಂತೆ ಅಂತ ಹೇಳೋದನ್ನು ಕೇಳಿರಬಹುದು. ಫೌಂಡೇಶನ್ ಫಾರ್ ಅ ಡಿವೈನ್ ಡೇ ಅಂತ ಹೇಳ್ತಾರೆ ಬಹಳಷ್ಟು ಜನ. ಸೊ ಬೆಳಗಿನ ಜಾವದ ಪ್ರಾರ್ಥನೆ ಹಾಗೂ ಮೌನ ಇಡೀ ದಿನದ ನಮ್ಮ ನಡೆ ನುಡಿಗಳಲ್ಲಿ ಶಾಂತಿ, ಪ್ರೀತಿ ಮತ್ತು ಧರ್ಮವನ್ನು ಕಾಯ್ದುಕೊಳ್ಳಲು ದಾರಿದೀಪವಾಗಬಹುದು. ಯೋಚನೆ ಮಾಡಿ. ಮತ್ತೊಂದು ಸುಂದರ ಗೀತೆ, ದರಾ ಬೇಂದ್ರೆ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಂದಂತಹ ಅರಿಶಿನ ಕುಂಕುಮ ಚಿತ್ರದ ಸುಂದರ ಗೀತೆ ಕೇಳ್ತಾರೆ ಎಫ್ ಎಂ ರೈನ್ಬೋ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಕೇಳ್ತಾ ಇದ್ರ ಇದು ಆಕಾಶವಾಣಿ ಎಫ್ಎಂ ರೇನ್ಬೋವಿನ ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು. ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು, ಆದರೆ ಅವರು ಇತಿಹಾಸ, ಸಂಶೋಧನೆ, ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
2: ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ತನ್ನದೇ ಆದ ಭಾಷೆ ಇರುತ್ತದೆ. ಗಂಡು ಹೆಣ್ಣುಗಳ ಕಂಠಗಳಲ್ಲಿ ಅಂತರ ಇರುವಂತೆ ವ್ಯಕ್ತಿ ವ್ಯಕ್ತಿಗಳ ಧ್ವನಿಯಲ್ಲಿ ವ್ಯತ್ಯಾಸವಿರುತ್ತದೆ. ಅವು ಕರಿಯಣ್ಣ, ಕೆಂಪಣ್ಣ ಎಂದು ಹೆಸರು ಇಟ್ಟುಕೊಳ್ಳದಿದ್ದರೂ ಕೇವಲ ಧ್ವನಿಯಿಂದಲೇ ಪ್ರತಿಯೊಬ್ಬರನ್ನು ಪ್ರತ್ಯೇಕಿಸಬಲ್ಲವು. ಅಂತೆಯೇ ಅವು ತಮ್ಮ ಪತಿ ಪತ್ನಿ ಮಕ್ಕಳನ್ನು ಸುಲಭವಾಗಿ ಗುರುತಿಸಬಲ್ಲವು. ಬೆಳೆಯುತ್ತಿರುವ ಕೋಗಿಲೆಯ ಮರಿ ಪ್ರಥಮ ಬಾರಿ ಹಾಡಿದಾಗಲೇ ಅದರ ಪಾಲನೆ ಪೋಷಣೆ ಮಾಡುತ್ತಿದ್ದ ಕಾಗೆ ದಂಪತಿಗಳೇ ತಾವು ಮೋಸ ಹೋದದ್ದು ಅರಿವಾಗಿ ತಮ್ಮದಲ್ಲದ ಮರಿಯನ್ನು ಹೊರೆದೋಡಿಸಿ ಬಿಡುತ್ತವೆ. ಕೆಲ ಮೂಕ ಪಕ್ಷಿಗಳನ್ನು ಬಿಟ್ಟು ಉಳಿದವುಗಳಿಗೆ ಒಳಕಿವಿಗಳು ಇರುತ್ತವೆ. ಇವು ಅತ್ಯಂತ ಸೂಕ್ಷ್ಮ ಗ್ರಾಹಿ ಇದ್ದದ್ದರಿಂದ ನಮಗೆ ಕೇಳಿದ ಮಾತುಗಳನ್ನು ಹಕ್ಕಿಗಳು ಆಲಿಸಿ ಪ್ರತಿಕ್ರಿಯಿಸುತ್ತವೆ. ಅವುಗಳ ಭಾಷೆ ಆನುವಂಶಿಕವಾದ್ದರಿಂದ ಅದನ್ನು ಪಾಲಕರಿಂದ ಕಲಿಯಬೇಕಾಗಿಯೇ ಇಲ್ಲ. ಒಂಟಿಯಾಗಿ ಬೆಳೆಸಿದ ಮರಿಯೂ ತಮ್ಮ ಭಾಷೆಯನ್ನು ಚಾಚೂ ತಪ್ಪದೆ ಮಾತನಾಡುವು. ಆದರೆ ಇನ್ನಿತರನ್ನು ಅನುಕರಣೆ ಮಾಡುವ ಮೈನಾ, ಗಿಳಿ, ಕೋಗಿಲೆಗಳಂತಹ ಹಕ್ಕಿಗಳು ಮಾತುಗಳನ್ನು ಕಲಿಯಬೇಕಾಗುವುದು. ಗುಂಪುಗಳಲ್ಲಿ ಜೀವಿಸುವ ವಿವಿಧ ಬಣಕ್ಕೆ ಸೇರಿದ ಪಕ್ಷಿಗಳು ಒಂದರ ಭಾಷೆ ಇನ್ನೊಂದು ಕಲಿತು ಬಿಡುತ್ತವೆ. ಇದರಿಂದ ಭಿನ್ನವಾಗಿ ಕಾಣುವ ಹಕ್ಕಿಗಳು ಒಂದೇ ಬಗೆಯಾಗಿಯೂ ಮತ್ತು ಒಂದೇ ಜಾತಿಗೆ ಸೇರಿದವು ಭಿನ್ನ ಭಿನ್ನವಾಗಿಯೂ ಮಾತನಾಡುವುದಿದೆ. ಹುಲ್ಲುಗುಬ್ಬಚ್ಚಿಯೊಂದೇ ದಿನವೊಂದಕ್ಕೆ 880 ವಿಧದಲ್ಲಿ ಮಾತನಾಡಬಲ್ಲದೆಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಪ್ರತಿದಿನ ಹಕ್ಕಿಗಳು ಆಹಾರ ಸಂಪಾದನೆಗಾಗಿ, ಸಾಮೂಹಿಕ ಸಂಪರ್ಕಕ್ಕಾಗಿ, ವೈರಿಗಳಿಂದ ಸಂರಕ್ಷಣೆಗಾಗಿ, ಸಂತಾನೋತ್ಪತ್ತಿಗಾಗಿ ಹಾಗೂ ಮರಿಗಳ ಪಾಲನೆಗೆ ತಮ್ಮ ಮಾತುಗಳನ್ನು ದಕ್ಷ ರೀತಿಯಿಂದ ಬಳಸಿಕೊಳ್ಳುತ್ತವೆ. ಹಣ್ಣು ಹಂಪಲುಗಳು ವಿಪುಲವಾಗಿರುವಾಗ ಎಲ್ಲವೂ ಸಹಕಾರದಿಂದ ಮೃಷ್ಟಾನ್ನ ಭೋಜನ ನಡೆಸುವು. ಕೊರತೆ ಇದ್ದಾಗ ಕಚ್ಚಾಟ ಚೀರಾಟ ನಡೆಸುವು. ಹಸಿದ ಮರಿಗಳು ಗುಟುಕಿಗಾಗಿ ಪಾಲಕರನ್ನು ಚೀರಾಡಿ ಕರೆಯುವವು. ಹಸಿವು ಅಸಹನೀಯವಾದಾಗ ಬೊಬ್ಬೆ ಇಡುವವು. ಪಾಲಕರು ಕೇವಲ ಕಂಠದಿಂದಲೇ ಗುಟುಕು ಸಿಗದ ಮರಿಗಳನ್ನು ಗುರುತಿಸಬಲ್ಲವು. ಸಾಂಘಿಕ ಹಕ್ಕಿಗಳು ಹಿಣ್ಣನ್ನು ಒಂದಾಗಿ ಇಡುವುದಕ್ಕಾಗಿ ತಮ್ಮ ಧ್ವನಿಯನ್ನು ಯಶಸ್ವಿಯಾಗಿ ಬಳಸುವವು. ಬಯಲಿನಲ್ಲಿ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದ ಗುಂಪು ಮೆಲುನಾದ ಹೊರಡಿಸಿ ಇನ್ನಿತರ ಸದಸ್ಯರೊಂದಿಗೆ ಸಂಪರ್ಕ ಸ್ಥಾಪಿಸಿಕೊಂಡಿರುತ್ತವೆ. ಅದೇ ಗಗನ ವಿಹಾರಿಯಾಗುವಾಗ ಸರ್ವರಿಗೂ ಕೇಳುವಂತೆ ಕೂಗಾಡಲು ಚೀರಾಡಲು ಪ್ರಾರಂಭಿಸುವವು. ಮಳೆಗಾಲ ಮತ್ತು ಚಳಿಗಾಲಗಳಲ್ಲಿ ಹಕ್ಕಿಗಳು ಕನವರಿಸುವುದು, ಒಂಟಿಯಾಗಿ ಮಾತನಾಡುವುದು, ಕಗ್ಗತ್ತಲಿನ ಭಾಷಣ, ಸ್ವಗತ ಭಾಷಣಗಳೆಲ್ಲವೂ ಇದೇ ಗುಂಪಿಗೆ ಸೇರುತ್ತವೆ. ಸದಾಕಾಲ ವೈರಿಗಳಿಂದ ಸಂರಕ್ಷಿಸಿಕೊಳ್ಳುವುದು ಹಕ್ಕಿಗಳಿಗೆ ಬಗೆಹರಿಸಿಕೊಳ್ಳಲಾಗದ ಸಮಸ್ಯೆ. ಗಿಡುಗ ಗೂಗೆಗಳು ಗಗನಮಂಡಲದಿಂದ, ಹಾವು ಕೂತಿಗಳು ಮರವೇರಿ, ನರಿ ನಾಯಿ ಬೆಕ್ಕುಗಳೊಂದಿಗೆ ಮಾನವನೂ ಸೇರಿ ಅವುಗಳಿಗೆ ಉಪಟಳ ಕೊಡುತ್ತಲೇ ಇರುತ್ತಾರೆ. ದೂರದಲ್ಲಿ ವೈರಿ ಗೋಚರಿಸಿದಾಗಲೇ ಕ್ಷೀಣ ಸ್ವರದಲ್ಲಿ ಮುನ್ನೆಚ್ಚರಿಕೆ ನೀಡುವುದು. ಎಚ್ಚರಿಕೆಯ ಧ್ವನಿಯಿಂದಲೇ ಬರಲಿರುವ ವೈರಿ ಯಾರು ಎಂದು ತಂಡದವರು ಅರಿತುಕೊಂಡು ಬಿಡುತ್ತಾರೆ. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡುಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ. ಅವುಗಳನ್ನು ಅನುಕರಿಸುವ ಸಿಟಿ ಪಿಪಿಗಳು ಅಮೆರಿಕೆಯಲ್ಲಿ ಮಾರಲು ಸಿಗುತ್ತವೆ. ಅವನ್ನು ನುಡಿಸಿದಾಗ ಹಕ್ಕಿಗಳು ಪ್ರತ್ಯುತ್ತರ ನೀಡುತ್ತವೆ. ಜನಸಾಮಾನ್ಯರಿಗೂ ಹಕ್ಕಿಗಳ ಆಡು ಭಾಷೆ ಅರಿಯುವಂತಾದರೆ ಅವುಗಳ ಆಶೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಸುಖಮಯ ಸಹಜೀವನ ನಡೆಸಲು ಸಹಾಯವಾದೀತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಲೇಖಕ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ.
0: ಸಮಯ ಆಗ್ತದೆ 6:55. ಇನ್ ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. अथ वार्ताः. विदेश मन्त्रालयेन उक्तं यत् नवदिल्ल्यां सद्यः एव सम्पन्नस्य 18th ब्रिक्स शिखर सम्मेलनस्य उपवेशनस्य अवसरे प्रधानमन्त्रिणः नरेन्द्र मोदिनः तथा चीनदेशस्य राष्ट्रपतेः शी चिनफिङ्ग् इत्यस्य च मध्ये जाते संवादे अनेके विषयाः चर्चिताः. ह्यः सायंकाले नवदिल्ल्यां वार्ताहरान् सम्बोधयन् विदेश मन्त्रालयस्य प्रवक्ता रणधीर जायसवालः उक्तवान् यत् प्रधानमन्त्री भारतस्य चिन्ताः प्रस्तुतवान् तथा उभाभ्यां पक्षाभ्यां पारस्परिक मूल चिन्तां प्रति संवेदनशीलता प्रदर्शनीया इति प्रतिपादितवान्.
4: चर्चाओं के दौरान कई मुद्दे सामने आए. दोनों देशों के बीच में जब बात हुई लीडरशिप लेवल पे, प्रधानमंत्री ने भारतीय चिंताओं को भी रेखांकित किया, उनका भी उल्लेख किया और इस बात को रेखांकित किया कि दोनों पक्षों को एक दूसरे के मुख्य चिंताओं के प्रति संवेदनशीलता दिखानी चाहिए और तीन पारस्परिक सिद्धांतों

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
1: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ.
0: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
1: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
0: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
1: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
0: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
1: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
0: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.
2: ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:05. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ, ಧಾರವಾಡದ ಕೇಂದ್ರದಿಂದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ, ಮುಖ್ಯಮಂತ್ರಿ ಪ್ರತಿಪಾದನೆ. ರಾಜ್ಯದ 101 ತಾಲೂಕುಗಳು ಬರಪೀಡಿತ, ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಪಟ್ಟಿಗೆ ಸೇರ್ಪಡೆ, ಕಂದಾಯ ಸಚಿವರ ಸ್ಪಷ್ಟನೆ. ಸಂವಿಧಾನದ ಮೌಲ್ಯಗಳನ್ನು ಯುವಜನತೆಗೆ ತಲುಪಿಸುವ ಉದ್ದೇಶ, ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಅಭಿಯಾನ, ಸಮಾಜ ಕಲ್ಯಾಣ ಸಚಿವರಿಂದ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ, ಕೇಂದ್ರ ಆರೋಗ್ಯ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಡಳಿತದಲ್ಲಿ ಪಾರದರ್ಶಕತೆ ತರಲು ಮತ್ತು ಆಡಳಿತವನ್ನು ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯಲು ರಾಜ್ಯ ಸರ್ಕಾರ ತಂತ್ರಜ್ಞಾನವನ್ನು ಸಮರ್ಥವಾಗಿ ಅಳವಡಿಸಿಕೊಳ್ಳುತ್ತಿದೆ ಎಂದಿದ್ದಾರೆ. ದೂರುಗಳ ತ್ವರಿತ ಪರಿಹಾರ, ದತ್ತಾಂಶ ಆಧಾರಿತ ಆಡಳಿತ, ಆಸ್ತಿ ಮತ್ತು ಜಮೀನಿನ ಹಕ್ಕುಗಳ ಭದ್ರತೆ ಹಾಗೂ ದೈನಂದಿನ ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆಯ ಮೂಲಕ ನಾಗರಿಕ ಸೇವೆಗಳನ್ನು ಜನಸ್ನೇಹಿಯಾಗಿಸಲಾಗುತ್ತಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ 101 ಬರಪೀಡಿತ ತಾಲೂಕುಗಳಲ್ಲಿ 18,000 ಕೋಟಿ ನಷ್ಟವಾಗಿದ್ದು, ರೈತರಿಗೆ ಬರ ಪರಿಹಾರ ಅಂದಾಜಿಸಲಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯ ಸರ್ಕಾರ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದು, ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಬರಪಟ್ಟಿಗೆ ಸೇರ್ಪಡೆಯಾಗಲಿವೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳು ಬರಪೀಡಿತ ತಾಲೂಕುಗಳ ಪಟ್ಟಿಗೆ ಸೇರಲಿವೆ ಎಂದು ಸಚಿವರು ಸ್ಪಷ್ಟಪಡಿಸಿದರು. ನಾಡಿನ ಜನರ ಆರೋಗ್ಯ ಹಾಗೂ ಜೀವ ರಕ್ಷಣೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ನೀಡಿರುವ ಅವರು, ಆಹಾರ ಮತ್ತು ಔಷಧ ಸುರಕ್ಷತಾ ತಪಾಸಣೆಗಳನ್ನು ನೇರವಾಗಿ ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯುವ ಮೂಲಕ ರಾಜ್ಯ ಸರ್ಕಾರ ಗ್ರಾಹಕರ ಹಿತ ಕಾಪಾಡುತ್ತಿದೆ. ಇತ್ತೀಚೆಗೆ ನಡೆಸಿದ ತಪಾಸಣೆಗಳಲ್ಲಿ 1,38,00,000 ರೂಪಾಯಿ ಮೌಲ್ಯದ ಅವಧಿ ಮೀರಿದ ಹಾಗೂ ತಪ್ಪಾಗಿ ಲೇಬಲ್ ಮಾಡಿದ ಆಹಾರ ಉತ್ಪನ್ನಗಳು ಪತ್ತೆಯಾಗಿವೆ. 4,00,000 ರೂಪಾಯಿಗೂ ಅಧಿಕ ಮೌಲ್ಯದ ಅನಧಿಕೃತ ಔಷಧಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ರಕ್ಷಣೆಗಾಗಿ ನಿಯಮ ಉಲ್ಲಂಘನೆಗಳ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದ್ದು, ಸಾರ್ವಜನಿಕರ ಆರೋಗ್ಯ ಮತ್ತು ನಿಯಮ ಪಾಲನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಯುವ ಸಂಸತ್ ಕಾರ್ಯಕ್ರಮ ಹಾಗೂ ಸಂವಿಧಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಹಮ್ಮಿಕೊಳ್ಳುವ ಈ ಯುವ ಸಂಸತ್ ಚರ್ಚಾಗೋಷ್ಠಿಗಳು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯಲಿದ್ದು, ನವೆಂಬರ್ 26 ಸಂವಿಧಾನ ದಿನಾಚರಣೆಯವರೆಗೆ ಮುಂದುವರಿಯಲಿವೆ ಎಂದು ಸಚಿವರು ಹೇಳಿದರು. ಬರಗಾಲದ ಹಿನ್ನೆಲೆಯಲ್ಲಿ ಈ ಬಾರಿ ಶ್ರೀರಂಗಪಟ್ಟಣ ದಸರಾ ಉತ್ಸವವನ್ನು ಅದ್ದೂರಿತನದ ಬದಲು ಸಾಂಪ್ರದಾಯಿಕವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ದಸರಾ ಆಚರಣೆ ಸಂಬಂಧ ಈಗಾಗಲೇ ಪೂರ್ವಭಾವಿ ಸಭೆ ನಡೆಸಲಾಗಿದ್ದು, ಈ ಬಾರಿ ಉತ್ಸವಕ್ಕೆ ವಿಶೇಷ ರೂಪ ನೀಡಲಾಗುವುದು. ಅಕ್ಟೋಬರ್ 12 ಮತ್ತು 13 ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15 ರಿಂದ 18 ರವರೆಗೆ ದಸರಾ ಮಹೋತ್ಸವ ನಡೆಯಲಿದೆ. ಯುವ ದಸರಾದಲ್ಲಿ ಸ್ಥಳೀಯ ಮಕ್ಕಳ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿ ಪ್ರೋತ್ಸಾಹಿಸಲಾಗುವುದು ಎಂದರು. ದಸರಾ ಆಚರಣೆಗೆ 5 ಕೋಟಿ ರೂಪಾಯಿ ಅನುದಾನ ಕೋರಿ ಸಮಿತಿ ಮನವಿ ಮಾಡಿದ್ದು, ಶಾಸಕರ ಸಲಹೆಗಳನ್ನು ಪರಿಗಣಿಸಿ ಮುಂದಿನ 3 ದಿನಗಳಲ್ಲಿ ಉದ್ಘಾಟಕರ ಹೆಸರನ್ನು ಅಂತಿಮಗೊಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಮೈಸೂರು ದಸರಾ ಮಾದರಿಯಲ್ಲಿ ಕಿತ್ತೂರು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಉತ್ಸವದ ಉದ್ಘಾಟನೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಭಾಗವಹಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನು ಗುರುತಿಸಿ ಗೌರವಿಸಲಾಗುವುದು ಎಂದರು. 3 ದಿನಗಳ ಕಾಲ ಜರುಗಲಿರುವ ಚನ್ನಮ್ಮನ ಉತ್ಸವದ ಕಾರ್ಯಕ್ರಮದ ಪ್ರಯುಕ್ತ ಕಿತ್ತೂರಿನ ಇತಿಹಾಸ ಹಾಗೂ ಕಿತ್ತೂರು ಸಂಸ್ಥಾನಕ್ಕೆ ಸೇವೆಗೈದ ಮಹನೀಯರ ಕುರಿತು ಗೋಷ್ಠಿಗಳ ಜೊತೆಗೆ ಮಾಧ್ಯಮ ಸಂವಾದ ಆಯೋಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ಪ್ರಾಶಸ್ತ್ಯ ನೀಡಬೇಕು ಎಂದು ಸಚಿವರು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಡೆದಿರುವ ಅಕ್ರಮ ಅನ್ಯಾಯಗಳನ್ನು ದಾಖಲೆ ಸಮೇತ ಜನರ ಮುಂದಿಡಲಾಗುವುದು ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಮಾವಿನಕೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿಯ ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ನಡೆದಿರುವ ಅವ್ಯವಹಾರ, ಬಿಡದಿ ಟೌನ್ಶಿಪ್, ನೈಸ್ ಹಗರಣ ಸೇರಿದಂತೆ ರಾಜ್ಯ ಸರ್ಕಾರದ ಅಕ್ರಮಗಳನ್ನು ಜನರ ಮುಂದಿಟ್ಟು ಹೋರಾಟ ನಡೆಸಲಾಗುವುದು ಎಂದರು. ಈ ಸಂಬಂಧ ಸದ್ಯದಲ್ಲೇ ದಾಖಲೆಗಳನ್ನು ಬಿಡುಗಡೆ ಮಾಡಲಾಗುವುದು, ರಾಜ್ಯಾಂಗ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಕ್ರಮಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಇದೇ 17ರಿಂದ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರುವ 7 ಅಕ್ಟೋಬರ್ಗೆ 25 ವರ್ಷಗಳ ಅವಧಿಯ ಸಾರ್ವಜನಿಕ ಜೀವನ ಪೂರ್ಣಗೊಳಿಸಲಿದ್ದು, ಸೇವೆ, ಉತ್ತಮ ಆಡಳಿತ ಮತ್ತು ಜನಕಲ್ಯಾಣದ ಆಶಯ ಹಾಗೂ ಗುರಿ ಸೇರಿದಂತೆ ಅವರ ಸಾರ್ವಜನಿಕ ಜೀವನದ ಪ್ರಮುಖ ಅಂಶಗಳನ್ನು ಕೇಂದ್ರೀಕರಿಸಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಪ್ರಧಾನಿ ನರೇಂದ್ರ ಮೋದಿ 2001 ಅಕ್ಟೋಬರ್ 7ರಂದು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದರು. ಅಂದಿನಿಂದ ಇಂದಿನವರೆಗೂ ಬದ್ಧತೆ ಮತ್ತು ಸೇವಾಭಾವನೆಯೊಂದಿಗೆ ಪ್ರಧಾನ ಸೇವಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರ ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಆಧುನಿಕ ತಂತ್ರಜ್ಞಾನ ಬಳಸಿ ವಿದ್ಯಾರ್ಥಿಗಳಿಗೆ ಕಲಿಕೆ ಮತ್ತು ಬೋಧನೆಯ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸರ್ಕಾರ ವಿನೂತನ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ಯೋಜನೆಗಳು ಅನುಷ್ಠಾನಗೊಳ್ಳುವ ಪೂರ್ವದಲ್ಲಿಯೇ ಧಾರವಾಡದ ಕಮಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಂತ್ರಜ್ಞಾನ ಆಧಾರಿತ ಆಧುನಿಕ ಬೋಧನಾ ಶೈಲಿ, ಗೂಗಲ್ ಹಾಗೂ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನ ಬಳಸಿ ಸಮಾಜ ವಿಜ್ಞಾನ ಶಿಕ್ಷಕ ಶಿವಾನಂದ ಬಾಗೋಡಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ದಾರೆ. ದೈನಂದಿನ ಪಾಠಗಳಿಗಾಗಿ ಪಿಪಿಟಿ ಮತ್ತು ವಿಡಿಯೋಗಳನ್ನು ಸಿದ್ಧಪಡಿಸಿಕೊಳ್ಳುವ ಅವರು, ದೃಶ್ಯ ಮಾಧ್ಯಮದ ಮೂಲಕ ವಿಷಯಗಳನ್ನು ಅತ್ಯಂತ ಸರಳವಾಗಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಶಿವಾನಂದ ಬಾಗೋಡಿ ಅವರು.
4: ಪ್ರಸ್ತುತ ನಾನು ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಿದ್ದೇನೆ. ಸಮಾಜ ವಿಜ್ಞಾನ ವಿಷಯದಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನು ಮೂಡುವಂತೆ ಮಾಡಲು ತಂತ್ರಜ್ಞಾನ ಆಧಾರಿತ ಪಾಠ ಬೋಧನೆ ಮಾಡುತ್ತಿರುವೆನು. ಇದಕ್ಕೆ ಪ್ರತಿಯೊಂದು ಪಾಠವನ್ನು ಪಿಪಿಟಿ ಮೂಲಕ ಚಿತ್ರ, ಮ್ಯಾಪ್ ಮತ್ತು ವಿಡಿಯೋಗಳನ್ನು ಸೇರಿಸಿ ಪಾಠ ಮಾಡುತ್ತಿರುವೆನು. ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ನಕ್ಷೆಗಳನ್ನು ತೋರಿಸಲು ಗೂಗಲ್ ಅರ್ತ್ ಅನ್ನುವಂತಹ ಒಂದು ತಂತ್ರವನ್ನ ಬಳಕೆ ಮಾಡುತ್ತಿರುವೆನು. ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ವಿಂಡಿ ವೆದರ್ ಸಹಾಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಗೂಗಲ್ ಆರ್ಟ್ ಅಂಡ್ ಕಲ್ಚರ್, ಗೂಗಲ್ ಮ್ಯಾಪ್ ಗಳಂತಹ ಸಾಧನ ತಂತ್ರಗಳನ್ನು ಬಳಸಿ ನಾನು ಪಾಠ ಬೋಧನೆ ಮಾಡುತ್ತಿದ್ದೇನೆ.
3: ಇಂದು ವಿಶ್ವ ಓಜೋನ್ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ವಿಶ್ವ ಓಜೋನ್ ದಿನ ಆಚರಿಸಲಾಗುತ್ತದೆ. ಓಜೋನ್ ಪದರದ ಸವಕಳಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಅದನ್ನು ಸಂರಕ್ಷಿಸಲು ಸಂಭವನೀಯ ಪರಿಹಾರಗಳನ್ನು ಹುಡುಕುವ ನಿಟ್ಟಿನಲ್ಲಿ ಈ ದಿನವನ್ನು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ, ಮುಖ್ಯಮಂತ್ರಿ ಪ್ರತಿಪಾದನೆ. ರಾಜ್ಯದ 101 ತಾಲೂಕುಗಳು ಬರಪೀಡಿತ, 2ನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಪಟ್ಟಿಗೆ ಸೇರ್ಪಡೆ, ಕಂದಾಯ ಸಚಿವರ ಸ್ಪಷ್ಟನೆ. ಸಂವಿಧಾನದ ಮೌಲ್ಯಗಳನ್ನು ಯುವಜನತೆಗೆ ತಲುಪಿಸುವ ಉದ್ದೇಶ, ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಅಭಿಯಾನ, ಸಮಾಜ ಕಲ್ಯಾಣ ಸಚಿವರಿಂದ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ, ಕೇಂದ್ರ ಆರೋಗ್ಯ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು

0: ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಹೇಳ್ತಾ ಇದೆ 7:16 ಆಗಿದೆ ಅಂತ. ಇದು ಭಾವಸ್ಪಂದನದ ಸಮಯ, ಸುಂದರ ಭಾವಗೀತೆಗಳನ್ನು ಕೇಳುವ ಸಮಯ ಇದು. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೊದಲನೇ ಗೀತೆ, ಉಂಗುರ ಆಲ್ಬಮ್ನಿಂದ ತೆಗೆದುಕೊಂಡಂತಹ ಚಿಗುರಿತು ಮಾವು, ಸುಂದರ ಗೀತೆ ಕೇಳ್ತಾರೆ ಎಫ್ಎಂ ರೈನ್ಬೋ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
1: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
2: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
1: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
3: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
1: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.
4: ಸ್ನೇಹಿತರೆ, ಸಮಯ ಆಗ್ತದೆ 7:35. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಯುಪಿಐ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ನಾಗರಿಕರು ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿ ಖಂಡನೀಯ, ಭಾರತ. ಇಂಧನ ಮೂಲ ಸೌಕರ್ಯಗಳ ಮೇಲೆ ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ. ಟಿ20 ಕ್ರಿಕೆಟ್ ಅಫ್ಘಾನಿಸ್ತಾನ ತಂಡದ ವಿರುದ್ಧ ಗೆದ್ದು ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ವರ್ಗಾಯಿಸಲಾದ ಮೊತ್ತದ ಹೊರತಾಗಿಯೂ ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವಂತಹ ಯುಪಿಐ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಣ್ಣ ವ್ಯಾಪಾರಿಗಳಿಗೆ ಅನ್ವಯವಾಗುವ ಶೂನ್ಯ ಮರ್ಚೆಂಟ್ ಡಿಸ್ಕೌಂಟ್ ರೇಟ್, ಚೌಕಟ್ಟಿನಡಿ ಬರುವ ವಹಿವಾಟುಗಳು ಮತ್ತು 2,000 ರೂಪಾಯಿವರೆಗಿನ ವ್ಯಾಪಾರಿ ವಹಿವಾಟುಗಳು ಕೂಡ ಉಚಿತವಾಗಿ ಮುಂದುವರಿಯಲಿವೆ. ಇದರ ಪರಿಣಾಮವಾಗಿ ಒಟ್ಟು ವಹಿವಾಟುಗಳಲ್ಲಿ ಸುಮಾರು 96% ವಹಿವಾಟುಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. 2,000 ರೂಪಾಯಿಗಳಿಗಿಂತ ಹೆಚ್ಚಿನ ನಿರ್ದಿಷ್ಟ ವ್ಯಾಪಾರಿ ವಹಿವಾಟುಗಳಿಗೆ ಮಾತ್ರ ಎಂಡಿಆರ್ ಅನ್ವಯಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಎಂಡಿಆರ್ ಎಂಬುದು ಸರ್ಕಾರ ಅಥವಾ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಗ್ರಹಿಸುವ ತೆರಿಗೆ ಅಥವಾ ಶುಲ್ಕವಲ್ಲ. ಯುಪಿಐ ವ್ಯವಸ್ಥೆಯ ಕಾರ್ಯಾಚರಣೆ ಮತ್ತು ನಿರಂತರ ವಿಸ್ತರಣೆ ಬೆಂಬಲಿಸಲು ಬ್ಯಾಂಕು ಮತ್ತು ಪಾವತಿ ಅಪ್ಲಿಕೇಶನ್ ಒದಗಿಸುವವರು ಸೇರಿದಂತೆ ಪಾವತಿ ವ್ಯವಸ್ಥೆಯಲ್ಲಿ ಭಾಗವಹಿಸುವವರ ನಡುವೆ ಇದನ್ನು ಹಂಚಲಾಗುತ್ತದೆ. ಗ್ರಾಹಕರಿಗೆ ಯುಪಿಐ ಸೇವೆಯನ್ನು ಉಚಿತವಾಗಿ ಮುಂದುವರಿಸುವ ಜೊತೆಗೆ ಆಯ್ದ ವ್ಯಾಪಾರಿ ವಹಿವಾಟುಗಳ ಮೇಲೆ ಪರಿಷ್ಕೃತ ಯುಪಿಐ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಚೌಕಟ್ಟನ್ನು ಮುಂದಿನ ತಿಂಗಳ 15 ಜಾರಿಗೆ ತರಲಾಗಿದೆ. ಒಟ್ಟು ಎಂಡಿಆರ್ ಸಂಗ್ರಹದ 5% ಕೊಡುಗೆಯೊಂದಿಗೆ ಸಣ್ಣ ವ್ಯಾಪಾರಿಗಳು ಯುಪಿಐ ಬಳಕೆಯನ್ನು ಉತ್ತೇಜಿಸಲು ಮೀಸಲಾದ ನಿಧಿಯನ್ನು ಸ್ಥಾಪಿಸಲಾಗುವುದು ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿನ 18 ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಚೀನಾ ಅಧ್ಯಕ್ಷ ಜಿ

0: ಜಿನ್ಪಿಂಗ್ ಅವರ ನಡುವೆ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ. ಎರಡೂ ದೇಶಗಳು ಪರಸ್ಪರ ಮೂರು ಪ್ರಮುಖ ಅಂಶಗಳಾದ ಪರಸ್ಪರ ಗೌರವ, ಪರಸ್ಪರ ಆಸಕ್ತಿ ಮತ್ತು ಪರಸ್ಪರ ಸೂಕ್ಷ್ಮತೆಯಿಂದ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದರು. ಒಮನ್ ತೀರದಲ್ಲಿ ಭಾರತೀಯ ವಾಣಿಜ್ಯ ನೌಕೆ ಮೇಲೆ ನಡೆದ ದಾಳಿಯ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ ಜೈಸ್ವಾಲ್, ಭಾರತದ ಯಾವುದೇ ವಾಣಿಜ್ಯ ನೌಕೆ, ಸುರಕ್ಷಿತ ನೌಕಾಯಾನ, ನಾಗರಿಕರ ಮೇಲೆ ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಭಾರತ ಒಪ್ಪುವುದಿಲ್ಲ. ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಈ ಹಿಂದಿನಂತೆ ಶಾಂತಿಯುತವಾಗಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಭಾರತ ಒತ್ತಾಯಿಸುತ್ತದೆ ಎಂದು ಹೇಳಿದ್ದಾರೆ. ಒಮನ್ ತೀರದಲ್ಲಿ ದಾಳಿಗೆ ಒಳಗಾದಂಥ ನೌಕೆಯ ಮೇಲೆ ಪನಾಮಾ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿಯ ನಡುವೆಯೂ 13 ಭಾರತೀಯರನ್ನ ರಕ್ಷಿಸಲಾಗಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ತಲೆಯ ಮೇಲೆ ಪಾಕಿಸ್ತಾನ ಸರ್ಕಾರ 70 ಲಕ್ಷ ಪಾಕಿಸ್ತಾನಿ ರೂಪಾಯಿ ಬಹುಮಾನ ಘೋಷಿಸಿರುವ ಬಗೆಗೆ ಕೇಳಲಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಇಂತಹ ಕಣ್ಣೊರೆಸುವಂತಹ ಪಾಕಿಸ್ತಾನದ ತಂತ್ರಾಂಶಗಳು ಭಾರತಕ್ಕೆ ಹೊಸತಲ್ಲ. ಇಂತಹ ಘೋಷಣೆಗಳನ್ನು ಮಾಡುವ ಬದಲು ಪಾಕಿಸ್ತಾನ ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಇಂಧನ ಮೂಲಸೌಕರ್ಯಗಳ ಮೇಲೆ ಪರಸ್ಪರ ದಾಳಿಯನ್ನು ನಡೆಸಿವೆ. ಕೈವ್ನಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳ ಮೇಲೆ ರಷ್ಯಾ ದಾಳಿ ಮಾಡಿದರೆ ರಷ್ಯಾದ ತೈಲ ಸಂಸ್ಕರಣಾಗಾರವನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ದಾಳಿ ನಡೆಸಿದೆ. ಕೈವ್ ಮತ್ತು ಉಕ್ರೇನ್ನ ಇತರ ನಗರಗಳಲ್ಲಿ ರಾತ್ರಿಡೀ ಸುಮಾರು 200 ಡ್ರೋನ್ಗಳಿಂದ ರಷ್ಯಾ ದಾಳಿ ನಡೆಸಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಪೆಟ್ರೋಲ್ ಬಂಕ್ಗಳ ಜೊತೆಗೆ ರಷ್ಯಾದ ದಾಳಿಗಳು ಇತರ ಪ್ರದೇಶಗಳಲ್ಲಿನ ಇಂಧನ ಮತ್ತು ಬಂದರು ಮೂಲಸೌಕರ್ಯಗಳ ಮೇಲೂ ಪರಿಣಾಮ ಬೀರಿವೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದೆಡೆ ಓಲ್ಗಾ ನದಿಯ ಉದ್ದಕ್ಕೂ ಇರುವ ರಷ್ಯಾದ ಸಮರಾ ಪ್ರದೇಶದ ಸಿಜ್ರಾನ್ನಲ್ಲಿರುವಂತಹ ತೈಲ ಸಂಸ್ಕರಣಾಗಾರಗಳ ಮೇಲೆ ಉಕ್ರೇನ್ ದಾಳಿ ನಡೆಸಿದೆ. ಅಲ್ಲದೆ ಟಾಗನ್ ರೋಗ್ ಮತ್ತು ಓರಿಯೋಲ್ ಪ್ರದೇಶಗಳಲ್ಲಿ ಡ್ರೋನ್ ಉತ್ಪಾದನೆಯಲ್ಲಿ ತೊಡಗಿರುವ ಸೌಲಭ್ಯಗಳ ಮೇಲೂ ಡ್ರೋನ್ ಮೂಲಕ ದಾಳಿ ನಡೆಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಝೆಲೆನ್ಸ್ಕಿ ತಿಳಿಸಿದ್ದಾರೆ. ಸೋಮವಾರವಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ರಷ್ಯಾ ಮತ್ತು ಉಕ್ರೇನ್ ಪರಸ್ಪರರ ಇಂಧನ ಮೂಲಸೌಕರ್ಯದ ಮೇಲೆ ದಾಳಿಗಳನ್ನು ನಿಲ್ಲಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದರು. ಆದರೂ ದಾಳಿಗಳು ಮುಂದುವರೆದಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತ ಅಮೆರಿಕ ಜಂಟಿ ಮಿಲಿಟರಿ ಸಮರಾಭ್ಯಾಸ 22ನೇ ಆವೃತ್ತಿ ಯುದ್ಧ ಅಭ್ಯಾಸ ನಿನ್ನೆ ಉತ್ತರಾಖಂಡದ ಔಲಿಯಲ್ಲಿ ಪ್ರಾರಂಭವಾಗಿದೆ. ಈ ಮಿಲಿಟರಿ ಸಮರಾಭ್ಯಾಸದ ಉದ್ಘಾಟನಾ ಸಮಾರಂಭ ಉತ್ತರಾಖಂಡದ ಔಲಿ ವಿದೇಶಿ ತರಬೇತಿ ನೋಟ್ನಲ್ಲಿ ನಡೆಯಿತು. ಈ ಸಮರಾಭ್ಯಾಸವನ್ನು ಏಕಕಾಲದಲ್ಲಿ ಉತ್ತರಾಖಂಡದ ಔಲಿ ಮತ್ತು ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ನಡೆಸಲಾಗುತ್ತಿದೆ. ಗುಡ್ಡಗಾಡು ಮತ್ತು ಅರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಪರಸ್ಪರ ಸೇನಾ ಸಾಮರ್ಥ್ಯ ವೃದ್ಧಿಸುವ ದಿಸೆಯಲ್ಲಿ ಈ ಸಮರಾಭ್ಯಾಸ ನಡೆಸಲಾಗುತ್ತದೆ. ಡ್ರೋನ್ ಮತ್ತು ಸ್ವಯಂಚಾಲಿತ ಕಣ್ಗಾವಲು ವ್ಯವಸ್ಥೆಯನ್ನು ಯೋಜಿಸುವ ನಿಟ್ಟಿನಲ್ಲಿ ಈ ತರಬೇತಿ ನಡೆಯುತ್ತಿದೆ. ಎರಡೂ ದೇಶಗಳ ರಕ್ಷಣಾ ತಜ್ಞರು ಪರಸ್ಪರ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ಜಾಗತಿಕ ಸವಾಲುಗಳ ಕುರಿತಾದ ತನ್ನ ದೃಷ್ಟಿಕೋನಗಳನ್ನು ಭಾರತ ಈಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ರಜತ ಮಹೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಹಿತಾಸಕ್ತಿ ಮತ್ತು ಜಾಗತಿಕ ಮಟ್ಟದಲ್ಲಿ ಇವು ವಿಸ್ತರಿಸುತ್ತಿವೆ, ಜವಾಬ್ದಾರಿಗಳು ಹೆಚ್ಚಿವೆ ಮತ್ತು ಅದಕ್ಕೆ ಅನುಗುಣವಾಗಿ ಭಾರತದ ಮೇಲಿನ ನಿರೀಕ್ಷೆಗಳು ಅಧಿಕವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದಂತಹ ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1399 ಏರಿಕೆಯಾಗಿದೆ. ಪೀಡಿತ 8 ಜಿಲ್ಲೆಗಳಿಂದ ಇನ್ನೂ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. 5120 ಜನರು ಕಾಣೆಯಾಗಿದ್ದು ಅವರಿಗಾಗಿ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಯು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಮುಂದುವರೆಸಿದೆ. ಇಲ್ಲಿಯವರೆಗೆ ಒಟ್ಟು 13,742 ಜನರನ್ನು ರಕ್ಷಣೆ ಮಾಡಲಾಗಿದೆ ಎಂದು ನೇಪಾಳದ ಅಧಿಕಾರಿಗಳು ತಿಳಿಸಿದ್ದಾರೆ. ಆಗಸ್ಟ್ 26ರಂದು ನೇಪಾಳ ಟಿಬೆಟ್ ಗಡಿಯ ಸಮೀಪ
0: ಸಂಭವಿಸಿದ ಹಿಮ ಮತ್ತು ಬಂಡೆಗಳ ಕುಸಿತದಿಂದ ಉಂಟಾದ ಈ ಹಠಾತ್ ಪ್ರವಾಹವು ಉತ್ತರ ಮತ್ತು ಮಧ್ಯ ನೇಪಾಳದ ಪಟ್ಟಣ ಮತ್ತು ಹಳ್ಳಿಗಳಲ್ಲಿ ಭಾರೀ ಹಾನಿಯನ್ನು ಉಂಟುಮಾಡಿದೆ. ನೇಪಾಳದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದಂತಹ ಇತ್ತೀಚಿನ ಮಾಹಿತಿಯ ಪ್ರಕಾರ ಚಿತ್ವಾನ್ ಜಿಲ್ಲೆಯಿಂದ 364 ಮೃತದೇಹಗಳು, ನವಾಲ್ ಪರಸಿ ಪೂರ್ವದಿಂದ 232, ನವಾಲ್ ಪರಸಿ ಪಶ್ಚಿಮದಿಂದ 222 ಮತ್ತು ನುವಾಕೋಟ್ನಿಂದ 202 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಅದೇ ರೀತಿ ರಸ್ವಾದಿಂದ 189, ಗೋರ್ಖಾದಿಂದ 78, ಧಾಂಡಿಗ್ನಿಂದ 72 ಮತ್ತು ತನಹುನಿಂದ 38 ಮೃತದೇಹಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹೊಸ ನೇಮಕಾತಿ ನಡೆಯುವವರೆಗೆ ನಿವೃತ್ತರಾಗಿರುವಂತಹ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರದ ಅವಧಿಯನ್ನು 1 ತಿಂಗಳ ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಹುದ್ದೆಗಳು ಖಾಲಿ ಇರುವ ಕಾರಣದಿಂದಾಗಿ ನ್ಯಾಯಮಂಡಳಿಗಳು ನಿಷ್ಕ್ರಿಯವಾಗಬಾರದು ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಜಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡಂತಹ ನ್ಯಾಯಪೀಠದ ಮುಂದೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿಲುವನ್ನು ಮಂಡಿಸಿತು. ಹೊಸ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವುದರಿಂದ ತಾತ್ಕಾಲಿಕ ವಿಸ್ತರಣೆಗಾಗಿ ಸಲ್ಲಿಸಲಾದ ಇಂತಹ ಮನವಿಗಳನ್ನು ಪರಿಗಣಿಸಬಾರದು ಎಂದು ಸರ್ಕಾರ ಕೋರಿತು. ನ್ಯಾಯಾಧೀಕರಣ ಸುಧಾರಣಾ ಕಾಯ್ದೆ 2026 ಅಡಿಯಲ್ಲಿ ವಿವಿಧ ನ್ಯಾಯಮಂಡಳಿಗಳ 248 ಸದಸ್ಯರು ಅಧಿಕಾರದ ಅವಧಿ ವಿಸ್ತರಣೆಗೆ ಅರ್ಹರೆಂದು ಗುರುತಿಸಲಾಗಿದೆ ಮತ್ತು ಅವರ ಸೇವೆಯನ್ನು ವಿಸ್ತರಣೆ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇದೇ ತಿಂಗಳ 8ರಂದು ನ್ಯಾಯಪೀಠಕ್ಕೆ ಮಾಹಿತಿ ನೀಡಿತ್ತು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ 2ನೇ T20 ಕ್ರಿಕೆಟ್ ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿತು. 3 ಪಂದ್ಯಗಳ ಸರಣಿಯಲ್ಲಿ 2-0 ಮುನ್ನಡೆ ಸಾಧಿಸುವ ಮೂಲಕ ಸರಣಿಯನ್ನು ವಶಪಡಿಸಿಕೊಂಡಿದೆ. ಅಫ್ಘಾನಿಸ್ತಾನ ನೀಡಿದಂತಹ 160 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ 14.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 163 ರನ್ ಗಳಿಸುವ ಮೂಲಕ ಸುಲಭವಾಗಿ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಅಫ್ಘಾನಿಸ್ತಾನ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಅನ್ನು ಕಳೆದುಕೊಂಡು 159 ರನ್ ಗಳಿಸಿತು. ಅಫ್ಘಾನಿಸ್ತಾನ ತಂಡದ ನಾಯಕ ಇಬ್ರಾಹಿಂ ಝದ್ರಾನ್ 33 ಎಸೆತಗಳಲ್ಲಿ 37 ರನ್ ಗಳಿಸಿ ತಂಡದ ಪರ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಭಾರತದ ಪರ ನಿತೀಶ್ ಕುಮಾರ್ ರೆಡ್ಡಿ 3 ವಿಕೆಟ್ ಪಡೆದರೆ ಹರ್ಷದೀಪ್ ಸಿಂಗ್ 2 ವಿಕೆಟ್ ಕಬಳಿಸಿದರು. ನಿತೀಶ್ ಕುಮಾರ್ ರೆಡ್ಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸರಣಿಯ 3ನೇ ಪಂದ್ಯ ನಾಳೆ ಇದೇ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಯುಪಿಐ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ನಾಗರಿಕರು ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿ ಖಂಡನೀಯ, ಭಾರತ. ಇಂಧನ ಮೂಲಸೌಕರ್ಯಗಳ ಮೇಲೆ ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ಟಿ20 ಕ್ರಿಕೆಟ್ ಅಫ್ಘಾನಿಸ್ತಾನ ತಂಡದ ವಿರುದ್ದ ಗೆದ್ದು ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲಲ್ಲಿ ಭಾವ ಸ್ಪಂದನ. ಮುಂದಿನ ಭಾವಗೀತೆ ಚನ್ನವೀರ ಕಣವಿಯವರ ಸುಂದರ ರಚನೆ, ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಅದಾದ ನಂತರ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಮತ್ತೊಂದು ಸುಂದರ ಕವನ. ಕೇಳ್ತಾರೆ ಎಫ್ಎಂ ರೇನ್ಬೋ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ವೆರಿ ಗುಡ್ ಮಾರ್ನಿಂಗ್ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಹೆಲೋ ಕರ್ನಾಟಕ. ಸ್ಟುಡಿಯೋ ಸಮಯ ಆಗಿದೆ 8:31. ಈ ಹೊತ್ತಿನಲ್ಲಿ ನಾನು ಹರ್ಷತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗಿರ್ತೀನಿ. ಮಾತುಕತೆಯನ್ನ ಶುರು ಮಾಡೋಣ. ಜೊತೆ ಜೊತೆಗೆ ಹಾಡುಗಳನ್ನು ಕೇಳ್ತಾ ಸಾಗುವ ಸಮಯ ಇದು. ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಟೈಟಲ್ ಟ್ರ್ಯಾಕ್ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ, ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಎಫ್ ಎಂ ರೈನ್ಬೋ.

ಈ ನಗರಕ್ಕೆ ಒಂದು ಹೊಸ ಜೀವಕಳೆ ಬಂದಿದೆ ಅಂತ ಹೇಳಬಹುದು. ಸೊ ಕೆರೆಗಳು ಭರ್ತಿಯಾಗುವ ಸಮಯ ಇದು. ಬರೀ ನಮ್ಮ ಬೆಂಗಳೂರಷ್ಟೇ ಅಲ್ಲ, ನಮ್ಮ ಇಡೀ ಕರ್ನಾಟಕದಲ್ಲಿ ಕೆರೆಗಳು ಭರ್ತಿಯಾಗುವಂಥ ಸಮಯ ಇದು. ಸೊ ಪ್ರತಿಯೊಬ್ಬ ನಾಗರಿಕನೂ ಕೂಡ ಜಾಗರೂಕರಾಗಿರೋದು ಮತ್ತು ಕೆರೆಗಳ ರಕ್ಷಣೆಗೆ ಶ್ರಮಿಸೋದು ಬಹಳ ಮುಖ್ಯ ಆಗುತ್ತೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಮಳೆ ನೀರು ಕೆರೆ ಸೇರುವ ರಾಜಕಾಲುವೆ ಅಂತ ಏನಿರುತ್ತಲ್ಲ, ಅಲ್ಲಿ ಪ್ಲಾಸ್ಟಿಕ್ ಅಥವಾ ಗೃಹ ತ್ಯಾಜ್ಯಗಳನ್ನು ಎಸ್ಸಿದೇ ಇರೋದ್ರ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಚರಂಡಿ ಬ್ಲಾಕ್ ಆದರೆ ಅದು ಮತ್ತೆ ಮಳೆ ನೀರು ರಸ್ತೆಗೆ ಹರಿದು ಪ್ರವಾಹ ಸೃಷ್ಟಿಯಾಗುವ ಸಾಧ್ಯತೆನೇ ಜಾಸ್ತಿ. ಸೊ ಇದೊಂದು ವಿಚಾರಕ್ಕಾಗಿ ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿ ನಾವು ಇರಬೇಕಾಗತ್ತೆ. ಇದರ ಜೊತೆಗೆ ಏಕಬಳಕೆಯ ಪ್ಲಾಸ್ಟಿಕ್ ಬಹಳ ಮುಖ್ಯ, ತುಂಬ ಕೇರ್ಫುಲ್ ಆಗಿರಬೇಕು ಈ ಹೊತ್ತಿನಲ್ಲಿ. ಸೊ ಇದನ್ನು ಮಳೆಗೆ ಆಚೆಕಡೆ ಬಿಸಾಕಿದಾಗ ನೀರಿನೊಂದಿಗೆ ಮಳೆಯೊಂದಿಗೆ ಕೊಚ್ಕೊಂಡು ಹೋಗುತ್ತೆ, ಹಾಗೆ ಅದು ಕೆರೆಯ ಓಡಲು ಸೇರೋದು ಸಾಧ್ಯತೆ ತುಂಬ ಜಾಸ್ತಿ, ಅಥವಾ ರಾಜಕಾಲುವೆಯಲ್ಲಿ ಮಧ್ಯದಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಮಳೆ ಬರ್ತಾ ಇದೆ ಆಚೆ ಕಡೆ ಅಂದರೆ, ಆದಷ್ಟು ನಿಮ್ಮ ಕೈಯಲ್ಲಿ ಅಥವಾ ನೀವೇನಾದ್ರು ತಿಂಡಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀರಾ ಎಲ್ಲೋ ಹೋಗ್ತಾ ಅಂದರೆ, ಪ್ಲಾಸ್ಟಿಕ್ ಎಸ್ಪೆಷಲಿ ಕೈಯಲ್ಲಿದೆ ಅಂದರೆ ಅದನ್ನು ನಿಮ್ಮ ಬ್ಯಾಗಲ್ಲೇ ಹಾಕ್ಕೊಂಡು ವಾಪಸ್ ಬಂದು ಡಸ್ಟ್ಬಿನ್ಗೆ ಹಾಕಿ, ಹಾಗೆ ಆ ಕಸನ ಕಸ ತೊಗೊಂಡು ಹೋಗೋಕ್ಕೆ ಯಾರು ಬರ್ತಾರೋ ಅವ್ರ ಕೈಯಲ್ಲೇ ಕೊಡಬೇಕು. ಸೊ ಇದು ಎಲ್ಲರಿಗೂ ಎಲ್ಲರ ಕೈಯಲ್ಲೂ ಮಾಡಬಹುದಾದಂತಹ ಒಂದು ಸಣ್ಣ ಪ್ರಯತ್ನ ಅಲ್ವಾ. ಮತ್ತಷ್ಟು ಸುಂದರ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ ಕಾಯ್ತಾ ಇವೆ. ಸಂಜೀತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಅಮರ್ ಚಿತ್ರದ ಸುಂದರ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಕೇಳ್ತಾರೆ FM Rainbow.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ, ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸಮುದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಹಲೋ ಕರ್ನಾಟಕ. ನಾವು ಮಾತಾಡ್ತಾ ಇದ್ವಿ ನಮ್ಮೂರಲ್ಲಿರುವಂತಹ ಕೆರೆಗಳ ಬಗ್ಗೆ, ಈ ಮಳೆಗಾಲದಲ್ಲಿ ಯಾವ ಥರ ನಾವು ಬಿಹೇವ್ ಮಾಡಬೇಕಾಗತ್ತೆ, ಹಾಗೆ ನಮ್ಮ ನಡತೆಗಳು, ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಆಗಲೇ. ಸೊ ಎನಿವೇ, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಹಾಗೆ ಕೆರೆಗೆಲ್ಲಾದರೂ ಈ ಸೀವೇಜ್ ವಾಟರು ಅಥವಾ ಕೆಮಿಕಲ್ ಮಿಶ್ರಿತ ನೀರು ಹರಿತಾ ಇದೆ ಅಂತ ಅಂದರೆ ತಕ್ಷಣವೇ BBMP ಅಥವಾ BWSSP ಅಧಿಕಾರಿಗಳಿಗೆ ದೂರು ನೀಡಿ. ಸೊ ಇದರಿಂದ ಈ ಹರಿಯುವಿಕೆಯನ್ನು ತಡೆಯುವುದರಲ್ಲಿ ನಮಗೆ

0: ಕೂಡ ನಮ್ಮ ಪ್ರಯತ್ನವನ್ನು ಪಟ್ಟಂತೆ ಆಗತ್ತೆ. ಹಾಗೆಯೇ ಈ ಮಳೆಗಾಲದಲ್ಲಿ ಬಹಳಷ್ಟು ಕರೆ, ಅಂದರೆ ಮಳೆ ನಿಂತ ಮೇಲೆ ವಾರಾಂತ್ಯದಲ್ಲಿ ಈ ಸ್ವಚ್ಛತಾ ಅಭಿಯಾನವನ್ನು ಬಹಳಷ್ಟು ವಾಲಂಟಿಯರ್ ಗ್ರೂಪ್ಗಳು ಮಾಡ್ತಾ ಇರತ್ತೆ. ಸೊ ನಿಮಗೆ ಆ ಕೆಲಸದಲ್ಲಿ ಖುಷಿ ಇದೆ ಅಂತ ಅಂದರೆ ಖಂಡಿತ ಈ ರೀತಿಯ ಕೆಲಸಗಳನ್ನು ಮಾಡಿ ನಿಮಗೂ ಕೂಡ ಮನಸ್ಸಿಗೆ ತೃಪ್ತಿ ಖಂಡಿತ ಸಿಗತ್ತೆ. ಹಾಗೆ ಕೆರೆಯ ಪ್ರದೇಶ ಸುತ್ತಮುತ್ತ ಇರುವಂತಹ ವಾಕಿಂಗ್ ಸ್ಪೇಸ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಮಳೆಗಾಲದಲ್ಲಿ ಏನಂತಾರೆ ಸಡಿಲವಾಗಿರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಕೋಡಿ ಬೀಳುವಂತಹ ಕೆರೆಗಳ ಸುತ್ತಮುತ್ತ ಆದಷ್ಟು ಹೋಗಬೇಡಿ. ಮಕ್ಕಳನ್ನು ಸುರಕ್ಷಿತವಾಗಿಡಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ ಹೌದು. ಸೊ ಇದ್ರ ಬಗ್ಗೆ ಬಹಳಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಸೊ ನೀವು ಕೂಡ ಜಾಗೃತರಾಗಿ ನಮ್ಮ ಸುತ್ತಮುತ್ತಲ್ಲಿ ಇರುವವರನ್ನು ಕೂಡ ನಾವು ಜಾಗೃತರನ್ನಾಗಿ ಮಾಡೋಣ. ಸೊ ಎನಿವೇ, ಮಳೆಗಾಲದ ಸೌಂದರ್ಯವನ್ನು ಆನಂದಿಸಿ ಜೊತೆಗೆ ನಮ್ಮ ಕೆರೆ ಕಟ್ಟೆಗಳನ್ನು ಕೂಡ ಜೋಪಾನವಾಗಿ ನೋಡಿಕೊಳ್ಳೋಣ. ಚಿಕ್ಕ ಚಿಕ್ಕ ಬದಲಾವಣೆಗಳೇ ನಮ್ಮ ಊರನ್ನು ಇನ್ನಷ್ಟು ಸುಂದರವಾಗಿರಿಸೋದು. ಸೊ ಇದ್ರ ಬಗ್ಗೆ ಹೇಳ್ತಾ ಟೈಮ್ ನೋಡಿದ್ರೆ ಸೊ 5:54 ಆಗಿದೆ. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ.
1: ಆಕಾಶವಾಣಿ
0: ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಮಿಷನರ್ ಡೈರೆಕ್ಟೊರೇಟ್ ಆಫ್ ಆಯುಷ್.
1: ಆಕಾಶವಾಣಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಅನಿಮಿಯಾ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಕೇಳಿ ಆಯುಷ್ ವಾಣಿ.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ವಿಷಯ ರಕ್ತಹೀನತೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಎನಿಮಿಯಾ ಎಂದು ಕರೆಯುತ್ತೇವೆ. ಇವತ್ತಿನ ಕಾಲಮಾನದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಡುತ್ತಿರುವ ಸಮಸ್ಯೆ ಎಂದರೆ ರಕ್ತಹೀನತೆ. ಸಮೀಕ್ಷೆಯ ಪ್ರಕಾರ ಇಬ್ಬರು ಮಹಿಳೆಯರಲ್ಲಿ ಒಬ್ಬ ಮಹಿಳೆಯು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಹದಲ್ಲಿ 1 μl ರಕ್ತದಲ್ಲಿ ಸರಿಸುಮಾರು 4.7-6.1 million ಕೆಂಪು ರಕ್ತ ಕಣಗಳಿರುತ್ತವೆ. ಈ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಪ್ರೋಟೀನ್ ರೂಪದಲ್ಲಿರುತ್ತದೆ. ಹಿಮೋಗ್ಲೋಬಿನ್ನ ಮುಖ್ಯ ಕೆಲಸವೆಂದರೆ ನಮ್ಮ ಶ್ವಾಸಕೋಶದಿಂದ ಆಮ್ಲಜನಕವನ್ನು ತೆಗೆದುಕೊಂಡು ದೇಹದ ಎಲ್ಲಾ ಭಾಗಗಳಿಗೂ ತಲುಪಿಸುವುದು. ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವು ಕಡಿಮೆಯಾಗುವುದಕ್ಕೆ ರಕ್ತಹೀನತೆ ಎನ್ನುತ್ತೇವೆ. ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಅಂಶವು ಮಹಿಳೆಯರಲ್ಲಿ 12 ಕಡಿಮೆ ಹಾಗೂ ಪುರುಷರಲ್ಲಿ 13 ಕಡಿಮೆ ಇದ್ದಾಗ ರಕ್ತಹೀನತೆ ಎಂದು ಉಲ್ಲೇಖಿಸುತ್ತೇವೆ. ಮಹಿಳೆಯರು, ಯುವತಿಯರು, ಬೆಳೆಯುತ್ತಿರುವ ಮಕ್ಕಳು, ಕಿಶೋರಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು, ವೃದ್ಧರು ಮತ್ತು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುವವರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದಕ್ಕೆ ಪ್ರಮುಖ ಕಾರಣಗಳು ಮುಖ್ಯವಾಗಿ ಆಹಾರದ ಕ್ರಮಗಳು. ಆಹಾರದಲ್ಲಿ ಕಬ್ಬಿಣಾಂಶದ ಕೊರತೆ, ವಿಟಮಿನ್ B12 ಮತ್ತು ಪೋಲಿಕ್ ಆಮ್ಲದ ಕೊರತೆ, ವಿಟಮಿನ್ ಸಿ ಕೊರತೆ, ಗರ್ಭಾವಸ್ಥೆಯಲ್ಲಿ ದೇಹಕ್ಕೆ ಬೇಕಾಗುವ ಹೆಚ್ಚಿನ ಕಬ್ಬಿಣಾಂಶದ ಕೊರತೆ, ಮಹಿಳೆಯರಲ್ಲಿ ಪ್ರತಿ ತಿಂಗಳು ಮುಟ್ಟಿನ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ, ರಕ್ತಸ್ರಾವದ ಮೂಲವ್ಯಾಧಿ, ಜಂತು ಹುಳುವಿನ ಸಮಸ್ಯೆ ಹಾಗೂ ದೀರ್ಘಕಾಲದ ವ್ಯಾಧಿಗಳು. ಪ್ರಮುಖ ಲಕ್ಷಣಗಳು: ದಣಿವು, ಆಯಾಸ, ಅತಿ ಕಡಿಮೆ ದೈಹಿಕ ಪರಿಶ್ರಮವನ್ನು ಸಹ ಮಾಡಲು ಅಶಕ್ತತೆ, ತಲೆನೋವು, ತಲೆಸುತ್ತು, ಉಸಿರಾಡಲು ಕಷ್ಟವಾಗುವುದು, ಕೂದಲುದುರುವುದು, ಚರ್ಮ ಹಾಗೂ ಅಂಗೈ ಬೆಳೆಸಿಕೊಳ್ಳುವುದು, ಕಣ್ಣಿನ ಸುತ್ತು ಕಪ್ಪಾಗುವಿಕೆ, ನಿದ್ರಾಹೀನತೆ, ಮಕ್ಕಳಲ್ಲಿ ಓದಿನ ಕಡೆ ಗಮನ ಕಡಿಮೆಯಾಗುವುದು, ಗರ್ಭಿಣಿ ಸ್ತ್ರೀಯರಲ್ಲಿ ಹೆರಿಗೆಯಲ್ಲಿ ತೊಂದರೆ ಕಾಣಬಹುದು, ಕಡಿಮೆ ತೂಕದ ಮಗುವಿನ ಜನನವಾಗುವ ಸಂಭವವಿರುತ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ ಪದೇ ಪದೇ ಸೋಂಕಿಗೊಳಗಾಗುವ ಸಾಧ್ಯತೆಗಳಿರುತ್ತವೆ. ತಡೆಗಟ್ಟುವ ಕ್ರಮಗಳು: ಹೆಚ್ಚು ಕಬ್ಬಿಣಾಂಶವಿರುವ ಆಹಾರಗಳ ಸೇವನೆ, ವಿಟಮಿನ್ B12 ಮತ್ತು ಪೋಲಿಕ್ ಆಸಿಡ್ ಹೆಚ್ಚು ಹೊಂದಿರುವ ಆಹಾರಗಳ ಸೇವನೆ, ಅದರಲ್ಲಿ ಪಾಲಕ್, ಮೆಂತೆ ಸೊಪ್ಪು, ದಂಟಿನ ಸೊಪ್ಪು, ಹರಿವೆ ಸೊಪ್ಪು ಇತ್ಯಾದಿಗಳು ಮತ್ತು ಹಸಿರು ತರಕಾರಿಗಳು, ಬೀನ್ಸ್, ಮೊಟ್ಟೆ, ಹಾಲು, ಮೊಸರು ಇತ್ಯಾದಿ, ಬೇಳೆಕಾಳುಗಳು ಹಾಗೂ ಧಾನ್ಯಗಳ ಸೇವನೆ, ಅದರಲ್ಲಿ ಕಡಲೆ, ರಾಜ್ಮಾ, ಹೆಸರು ಬೇಳೆ, ತೊಗರಿ ಬೇಳೆ, ರಾಗಿ ಇತ್ಯಾದಿ, ಬೆಲ್ಲದ ಉಪಯೋಗ, ಒಣ ಹಣ್ಣುಗಳಾದ ಒಣ ದ್ರಾಕ್ಷಿ, ಖರ್ಜೂರ, ಬಾದಾಮಿಗಳ ಸೇವನೆ,

0: ಇದರ ಜೊತೆಗೆ ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ವಿಟಮಿನ್ ಸಿ ಹೆಚ್ಚಾಗಿರುವ ಸಿಟ್ರಸ್ ಹಣ್ಣುಗಳ ಸೇವನೆ, ಪ್ರಮುಖವಾಗಿ ಹಿತ್ತಳೆ, ಅನಾನಸ್, ನಿಂಬೆ ಮತ್ತು ನೆಲ್ಲಿಕಾಯಿ. ನಮ್ಮ ಆಹಾರಗಳು ಋತುವಿಗೆ ಅನುಸಾರವಾಗಿರಬೇಕು ಮತ್ತು ಆ ಪ್ರಾಂತದಲ್ಲಿ ಸಿಗುವ ಆಹಾರಗಳನ್ನು ಹಿತವಾಗಿ ಮಿತವಾಗಿ ಸೇವಿಸಬೇಕು. ಇದರ ಜೊತೆಗೆ ರಕ್ತಸ್ರಾವದ ಮೂಲವ್ಯಾಧಿ, ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ, ಜಂತು ಹುಳುವಿನ ಸಮಸ್ಯೆ ಮತ್ತು ದೀರ್ಘಕಾಲದ ವ್ಯಾಧಿಗಳಿಗೆ ವೈದ್ಯಕೀಯ ಚಿಕಿತ್ಸೆಯು ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಕಾರಣ ತಿಳಿದುಕೊಂಡು ಔಷಧೋಪಚಾರವನ್ನು ಮಾಡಬೇಕು. ಯೋಗ, ಧ್ಯಾನ ಹಾಗೂ ಕೆಲವು ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು. ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಿಂದ ಪರಿಹಾರ. ಸಾಮಾನ್ಯವಾಗಿ ರಕ್ತಹೀನತೆಗೆ ಹೋಮಿಯೋಪತಿಯಲ್ಲಿ ಉಪಯೋಗಿಸುವ ಔಷಧಿಗಳೆಂದರೆ ಆರ್ಸೆನಿಕ್ ಆಲ್ಬಮ್, ಕಲ್ಕೇರಿಯಾ ಕಾರ್ಪ್, ಕಲ್ಕೇರಿಯಾ ಫಾಸ್, ಕಾರ್ಬೋವೇಜ್, ಫೆರಮ್ಮೆಟ್, ಫೆರಮ್ಫಾಸ್, ಕಾಲಿ ಕಾರ್ಪ್, ಲೈಕೋಪೋಡಿಯಂ, ಮಕ್ಸಾಲ್, ನ್ಯಾಟ್ರಮ್ಯೂರ್, ನಕ್ಸೋಮಿಕಾ, ನೈಟ್ರಿಕ್ ಆಸಿಡ್, ಫಾಸ್ಫರಸ್, ಪಲ್ಸಟಿಲ್ಲಾ, ಸಿಕಿಯಾ ಇತ್ಯಾದಿ. ಹೋಮಿಯೋಪತಿ ವೈದ್ಯರ ಸಲಹೆ ಮೇರೆಗೆ ಔಷಧಿಗಳನ್ನು ತೆಗೆದುಕೊಳ್ಳಬೇಕು. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅನಿಮಿಯಾ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೆರಿ ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಕೇಳ್ತಾ ಇದ್ರು ಎಫ್ಎಂ ರೇನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಖತ್ ಸಾಂಗ್. ಸ್ಟುಡಿಯೋ ಸಮಯ ಹೇಳ್ತಾ ಇದೆ 9:01 ಆಗಿದೆ ಅಂತ. ಈ ಹೊತ್ತಿನಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ತುಂಬ ಸಿಂಪಲ್, ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡಬೇಕು ಅಂತ. ನಮ್ಮ ವಾಟ್ಸ್ಆ್ಯಪ್ ನಂಬರ್ 9480901013. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013. ಈ ನಂಬರ್ಗೆ ನೀವು ವಾಟ್ಸ್ಆ್ಯಪ್ನ ಮುಖಾಂತರ ಮೆಸೇಜಸ್ನ ಕಳಿಸ್ಬೇಕು. ಸೊ ಯಾವ ಹಾಡಬೇಕು, ನೀವು ಯಾರು ಅನ್ನೋದನ್ನು ಕೂಡ ಮೆಸೇಜ್ ಮಾಡಿ ನಮಗೆ ತಿಳಿಸಿ. ಸೊ ಸುಂದರ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ ಪ್ರಸಾರ ಆಗುತ್ತೆ. ಸವಾಯಿ 2 ಚಿತ್ರದ ಸುಂದರ ಗೀತೆ ಕಾರ್ತಿಕ್ ಹಂಸಕಾಯರ್ ಮತ್ತು ಯಸ್ನಿನ್ ನೀ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತ. ಹಾಗೆ ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೇನ್ಬೋ.

ಕೇಳ್ತಾ ಇದ್ರಾ ಸಖತ್ ಸಾಂಗು. ಸ್ಟುಡಿಯೋ ಸಮಯ 9:11 ಆಗಿದೆ. ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ಸೊ ಎನಿವೆ, ಈಗ ತಾನೇ ಹಾಡನ್ನ ಕೇಳ್ಕೊಂಡು ಬಂದ್ವಿ. ಬೆಲ್ ಬಾಟಮ್ ಚಿತ್ರದ ಸೂಪರ್ ಹಿಟ್ ಹಾಡು, ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ ಮತ್ತು ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಇತ್ತು ಈ ಹಾಡಿಗೆ. ತುಂಬ ಜನ ಮೆಸೇಜಸ್ನ ಕಳಿಸ್ತಾ ಇದ್ದೀರಾ, ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಬಹುದು. ತುಂಬ ಸಿಂಪಲ್, ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡಬೇಕು ಅಂತ. 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013. ಸೊ ಈ ಸಂಖ್ಯೆಗೆ ನೀವು ವಾಟ್ಸಾಪ್ನ ಮುಖಾಂತರ ನಮಗೆ ಮೆಸೇಜಸ್ನ ಕಳಿಸ್ಬೇಕು. ಮುಂದೆ ಬಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಂದಂತಹ ಮತ್ತೊಂದು ಸುಂದರ ಗೀತೆ, ಎರಡು ಕನಸು ಚಿತ್ರದ ಹಾಡು. ಇದಕ್ಕೆ ವಾಣಿಜ್ಯರಾಮ್ ಅವರು ಕೂಡ ಅನುದಾನಿಯಾಗಿದ್ದಾರೆ. ಚಿವುದಶಂಕರ್ ಅವರ ಸಾಹಿತ್ಯ, ರಾಜು ನಾಗೇಂದ್ರ ಅವರ ಸಂಗೀತ. ಅದಾದ ನಂತರ ಸೂರ್ಯವಂಶ ಚಿತ್ರದ ಮತ್ತೊಂದು ಸುಂದರ ಗೀತೆ, SPV ಅವರ ಧ್ವನಿಯಲ್ಲಿ, S ನಾರಾಯಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ. ಹಾಡಿಗೆ ಕೇಳ್ತಾ ಇರಿ FM ರೇನ್ಬೋ.

ಕೇಳ್ತಾ ಇದ್ರು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಖತ್ ಸಾಂಗು. ಬಹಳಷ್ಟು ಜನ ಮೆಸೇಜಸ್ನ ಕಳಿಸಿದ್ದೀರಿ, ಬೆಳಗಿನ ಬಹಳಷ್ಟು ಜನ ಕಳಿಸಿದ್ದೀರಿ. ಸೊ ಎನಿವೇ, ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು ಮೆಸೇಜ್ ಮಾಡಿದ್ದಾರೆ. ಮಂಡಿಕಲ್ ಕೃಪಾ ಅವರು ಕೂಡ ನಮಸ್ಕಾರ ಅಂತ ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ಅರುಣಾ ಮೈತ್ರಿ ಅವರು ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ, ಹಾಗೆ ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಟಿ ಆರ್ ಎಚ್ ಪ್ರಕಾಶ್ ಅವರು ತುಮಕೂರಿಂದ. ಇದರ ಜೊತೆಗೆ ಗಾನಾ ಸುಮಾ ಪಟ್ಟ ಸೋಮನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಿತೇಂದ್ರ ದಾಸ್ ಅವರು ಕೂಡ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಮಂಜುಳಾ ಮುನಿಯಪ್ಪ ಪಂದರಪಾಳ್ಯ ಮೈಸೂರು ರಸ್ತೆ ಬೆಂಗಳೂರಿಂದ, ನಾಗೇಶ್ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು ಚಂದಾಪುರದಿಂದ, ಹೆಚ್ ಬಿ ಜಯರಾಮ್ ಪ್ರಶಾಂತಿ ಜಯರಾಮ್ ಅವರು ರಾಜಾಜಿನಗರ್ನಿಂದ, ಪ್ರಸಾದ್ ಕೆಸರಮಡು ತುಮಕೂರಿಂದ ಮೆಸೇಜ್ ಮಾಡಿದ್ದಾರೆ. ಸುರೇಶ್ ಬಳೂಟಗಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಶಂಕರ್ ಜಗಲಿ ಗಬುರ ರಾಯಚೂರಿಂದ, ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಬಿ ಟಿ ಎಂ ಲೇಔಟ್ ಸುಧಾ ಸುನಿಲ್ ಜಯಶ್ರೀ ರಾಜಾಜಿನಗರ್ನಿಂದ, ಜೊತೆಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಳ್ಳಿ ಮಲವಳ್ಳಿ ತಾಲೂಕಿನಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧರ್ನಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಅವರು ಬಿನ್ನಿಪೇಟೆಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿಂದ ಮೆಸೇಜ್ ಕಳಿಸಿದ್ದಾರೆ. ಹೆಚ್ ವಿ ಯೋಗ ನರಸಿಂಹನ್ ಗಾಯತ್ರಿ ನಗರ್ ಬೆಂಗಳೂರಿನಿಂದ, ರಾಜನಹಳ್ಳಿ ಇಂದ ಮಂಜುನಾಥ್ ಶುಭ ಅವರು ಕೂಡ, ಜೊತೆಗೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟದಿಂದ ಶ್ರೀನಿವಾಸ್ ಉಮೇಶ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಮೆಸೇಜ್ಗಳು ಇನ್ನೂ ತಲುಪಿದೆ, ಇನ್ನೂ ಬಹಳಷ್ಟು ಸಂದೇಶಗಳು ನಮಗೆ ಬರ್ತಾ ಇವೆ. ಸೊ ನಿಮ್ಮಿಷ್ಟದ ಹಾಡುಗಳು ನಿಮಗೋಸ್ಕರ ಅಂತ ಪ್ರಸಾರ ಆಗುತ್ತೆ, ತಡ ಮಾಡದೆ ನಮಗೆ ಮೆಸೇಜ್ ಮಾಡಿ 9480901013. ಮುಂದೆ ಸುಂದರ ಹಾಡುಗಳು ಬ್ಯಾಕ್ ಟು ಬ್ಯಾಕ್. ಸಾಂಗ್ಲಿಯನ ಚಿತ್ರದ ಹಾಡು ಎಸ್ ಪಿ ಬಿ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಅದೇ ಹಾಡಿಗೆ. ಅದಾದ ನಂತರ ಮಹಾಕ್ಷತ್ರಿಯ ಚಿತ್ರದ ಮತ್ತೊಂದು ಸುಂದರ ಗೀತೆ ಎಸ್ ಪಿ ಬಿ ಅವರ ಧ್ವನಿಯಲ್ಲೇನೆ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ. ಕೇಳ್ತಾರೆ ಎಫ್ ಎಂ ರೇನ್ಬೋ.

ಕೇಳ್ತಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಖತ್ ಸಾಂಗ್. ಇನ್ನು ಬಹಳಷ್ಟು ಜನ ಮೆಸೇಜಸ್ ನ ಕಳಿಸಿದ್ದಾರೆ. ಅನುಷಾ ಅವರ ಮೆಸೇಜ್ ನಮ್ಮನ್ನ ತಲುಪಿದೆ. ಶಿವಮೊಗ್ಗ ಮೂಡಲೆ ವಿಠಲಪುರದಿಂದ ಪದ್ಮಾಪನಗಾಟಿ ಅನಂತಕುಮಾರ್ ಅವರು, ಸಾಂಗ್ಲಿ ಜಿಲ್ಲೆಯಿಂದ ಅಲ್ತಾಫ್ ಹುಜರಿ ಸೈಫುಲ್ಲಾ ಸಹಬಾತ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ, ಮಹಾಲಿಂಗಪುರದಿಂದ ಮುಮ್ತಾಜ್ ಬಣಹಟ್ಟಿ ಅವರು, ಯಶೋಧ ಅವರು ಇಚಲ ಕರಂಜಿ ಮಹಾರಾಷ್ಟ್ರದಿಂದ ಮೆಸೇಜ್ ಮಾಡಿದ್ದಾರೆ, ಹರಿ ಅವರು ಮಂತ್ರಾಲಯದಿಂದ, ಅಂಜು ವಜ್ರ ವಜ್ರಕುಮಾರ್ ಆರವ್ ಅವರು ಮಾಗಡಿ ರೋಡಿಂದ, ಬೋಪಾ ವೆಂಕಟೇಶ್, ಲಕ್ಷ್ಮೀ ಗಗನ್, ಸುಷ್ಮಿತಾ ಸುಪ್ರಿಯ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ, ಪವನ್ ರಾಹುಲ್ ಲಿಖಿತ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ, ಪದ್ಮಾವತಿ ಅವರು ಹುಬ್ಬಳ್ಳಿಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ, ರೋಹಿತ್ ವರ್ಧನ್ ಅವರು ಕಸ್ತೂರ್ಬಾ ನಗರದಿಂದ ಮೆಸೇಜ್ ಮಾಡಿದ್ದಾರೆ, ಪುಟ್ಟರಾಜು ಎಂಪಿ ಎಂ ಜಿ ದಿಬ್ಬಾ ಹೊಸದುರ್ಗದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಬರ್ತಾ ಇವೆ. ಸೊ ನೀವು ಕೂಡ ತಡ ಮಾಡದೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮ್ಮ ಇಷ್ಟವಾದ ಹಾಡು ಯಾವುದು ಅಂತ. ಸೊ ಆ ಹಾಡನ್ನ ನಾವು ಪ್ರಸಾರ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಮುಂದೆ ಮತ್ತೆರಡು ಸುಂದರ ಗೀತೆಗಳು, ಆಟೋರಾಜ ಚಿತ್ರದ ಸೂಪರ್ ಹಿಟ್ ಹಾಡು, ಎಸ್ ಜಾನ್ಕಿ ಅವರ ಧ್ವನಿಯಲ್ಲಿ, ಚಿಯುದಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ, ಅದಾದ ನಂತರ ಬಾನಲ್ಲಿ ಮಧುಚಂದ್ರಕ್ಕೆ ಚಿತ್ರದ ಸೂಪರ್ ಹಿಟ್ ಹಾಡು, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ, ಸಿದ್ದಲಿಂಗಯ್ಯ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೇನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಖತ್ ಸಾಂಗು. ಪದ್ಮಜಾ ಶರತ್ ಬಿಡೆ ಅವರು ಹಂಪಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ರವಿ ಹೆಚ್ ಸಿ, ಪ್ರಶಾಂತ್ ಹೆಚ್ ಜೆ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಶ್ವೇತಾ ಉದಯ್ ರಾಂಪುರ ಅರಸೀಕೆರೆ ತಾಲೂಕಿಂದ ಮೆಸೇಜ್ ಮಾಡಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರ್ನಿಂದ, ಷಣ್ಮುಖ ಅವರು ಹಳೆ ಬಾತಿ ಗ್ರಾಮದಿಂದ, ಮೀರಾ ಗುರುರಾಜ್ ನಿಖಿಲ್ ಅವರು ಅರಸೀಕೆರೆಯಿಂದ, ಸತೀಶ್ ಎನ್ ಹೆಚ್ ನಗರ್ಕೆರೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಇಳಕಲ್ಲಿಂದ ನಾಗಪ್ಪ ಕರ್ಲಿ, ಲಕ್ಷ್ಮೀದೇವಿ ಕರ್ಲಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಶ್ರುತಿ ಮಂಜುನಾಥ್ ಅವರು ಬಸವನಹಳ್ಳಿಯಿಂದ ಮೆಸೇಜ್ ಕಳಿಸಿದ್ದಾರೆ. ಪ್ರಿಯಾಂಕಾ ಅವರು ರಾಯಚೂರಿನಿಂದ, ನಾಗೇಂದ್ರ ತಾವರಕೆರೆ ಕುಣಿಗಲ್ ತಾಲೂಕಿಂದ, ಗೀತಾ ನಾಗಪ್ಪ, ರೋಹಿತ್ ಪವನ್ ಅವರು ಶಿವಮೊಗ್ಗದಿಂದ, ಉಷಾ ಅವರು ಬೆಂಗಳೂರಿನಿಂದ, ರಾಮರತ್ನ ಅವರು ಆರ್ಆರ್ ನಗರ್ನಿಂದ, ಪಲ್ಲವಿಗೌಡ ಅವರು ಮೈಸೂರು ರೋಡಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ಇನ್ನೂ ಬಹಳಷ್ಟು ಜನ ಸಂದೇಶಗಳು ಕಳಿಸ್ತಾ ಇದ್ದಾರೆ. ಇದೆಲ್ಲರ ಸಂದೇಶಗಳನ್ನು ನೋಡ್ತಾ ನಿಜವಾಗ್ಲೂ ಖುಷಿಯಾಗಿದೆ. ಮತ್ತೆರಡು ಸುಂದರ ಗೀತೆಗಳು ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಂದಂತಹ ವಂಶಿ ಚಿತ್ರದ ಸೂಪರ್ ಹಿಟ್ ಹಾಡು, ರಾಮನಾರಾಯಣ್ ಅವರ ಸಾಹಿತ್ಯ, ಆರ್ ಕೆ ಪಟ್ನಾಯಕ್ ಅವರ ಸಂಗೀತ, ಅದಾದ ನಂತರ ಅನೂಪ್ ಸೀಲಿನ್ ಅವರ ಧ್ವನಿಯಲ್ಲಿ ಲವ್ ಇನ್ ಮಂಡ್ಯ ಚಿತ್ರದ ಸೂಪರ್ ಹಿಟ್ ಹಾಡು ಅರಸು ಅಂತಾರೆ ಅವರ ಸಾಹಿತ್ಯ, ಅನೂಪ್ ಸೀಲಿನ್ ಅವರ ಸಂಗೀತ ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಖತ್ ಸಾಂಗ್. ಹರಿಕೃಷ್ಣ ರಾಯಚೂರು ಜಿಲ್ಲೆಯ ಕಲ್ಲೂರು ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮಲ್ಲೇಶ್ವರಂಿಂದ ಸಂಪತ್ ಲಕ್ಷ್ಮಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಹಾಡುಗಳೆಲ್ಲ ಬಹಳ ಇಷ್ಟವಾಯಿತು ಅಂತ. ಸುಜಾತ ಆರ್, ಗಣೇಶ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ ಅವರು ರಾಜಾಜಿನಗರ್ನಿಂದ, ಲತಾ ದಿನೇಶ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ ಗಂಗೊಂಡನಹಳ್ಳಿಯಿಂದ. ಬಹಳ ಖುಷಿಯಾಗ್ತಿದೆ ಹಾಡುಗಳನ್ನ ಕೇಳ್ತಾ ಅಂತ ಹೇಳ್ತಾ ಇದ್ದಾರೆ. ದೇವನಂದ ಇಟಗಿ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಚಂದ್ರಶೇಖರ್ ನಾಯಕ್, ಜೀವನ್ ಭೀಮಾನಗರ್, ದಾವಣಗೆರೆಯಿಂದ. ಸತೀಶ್ ಗೌಡರು ಅರಕಲಗೂಡು ತಾಲೂಕಿಂದ ಮೆಸೇಜ್ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಕಡೆಯದಾಗಿ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಬಂದಂತಹ ನಾಗಮಂಡಲ ಚಿತ್ರದ ಸೂಪರ್ ಹಿಟ್ ಹಾಡು, ಗೋಪಾಲ ಯಾಜ್ಞಿಕ್ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೈನ್ಬೋ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ. ಮತ್ತೊಮ್ಮೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಸ್ಟುಡಿಯೋ ಸಮಯ ಆಗಿದೆ 10:04. ಇವತ್ತು ಸೆಪ್ಟೆಂಬರ್ 16. ಭಾರತೀಯ ಸಂಗೀತ ಕ್ಷೇತ್ರದ ಮಹೋನ್ನತ ಗಾಯಕಿ ಭಾರತರತ್ನ ಡಾಕ್ಟರ್ MS ಸುಬ್ಬಲಕ್ಷ್ಮಿ ಅವರ ಜನ್ಮದಿನ ಇವತ್ತು. ಸೊ ಅವರ ಬರ್ತ್ ಆನಿವರ್ಸರಿಯನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ದಕ್ಷಿಣ ಭಾರತದ ಸಂಗೀತ ಮತ್ತು ಚಿತ್ರರಂಗದ ಇತಿಹಾಸದಲ್ಲಿ ಅವರ ಕೊಡುಗೆ ನಿಜಕ್ಕೂ ಅಪಾರ ಅಂತ ಹೇಳಬೇಕು. ಸೊ ಆರಂಭದ ದಿನಗಳಲ್ಲೇನೇ ಸೇವಾ ಸದನಂ, ಶಕುಂತಲೈ, ಸಾವಿತ್ರಿ ಮತ್ತು ಅತ್ಯಂತ ಪ್ರಸಿದ್ಧವಾದ ಮೀರಾನಂತಹ ತಮಿಳು ಚಿತ್ರಗಳಲ್ಲಿ ಅಭಿನಯಿಸಿ ಹಾಡುವ ಮೂಲಕ ಸಿನಿಮಾ ರಂಗದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದವರವರು. ಸೊ ಆಗಷ್ಟೇ ಬೆಳೆಯುತ್ತಿದ್ದಂತಹ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಶಾಸ್ತ್ರೀಯ ಸಂಗೀತದ ಗಾಂಭೀರ್ಯ, ಭಕ್ತಿರಸ ಮತ್ತು ಶುದ್ಧತೆಯನ್ನು ತಂದುಕೊಟ್ಟಂತಹ ಕೀರ್ತಿ ಅವರಿಗೆ ಸಲ್ಲತೆ. ಚಲನಚಿತ್ರಗಳಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ಭಕ್ತಿಗೀತೆಗಳನ್ನು ಜನಪ್ರಿಯಗೊಳಿಸಿದಂತಹ ಇವರು. ಸಿನಿಮಾ ಅಂದರೆ ಕೇವಲ ಹಗುರವಾದ ಮನೋರಂಜನೆ ಅಷ್ಟೇ ಅಲ್ಲ, ಅದರಲ್ಲಿ ಕೂಡ ಆತ್ಮವನ್ನು ತಲುಪುವಂತಹ ಶಾಸ್ತ್ರೀಯ ಮೌಲ್ಯವೂ ಇರಬಹುದು ಅನ್ನೋದನ್ನು ಸಾಬೀತುಪಡಿಸಿದವರು. ಸೊ ಇಷ್ಟೇ ಅಲ್ಲ, ನಂತರದ ದಿನಗಳಲ್ಲಿ ಸಿನಿಮಾ ಕ್ಷೇತ್ರವನ್ನು ತೊರೆದು ಸಂಪೂರ್ಣವಾಗಿ ಕರ್ನಾಟಕ ಸಂಗೀತ ಮತ್ತು ಭಕ್ತಿ ಸಂಗೀತಕ್ಕೆ ತಮ್ಮನ್ನು ಅರ್ಪಿಸಿಕೊಂಡರು. ಸೊ ಸ್ಪಷ್ಟ ಉಚ್ಚಾರಣೆ, ರಾಗದ ಶುದ್ಧತೆ, ಗಾಯನದ ಶೈಲಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಚಿತ್ರದಲ್ಲಿ ಮುಂದಿನ ಪೀಳಿಗೆಯ ಗಾಯಕರು ಮತ್ತು ಸಂಗೀತ ನಿರ್ದೇಶಕರಿಗೆ ದಾರಿದೀಪವಾಗಿದೆ ಅಂತ ಅಂದರೆ ಖಂಡಿತ ಸುಳ್ಳಲ್ಲ ಅಲ್ವಾ. ಸೊ ಇವತ್ತು ಇವರ ಬರ್ತ್ಡೇಯನ್ನು ನಾವು ನೋಟ್ ಮಾಡ್ತಾ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಂಗೀತಗಾರರು ಮತ್ತು ಗಾಯಕ ಇವರ ಜೀವನ ಮತ್ತು ಪಯಣವನ್ನು ಆಧರಿಸಿ ಅನೇಕ ಅದ್ಭುತ ಚಲನಚಿತ್ರಗಳು ಬಂದಿವೆ. ಸೊ ಆ ಕೆಲವು ಚಿತ್ರಗಳ ಬಗ್ಗೆ ಮಾತಾಡ್ತಾ ಕೆಲವು ಹಾಡುಗಳನ್ನು ಕೇಳ್ತಾ ಮುಂದೆ ಸಾಗೋಣ. ಸೊ ಮುಂದೆ ಎರಡು ಸೂಪರ್ ಹಿಟ್ ಹಾಡುಗಳು, ಸಂಧ್ಯಾರಾಗ ಚಿತ್ರದ ಹಾಡು ಎಂ ಬಾಲಮುರಳಿ ಕೃಷ್ಣ ಅವರ ಸಂಗೀತ ಅವರ ಗಾಯನದಲ್ಲಿ ಬಂದಂತಹ ಗೀತೆ ಇದು, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಮತ್ತು ಬಾಲಮುರಳಿ ಕೃಷ್ಣ ಅವರ ಸಂಗೀತ ಇದೆ ಈ ಹಾಡಿಗೆ. ಅದಾದ ನಂತರ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿ ಬಂದಂತಹ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಚಿತ್ರದ ಸೂಪರ್ ಹಿಟ್ ಹಾಡು, ಪುರಂದರದಾಸರ ಕೃತಿ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ ಈ ಹಾಡಿಗೆ. ಸೊ ಸಂಧ್ಯಾರಾಗ ಚಿತ್ರದ ಹಾಡು ಅಂತ ಆಗಲೇ ಹೇಳಿದ್ವಿ. ಸೊ ಸಂಧ್ಯಾರಾಗ ರಾಜ್ಕುಮಾರ್ ಅಭಿನಯದ ಈ ಚಿತ್ರ ಬಡ ಶಾಸ್ತ್ರೀಯ ಸಂಗೀತಗಾರನ ಜೀವನದ ಸಂಕಟಗಳು, ಶ್ರದ್ಧೆ ಮತ್ತು ಸಂಗೀತ ಮೇಲಿನ ನಿಷ್ಠೆಯನ್ನು ಸಾಕ್ಷೀಕರಿಸುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಹಾಡನ್ನು ಕೇಳಿಕೊಂಡು ಮುಂದೆ ಮತ್ತಷ್ಟು ಮಾತುಕತೆ ಮುಂದುವರೆಸೋಣ. ಕೇಳ್ತಾ ಇರಿ FM ರೈನ್ಬೋ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗಿರ್ತೀನಿ.

ಐಕಾನಿಕ್ ಹಾಡನ್ನ ಕೇಳಿದ ಮೇಲೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಬಾರದು. ಸೊ ಅಷ್ಟು ಸುಂದರವಾಗಿ ಮೂಡಿಬಂದಂತಹ ಗೀತೆ ಇದು. ಸೊ ನಾವು ಮಾತಾಡ್ತಾ ಇದ್ವಿ ಹೇಗೆ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರ ಜನ್ಮದಿನ ಇವತ್ತು ಅಂತ, ಹಾಗೆ ನಮ್ಮ ಸಂಗೀತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಗಾಯಕರ ಸುತ್ತ ಅಥವಾ ಮ್ಯೂಸಿಷಿಯನ್ಸ್ನ ಸುತ್ತ ಹೆಣೆದಿರುವಂತಹ ಕತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದರಲ್ಲಿ ಮಾತಾಡ್ತಾ ಇದ್ದಂತೆ ಬಹಳಷ್ಟು ಜನ ಮೆಸೇಜಸ್ನ ಕೂಡ ಕಳಿಸಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಮೆಸೇಜ್ ಮಾಡಿದ್ದಾರೆ, ಸುಬ್ಬಲಕ್ಷ್ಮಿ ಅವರ ಜನ್ಮದಿನ ಇದೆ ಅಂತ ನಾನು ಜ್ಞಾಪಿಸ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ಕಲ್ಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿಂದ ಕೂಡ ಬಹಳ ಸುಂದರವಾಗಿ ಒಂದು ದೊಡ್ಡ ಮೆಸೇಜನ್ನು ಕೂಡ ಕಳಿಸಿದ್ದಾರೆ. ಕನ್ನಡದ ಪ್ರಸಿದ್ಧ ಕಾದಂಬರಿಗಾರರಾದ ನ ಕೃಷ್ಣರಾಯರ ಕೃತಿ ಸಂಧ್ಯಾರಾಗ ಅಂತ ಹೇಳ್ತಿದ್ದಾರೆ ನಮ್ಮನ ಗಣೇಶ್ ಅವರು ಕಾರ್ಕಳ ಬಜಗೋಳಿಯಿಂದ. ಎಮ್ ಎಸ್ ಸುಬ್ಬಲಕ್ಷ್ಮಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇನೆ ವೆಂಕಟೇಶ್ವರ ಸುಪ್ರಭಾತ ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಗೆ ಹಲವಾರು ದೇವರ ಭಕ್ತಿಗೀತೆಗಳು ಇವರ ಬಹಳ ಇಷ್ಟವಾಗತ್ತೆ ಅಂತ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಮೆಸೇಜ್ ಕಳಿಸಿದ್ದಾರೆ. ಡಿ ಎಸ್ ನಾಗರಾಜ್ ಕಸ್ತೂರ್ಬಾನಗರಿಂದ ಕೂಡ ಮೆಸೇಜ್ ಮಾಡಿದ್ದಾರೆ. ಬಹಳ ಖುಷಿಯಾಯಿತು ನಿಮ್ಮೆಲ್ಲರ ಸಂದೇಶವನ್ನು ನೋಡಿ. ಹಾಗೆಯೇ ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ಬಂದಂತಹ ಈ ಮ್ಯೂಸಿಕ್ ಅಥವಾ ಸಂಗೀತ ಕ್ಷೇತ್ರದ ಸುತ್ತಮುತ್ತ ಹೆಣದಂತಹ ಕತೆಗಳಲ್ಲಿ ಯಾವ ಕತೆ ತುಂಬ ಇಷ್ಟವಾಯಿತು ಅಥವಾ ಯಾವ ಹಾಡು ನಿಮಗೆ ತುಂಬ ಇಷ್ಟವಾಯಿತು, ಅದು ಹಳೆಯದಾಗಿರ್ಬೋದು ಅಥವಾ ಹೊಸ ಚಿತ್ರಗೀತೆಗಳಲ್ಲಿ ಬಂದಂಥದ್ದಾಗಿರ್ಬೋದು ಅನ್ನೋದನ್ನು ನಮ್ಮೊಂದಿಗೆ ಖಂಡಿತ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಸೊ ನಾವು ಮಾತಾಡ್ತಾ ಇದ್ವಿ ಈ ವಿಚಾರದ ಬಗ್ಗೆ. ಸೊ ಉಪಾಸನೆ ಚಿತ್ರ ಕೂಡ ಬಹಳ ಸೊಗಸಾಗಿ ಮೂಡಿ ಬಂದಂತಹ ಚಿತ್ರ. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಈ ಚಿತ್ರದಲ್ಲಿ ಆರತಿ ಅವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಸಂಗೀತ ಕಲಿಯಲು ಬಯಸುವ ಮಹಿಳೆಯ ಸವಾಲು ಮತ್ತು ಶ್ರದ್ಧೆಯನ್ನು ಇದು ಬಹಳ ಸುಂದರವಾಗಿ ವಿವರಿಸುತ್ತೆ. ಹಾಗೆ ಇದರ ಮಧ್ಯದಲ್ಲಿ ಹಂಸಗೀತೆಯನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಜಿ ವಿ ಅಯ್ಯರ್ ಅವರ ನಿರ್ದೇಶನದಲ್ಲಿ ಬಂದಂತಹ ಐತಿಹಾಸಿಕ ಚಿತ್ರ ಭೈರವಿ ವೆಂಕಟ ಸುಬ್ಬಯ್ಯ ಎಂಬ ಸಂಗೀತಗಾರನ ಬದುಕಿನ ಸೂತ್ರ ಸುತ್ತುತ್ತದೆ. ಬಿ ವಿ ಕಾರಂತರು ಮತ್ತು ಬಾಲ್ಮುರಳಿ ಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಚಿತ್ರದ ಮುಖ್ಯ ಆಕರ್ಷಣೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಮುಂದಿನ ಗೀತೆ ಉಪಾಸನೆ ಚಿತ್ರದ ಸೂಪರ್ ಹಿಟ್ ಹಾಡು, ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ. ಅದಾದ ನಂತರ ಹಂಸಗೀತೆ ಚಿತ್ರದ ಮತ್ತೊಂದು ಸುಂದರ ಗೀತೆ, ಬಾಲ್ಮುರಳಿ ಕೃಷ್ಣ ಅವರ ಗಾಯನದಲ್ಲಿ, ಜಯದೇವ ಕವಿ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ. ಕೇಳ್ತಾ ಇರಿ ಎಫ್ ಎಂ ರೇನ್ಬೋ.

ಕೇಳಿದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಸಂಗೀತ ಅಥವಾ ಸಂಗೀತಗಾರರ ಸುತ್ತ ಹೆಣದಂತಹ ಕನ್ನಡದ ಚಿತ್ರರಂಗದಲ್ಲಿ ತೆರೆ ಕಂಡಂತಹ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಬಹಳಷ್ಟು ಜನ ಮೆಸೇಜಸ್ನ ಕೂಡ ಕಳಿಸಿದ್ದಾರೆ. ದಾವಣಗೆರೆಯಿಂದ ಸಂಗನಬಸಪ್ಪ ಅವರು ಸರಸ್ವತಿ ನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ ಮೆಸೇಜ್ ಕಳಿಸಿದ್ದಾರೆ. ಇವತ್ತು ಆಗಲೇ ಹೇಳಿದ ಹಾಗೆ ಸುಬ್ಬಲಕ್ಷ್ಮಿ ಅವರ ಜನ್ಮದಿನ ಅಂತ ಕೂಡ ನಾಪ್ಸ್ತಾ ಇದ್ದೀನಿ ಅಂತ ಕೂಡ ಹೇಳಿದರು. ಅವ್ರು ಹೇಳ್ತಿದ್ದಾರೆ, ಬದ್ರಿನಾಥ್ಗೆ ಹೋದಾಗ ಅಲ್ಲಿ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಇವರದ್ದೇ ಧ್ವನಿಯಲ್ಲಿ ದಿನ ಹಾಕ್ತಾರೆ, ಕೇಳಿ ಬಹಳ ಸಂತೋಷವಾಗಿತ್ತು ಅಂತ ಹೇಳ್ತಿದ್ದಾರೆ. ಹಾಗೆ ಕಲೇಶ್ವರ್ ಕುಮಾರ್ ಶ್ರೀನಗರದಿಂದ ಮತ್ತೊಂದು ಮೆಸೇಜ್ನ ಕಳಿಸಿದ್ದಾರೆ. ಸಂಗೀತ ಸಾಹಿತ್ಯಕ್ಕೆ ಮನುಷ್ಯನ ಮನಸ್ಸಿನ ದುಗುಡ ದುಮ್ಮಾನಗಳನ್ನು ದೂರ ಸರಿಸುವಂತಹ ಶಕ್ತಿ ಇದೆ ಅನ್ನೋದಕ್ಕೆ ಇಂತಹ ಹಾಡುಗಳೇ ಸಾಕ್ಷಿ, ನಿಜಕ್ಕೂ ಬಹಳ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ನಾಗೇಶ್ ಶ್ರೀನಿವಾಸ್ ಅವರು ಬೆಂಗಳೂರಿಂದ ಮೆಸೇಜ್ ಕಳಿಸಿದ್ದಾರೆ. ಸೊ ಇವರು ಮಲೆಯ ಮಾರುತದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಸಂಗೀತದ ಬಗ್ಗೆನೇ ಅಲ್ವಾ ಅಂತ ಹೇಳ್ತಿದ್ದಾರೆ. ಅದೇ ಚಿತ್ರದ ಒಂದು ಹಾಡು ಹಾಕಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಖಂಡಿತ ಹಾಕುವ, ಅದಕ್ಕೋಸ್ಕರ ಅಂತಲೇ ಕಾಯ್ತಾ ಇದ್ದೀವಿ ನಾವು ಕೂಡ. ಮತ್ತಷ್ಟು ಮೆಸೇಜ್ಗಳು ಬರ್ತಾ ಇದೆ. ನೀವು ಕೂಡ ನಿಮ್ಮ ಇಷ್ಟದ ಈ ರೀತಿಯ ಸಂಗೀತ ಅಥವಾ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಸುತ್ತ ಹೆಣೆದಿರುವಂತಹ ಕಥೆಗಳಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಬಂದಂತಹ ಕಥೆಗಳಲ್ಲಿ ಯಾವ ಕತೆ ಬಹಳ ಇಷ್ಟವಾಯಿತು ಅಥವಾ ಯಾವ ಹಾಡು ಬಹಳ ಇಷ್ಟವಾಯಿತು ಅಂತ ನಮ್ಮೊಂದಿಗೆ ಖಂಡಿತ ಹಂಚ್ಕೊಳ್ಳಿ. 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಸನಾದಿ ಅಪ್ಪಣ್ಣ ಚಿತ್ರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಪ್ರದಾ ಅವರು ನಟಿಸಿರುವಂತಹ ಈ ಚಿತ್ರ ಶಹನಾಯಿ ವಾದಕ ಅಪ್ಪಣ್ಣನ ಜೀವನ ಆಧಾರಿತವಾದದ್ದು. ಹಾಗೆ ಪ್ರಸಿದ್ಧ ಶಹನಾಯಿ ವಾದಕರಾದಂತಹ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ರವರು ಈ ಚಿತ್ರಕ್ಕೆ ಶಹನಾಯಿ ನುಡಿಸಿದ್ದು ಒಂದು ಐತಿಹಾಸಿಕ ದಾಖಲೆ ಕೂಡ ಹೌದು. ಹಾಗೆ ಮಲೆಯ ಮಾರುತ ಚಿತ್ರ, ಈ ಚಿತ್ರ ಕೂಡ ಶಾಸ್ತ್ರೀಯ ಗಾಯಕರೊಬ್ಬರ ಕಲಾ ಪಯಣ ಹಾಗೂ ಅವರ ಶಿಷ್ಯೆಯ ಭಕ್ತಿಯನ್ನ ಕಥಾವಸ್ತುವಾಗಿ ಹೊಂದಿದೆ. ಸೊ ಕೆ ಜೆ ಯೇಸುದಾಸ್ ಅವರ ಗಾಯನದ ಹಾಡುಗಳು ಇವತ್ತಿಗೂ ಕೂಡ ಬಹಳನೇ ಜನಪ್ರಿಯವಾಗಿದೆ. ಸೊ ಇವೆರಡರ ಸುಂದರ ಗೀತೆಗಳು, ಸನಾದಿ ಅಪ್ಪಣ್ಣ ಚಿತ್ರದ ಸುಂದರ ಗೀತೆ, ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಮಲೆಯ ಮಾರುತ ಚಿತ್ರದ ಸೂಪರ್ ಹಿಟ್ ಹಾಡು, ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಅದರ ಸಿನಿ ಚಿಟ್ಟೆ ಕಾರ್ಯಕ್ರಮ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸ್ಟುಡಿಯೋ ಸಮಯ ಆಳ್ತಾ ಇದೆ 10:37 ಆಗಿದೆ ಅಂತ ನಾವು ಮಾತಾಡ್ತಾ ಇದ್ವಿ. ಸಂಗೀತ ಅಥವಾ ಸಂಗೀತಗಾರರ ಸುತ್ತಮುತ್ತ ಹೆಣದಂತಹ ಕಥೆಗಳ ಬಗ್ಗೆ, ಸೊ ಕನ್ನಡ ಚಿತ್ರರಂಗದ ಕಥೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದಕ್ಕೆ ಮತ್ತೊಂದು ಆಡಿಷನ್ ಅಂದರೆ ಆನಂದ ಭೈರವಿ, ಗಿರೀಶ್ ಕಾರ್ನಾಡ್ ಅವರ ಅಭಿನಯದ ಈ ಚಿತ್ರ ಸಂಗೀತ ಮತ್ತು ನೃತ್ಯ ಪರಂಪರೆಯನ್ನು ಕಥಾವಸ್ತುವಾಗಿ ಬಹಳ ಸುಂದರವಾಗಿ ಹೆಣದಂತಹ ಚಿತ್ರ ಇದು. ಸೊ ಅದೊಂದಾಯಿತು. ಮತ್ತೊಂದು ಅಂದರೆ ಈಗ ನೆಕ್ಸ್ಟ್ ಮಾಡರ್ನ್ ಏಜ್ಗೆ ಬರೋದಾದರೆ ಗೀತಾ ಚಿತ್ರ 1981 ತೆರೆ ಕಂಡಂತಹ ಚಿತ್ರ. ಶಂಕರ್ ನಾಗ್ ಅಭಿನಯದ ಈ ಚಿತ್ರ ರಾಕ್ ಬ್ಯಾಂಡ್ ಮತ್ತು ರಂಗಭೂಮಿ ಗಾಯನ ಸುತ್ತ ಸುತ್ತತ್ತೆ. ಇಳಯರಾಜ ಅವರ ಸಂಗೀತ ಸಂಯೋಜನೆಯ ಹಾಡುಗಳು ಕನ್ನಡ ಚಿತ್ರರಂಗದ ಸರ್ವಕಾಲಿಕ ಹಿಟ್ಗಳಲ್ಲಿ ಒಂದು. ಅದರಲ್ಲೂ ಈ ಗೀತಾ ಚಿತ್ರದ ಹಾಡುಗಳಂತೂ ಎರಡು ಮಾತಿಲ್ಲ ಅಂತ ಹೇಳಬೇಕು ಅಲ್ವಾ. ಮನೆಯಾಗಿದ್ರೆ ಎರಡು ಹಾಡನ್ನು ಕೇಳುವ ಸಮಯ ಇದು. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಬಂದಂತಹ ಆನಂದ ಭೈರವಿ ಚಿತ್ರದ ಸುಂದರ ಗೀತೆ. ವಾಣಿ ಜಯರಾಮ್ ಅವರು ಕೂಡ ಇದಕ್ಕೆ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಮೇಶ್ ನಾಯ್ಡು ಅವರ ಸಂಗೀತ. ಅದಾದ ನಂತರ ಗೀತಾ ಚಿತ್ರದ ಸೂಪರ್ ಹಿಟ್ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ, ಎಸ್ ಪಿ ಬಿ ಅವರ ಗಾಯನ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಲ್ ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಬಹಳಷ್ಟು ಜನ ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ಮೇರಿ ಜೋನ್ಸ್ ಕೊಡಕ್ತಿ ಗೇಟ್ ಇಂದ ಮೆಸೇಜ್ ಮಾಡಿದ್ದಾರೆ. ಗೀತಾ ನಾಗಪ್ಪ ಗೋಪಾಲ್ಗೌಡ ಬಡಾವಣೆ ಶಿವಮೊಗ್ಗ ಇಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಜೊತೆಗೆ ಎನ್ ಮೋಹನ್ ನಳಿನ ಅರಿಶಿನಕುಂಟೆಯಿಂದ ಕೂಡ ಬಹಳ ಸುಂದರವಾಗಿ ಮೆಸೇಜ್ನ ಕಳಿಸಿದ್ದಾರೆ. ಆರತಿ ಅವರು ಜಯನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಸೊ ಬಹಳ ಇಷ್ಟವಾಯಿತು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮಗಳು. ಸೊ ಎನಿವೇ, ನಾವು ಮಾತಾಡ್ತಾ ಇದ್ವಿ ಕನ್ನಡ ಚಿತ್ರರಂಗದಲ್ಲಿ ಬಂದಂತಹ ಸಂಗೀತ ಅಥವಾ ಸಂಗೀತಗಾರರ ಸುತ್ತ ಹೆಣದಂತಹ ಕತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದರಲ್ಲಿ ಮತ್ತೊಂದು ಆಡಿಷನ್ ಅಂತ ಅಂದರೆ ಹಾಲು ಜೇನು. ಸೊ ಇದರಲ್ಲಿ ಕೂಡ ಅವಕಾಶಕ್ಕಾಗಿ ಹುಡುಕ್ತಿರುವಂತಹ ಪ್ರತಿಭಾವಂತ ಗಾಯಕನ ಕತೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಸೊ ಗಾಯಕನಾಗಿ ಯಶಸ್ಸು ಸಿಗೋಷ್ಟರಲ್ಲಿ ಪತ್ನಿ ಅನಾರೋಗ್ಯದ ಕಾರಣದಿಂದ ಜೀವನದಲ್ಲಿ ಎದುರಿಸುವ ಬಿಕ್ಕಟ್ಟನ್ನು ಈ ಸಿನಿಮಾ ವಿವರಿಸುತ್ತೆ. ಹಾಗೆ ಅದರ ಮುಂದೆ ಬರೋದಾದರೆ ಮರೆಯಲಾಗದ ಸಿನಿಮಾ ಪ್ರೇಮಲೋಕ. ಸೊ ಈ ಕಾಲೇಜ್ ಪ್ರೇಮ ಕಥಾನಾಯಕ ಕಥೆಯಲ್ಲಿ ನಾಯಕ ತನಗಿಷ್ಟವಾದ ಹುಡುಗಿಯ ಮನಸ್ಸನ್ನು ಗೆಲ್ಲೋದಕ್ಕೆ ಗಿಟಾರ್ ನುಡಿಸುವ ಬೈಕರ್ ವೇಷವನ್ನು ಧರಿಸ್ತಾನೆ. ಬಹುಪಾಲು ಕಥೆ ಸಂಗೀತ ಮತ್ತು ಕಾಲೇಜ್ ಬ್ಯಾಂಡ್ ಸಂಸ್ಕೃತಿಯ ಸುತ್ತಾನೇ ಇದೆ ಇಲ್ಲಿ ಈ ಚಿತ್ರದಲ್ಲಿ ಹಾಡುಗಳು ಕೂಡ. ಸೊ ಎನಿವೇ, ಎರಡು ಹಾಡುಗಳ ಮೂಲಕ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಸಂಗೀತ ಅನ್ನೋದು ಕೇವಲ ಕಿವಿಗೆ ಕೇಳು ಬೀಳೋ ಅಂತಹ ಶಬ್ದ ಅಲ್ಲ ಅಲ್ವಾ, ಅದು ಅಂತರಂಗವನ್ನು ತಲುಪುವಂತಹ ದಿವ್ಯನಾದ ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತವರು ಭಾರತ ರತ್ನ MS ಸುಬ್ಬಲಕ್ಷ್ಮಿ ಅಮ್ಮನವರು. ಸೊ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಶಾಸ್ತ್ರೀಯ ಸಂಗೀತದ ಮೆರಗನ್ನು ನೀಡಿ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಭಕ್ತಿ ಭಾವ ಶಾಂತಿಯನ್ನು ಬಿತ್ತಿದಂತಹ ಮಹಾನ್ ಚೇತನದ ಸ್ಮರಣೆ ಈ ವಿಶೇಷ ಸಂಚಿಕೆ. ಸೊ ಸಂಗೀತದ ಸ್ವರಗಳು ನಿಮ್ಮ ದಿನವನ್ನು ಸುಂದರವಾಗಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸೊ ಕಡೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಲು ಜೇನು ಚಿತ್ರದ

ಹಿಲ್ ಟ್ರ್ಯಾಕ್ ಜಿ ಉದಯಶಂಕರ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ ಹಾಡಿಗೆ. ಅದಾದ ನಂತರ ಪ್ರೇಮಲೋಕ ಚಿತ್ರದ ಸೂಪರ್ ಹಿಟ್ ಹಾಡು ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ. ಕೇಳ್ತಾರಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಪ್ರತಿದಿನ ಅದರಲ್ಲೂ ಕೂಡ ಸೋಮವಾರದಿಂದ ಶನಿವಾರದ ತನಕ 11 ಗಂಟೆಯಿಂದ 12 ಗಂಟೆಯ ತನಕ ಹಳೆಯ ಹಿಂದಿ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸುವಂತಹ ಸಮಯ ಆಪ್ ಕಿ ಪಸಂದ್ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಇಷ್ಟದ ನಿಮಗೆ ಪಸಂದ್ ಅಂತ ಅನಿಸಿದಂತಹ ಗೀತೆಗಳನ್ನ ಕೇಳಿಸುವಂತಹ ಸಮಯ. ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಅಂದ ಹಾಗೆ ಇವತ್ತಿನ ಆಪ್ ಕಿ ಪಸಂದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ಆಪ್ಕಿ ಪಸಂದ್ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದಲ್ಲಿ ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಬಹುದು ಅಂತ ಹೇಳ್ತಾನೆ. ಸಾಲು ಸಾಲು ರಿಕ್ವೆಸ್ಟ್ಗಳು ನಮ್ಮ ಹತ್ರ ಬಂದಿದೆ. ನನಗಾಗಿ ಒಂದು ಗೀತೆ ಬೇಕು ಅಂತ ಹೇಳಿ ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಸ ಪ್ರೇಮ್ ನಮಸ್ಕಾರ ಅಂತ ಹೇಳ್ತಾ ಇಷ್ಟುದ್ದ ಮೆಸೇಜ್ ಕಳಿಸಿದ್ದಾರೆ ಶಿವಗೋಪಾ, ಪ್ರೇಮ್ ಗೋಪಾ ಹಾಗೂ ಕುಟುಂಬದವರು. ಹಾಗೆಯೇ ವಿಲಿಯಂ ಪಲ್ಲಾರಡ್ಕ ಪುತ್ತೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮತ್ತು ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಧಾಮೂರ್ತಿ ಬೆಂಗಳೂರಿನಿಂದ. ಹಾಗೆಯೇ ನನಗೂ ಕೂಡ ಒಂದು ಗೀತೆ ಬೇಕು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಹೇಳ್ತಾ ಇದ್ದಾರೆ. ಮತ್ತು ನಮಸ್ಕಾರ ಅಂತ ಹೇಳ್ತಾ ಅವರಿಷ್ಟದ ಗೀತೆಗಾಗಿ ರಿಕ್ವೆಸ್ಟ್ ಕಳಿಸಿರೋದು ಮಂಗಳೂರಿನಿಂದ ದಿವಾಕರ ಶೆಣೈ ಅವರು, ಹಾಗೆ ಗೋವಿಂದ ಮೆನನ್ ಮತ್ತು ಸುಭಾನ್ ಕೋರಿ ಹಂಪಸಾಗರದಿಂದ ಡಾಕ್ಟರ್ ಅನಂತಕುಮಾರ್ ಟಿಕಾರೆ, ಗೀತಾ ನಾಗಪ್ಪ ಗೋಪಾಲಗೌಡ ಅವರು, ಹಾಗೆ ಎನ್ ಆರ್ ಪ್ರಸಾದ್ ಮತ್ತು ಅಖಿಲ ಪ್ರಸಾದ್ ರಾಜಾಜಿನಗರದಿಂದ. ಇದಲ್ಲದೆ ನಮಗಾಗಿ ಒಂದು ಗೀತೆ ಅಂತ ಶ್ರೀನಿವಾಸ ಮತ್ತು ಸ್ನೇಹಿತರು ಮಲ್ಲೇಶ್ವರಂ ಬೆಂಗಳೂರಿನಿಂದ, ವಾಸುಕಿ ಡೊಯ್ ಜೋಡೆ ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಒಂದಾದ ಮೇಲೊಂದರಂತೆ ಚಂದದ ಗೀತೆಗಳು ಆಪ್ಕಿ ಪಸಂದಲ್ಲಿ ನಿಮ್ಮದಾಗ್ತಾ ಇದೆ. ಮಾತು, ಹಾಡು ಹಾಗೆ ನೆನಪು ಪ್ರತಿಯೊಂದು ಕೂಡ ಕಳೆದ ದಶಕದ ಕಡೆಗೆ ಕರೆದುಕೊಂಡು ಹೋಗುವಂತಹ ಸಮಯ ಇದು. 1960, 70, 80, 90 ಗೀತೆಗಳನ್ನು ಸಂಭ್ರಮಿಸುವಂತಹ ಹೊತ್ತಿದ್ದು ಪ್ರತಿದಿನ ಕೂಡ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯ ತನಕ, ಅದರಲ್ಲೂ ವಿಶೇಷವಾಗಿ ಸೋಮವಾರದಿಂದ ಶನಿವಾರ ತನಕ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಆಪ್ಕಿ ಪಸಂದ್. ಯಾಕೆಂದರೆ ನಿಮ್ಮಿಷ್ಟದ ಗೀತೆಗಳಷ್ಟನ್ನೇ ಇಲ್ಲಿ ಕೇಳಿಸ್ತೀವಿ.

0: ऊपर है
1: नीचे है
0: कहाँ है
1: यहाँ है
0: अरे यहाँ तो कोई भी
1: नहीं है
0: कोई नहीं भाई
1: ओ,
2: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಆಕಾಶವಾಣಿ ಎಫ್ ಎಂ ರೈಂಬೊ ಕೇಳ್ತಾ ಇದ್ದೀರಿ, ಚಂದದ ಗೀತೆಗಳು ಅಂತ ಹೇಳಿ ತುಂಬ ಜನ ಮೆಸೇಜ್ ಕಳಿಸ್ತಾ ಇದ್ದೀರಿ. ಹಾಗೆಯೇ ಆಪ್ಕೆ ಪಸಂದ ಸಮಯದಲ್ಲಿ ನಾವು ನಮ್ಮ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಸಮಾಚಾರ ಯಾವುದನ್ನಾದರೂ ಹಂಚ್ಕೊಳ್ಳುವಂತಹ ಟೈಮ್ ಬಂತು. ಇವತ್ತು ರಾಮ್ ಲಕ್ಷ್ಮಣ್ ಅಂತ ಕರೆಸ್ಕೊಳ್ತಾ ಇದ್ದಂತಹ, ಅದರಲ್ಲೂ ಕೂಡ ಲಕ್ಷ್ಮಣ್ ಅವರ ಬರ್ಡೇ, ಬರ್ತ್ ಆನಿವರ್ಸರಿ ಅಂತ ಹೇಳಬಹುದು. ರಾಮ್ ಲಕ್ಷ್ಮಣ್ ಅವರ ಹೆಸರನ್ನ ನಾವೆಲ್ಲ ಕೂಡ ಕೇಳಿಯೇ ಇರ್ತೀವಿ, ಮತ್ತು ಅವರ ಕಂಪೋಸಿಷನ್ನ ಗೀತೆಗಳನ್ನ ನಾವು ನಿಜಕ್ಕೂ ಎಷ್ಟೋ ಸಲ ಎಂಜಾಯ್ ಮಾಡ್ತಾನೆ ಇರ್ತೀವಿ. ಅಂಥದ್ರಲ್ಲಿ ಒಂದು ಚಿತ್ರ ಅಂದರೆ ಮೈನೆ ಪ್ಯಾರ್ ಕ್ಯಾ, 1989 ಬಂದಂತಹ ಚಿತ್ರ ಇದು. ಇದಕ್ಕೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಸಿಕ್ತು ರಾಮ್ ಲಕ್ಷ್ಮಣ್ ಅವರಿಗೆ. ಮಾತ್ರ ಅಲ್ಲ, ಈ ಒಂದು ಸಿನಿಮಾದ ಹೆಗ್ಗಳಿಕೆ ಏನು ಅಂದರೆ, ಅವತ್ತಿನ ಕಾಲಕ್ಕೆ ಅತ್ಯಂತ ಹೆಚ್ಚು ಫಿಲಂಫೇರ್ ಪ್ರಶಸ್ತಿಗಳನ್ನು ಪಡೆದಂತಹ ಚಿತ್ರ ಇದಾಗಿತ್ತು. 7 ಫಿಲಂಫೇರ್ ಪ್ರಶಸ್ತಿಗಳು ಬಂದಿತ್ತು, 13 ಕಡೆಗಳಲ್ಲಿ ಇದು ನಾಮಿನೇಟ್ ಆಗಿತ್ತು. ಆಮೇಲೆ ಮ್ಯೂಸಿಕ್ಗೆ ಬಂದರೆ 3 ಮುಖ್ಯವಾದಂತಹ ಅವಾರ್ಡ್ಗಳು ಮ್ಯೂಸಿಕ್ ಕೆಟಗರಿಯಲ್ಲಿ ಇದೇ ಚಿತ್ರಕ್ಕೆ ಸಿಕ್ಕಿತ್ತು. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ಮೇಲ್ ಪ್ಲೇಬ್ಯಾಕ್ ಸಿಂಗರ್, ಹಾಗೆ ಬೆಸ್ಟ್ ಲಿರಿಸಿಸ್ಟ್, ಈ 3 ಅವಾರ್ಡ್ಗಳು ಕೂಡ ಇದೊಂದು ಚಿತ್ರಕ್ಕೆ ಸಿಕ್ಕಿತ್ತು. ಹಾಗೆಯೇ ಮತ್ತಿನ್ನೊಂದು ಸಮಾಚಾರ ಏನು ಅಂದರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಲ್ಮಾನ್ ಖಾನ್ ಅವರಿಗೆ ಈ ಒಂದು ಚಿತ್ರದ ಮೂಲಕ ದನಿಯಾಗೋಕೆ ಶುರು ಮಾಡಿದ್ರು. ಸತತ 5 ವರ್ಷಗಳ ಕಾಲ 1989 1994 ತನಕ ಸಲ್ಮಾನ್ ಖಾನ್ ಅವರಿಗೆ ಎಸ್ ಪಿ ಬಿ ಅವರು ದನಿಯಾಗಿದ್ರು. ಹಾಗೆಯೇ ಇದಾದ ಮೇಲೆ 1994 ಕೂಡ ಹಮ್ ಆಪ್ಕೆ ಹೈ ಕೌನ್ ಚಿತ್ರದಲ್ಲಿ ಲಕ್ಷ್ಮಣ್ ಅವರು ಸಖತ್ತಾಗಿರುವಂಥ ಗೀತೆಗಳನ್ನ ಕೊಟ್ಟರು. ಹಾಗೆ ಈ ಒಂದು ಚಿತ್ರದ ಗೀತೆಗಳನ್ನು ಕೂಡ ನಾವು ಇವತ್ತಿಗೂ ಪ್ರತಿ ನಿತ್ಯವೂ ಕೂಡ ಕೇಳಿದ್ರೂ ಬೋರ್ ಆಗದೆ ಇರಷ್ಟು ಇಷ್ಟಪಡ್ತೀವಿ. ರಾಮ್ ಲಕ್ಷ್ಮಣ್ ಅವರ ಬಗ್ಗೆ ಹೇಳಬೇಕಾದ್ರೆ ಮತ್ತಿನ್ನೊಂದು ತುಂಬಾ ಇಷ್ಟ ಆಗುವಂಥ ಅಂಶ ಏನು ಅಂತಂದರೆ, ರಾಮ್ ಲಕ್ಷ್ಮಣ್ ಅನ್ನೋದು ಒಬ್ಬರ ಹೆಸರಲ್ಲ, ಇಬ್ಬರು ಅಂತ ಎಲ್ರಿಗೂ ಗೊತ್ತು. ರಾಮ್ ಅವರು ತೀರಿ ಹೋದ ನಂತರವೂ ಕೂಡ ಲಕ್ಷ್ಮಣ್ ಅವರು ರಾಮ್ ಲಕ್ಷ್ಮಣ್ ಅನ್ನುವಂತಹ ಹೆಸರಿನೊಂದಿಗೇನೆ ತಮ್ಮ ಒಂದು ಮ್ಯೂಸಿಕ್ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ರು. ಬಹಳ ವರ್ಷಗಳ ಕಾಲ ಅವರ ಗೆಳೆತನದ ನೆನಪಿಗಾಗಿ ಅವರು ಇದೇ ಹೆಸರನ್ನು ಇಟ್ಕೊಂಡು ಮುಂದುವರೆಸಿದ್ರೆ ಹೊರತು ಸ್ವತಃ ಲಕ್ಷ್ಮಣ್ ಅನ್ನುವಂಥ ಹೆಸರಿನಲ್ಲಿ ಅವರು ಯಾವುದೇ ಹಾಡುಗಳನ್ನು ಕೂಡ ಕಂಪೋಸ್ ಮಾಡಲಿಲ್ಲ. ಗೆಳೆತನಕ್ಕೆ ಇರುವಂತಹ ಒಂದು ಜಾದು ನಿಜಕ್ಕೂ ಕೂಡ ಇನ್ಸ್ಪೈರ್ ಆಗುತ್ತೆ ಅಲ್ವಾ? ನಿಮಗೇನನ್ಸುತ್ತೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಹಾಗೆಯೇ ಈ ಒಂದು ಗೀತೆಯ ಜೊತೆಗೆ ಮತ್ತಷ್ಟು ಹಳೆಯ ಹಿಂದಿ ಹಾಡುಗಳು ಕೂಡ ನಿಮ್ಮ ಜೊತೆ ಆಗ್ತಾ ಇರುತ್ತೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಂಬೋ.

ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ ಅಲ್ಲಿ ತುಂಬಾ ಚಂದದ ಟ್ರಿವಿಯಾನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ನಾರ್ ಪ್ರಸಾದ್ ಅವರು. ಇವಾಗ ನಾವು ಪ್ರೊಫೆಷನಲ್ಲಿ ನಮ್ಮ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಏನನ್ನ ಬೇಕಾದರೂ ಸಾಧಿಸಿರಬಹುದು, ಎಷ್ಟನ್ನಾದರೂ ಸಾಧಿಸಿರಬಹುದು, ಆದರೆ ಮನುಷ್ಯರಾಗಿ ನಾವು ಹೇಗೆ ನಡ್ಕೊಳ್ತೀವಿ, ಮಾನವೀಯತೆಯ ಗುಣ ಇರಬಹುದು, ಹೃದಯವಂತಿಕೆ ಇರಬಹುದು, ಅದನ್ನು ಎಷ್ಟು ನಾವು ರೂಢಿಸ್ಕೊಳ್ತೀವಿ ಅನ್ನೋದು ನಮ್ಮನ್ನು ಬೇರೆಯವರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತೆ ಅನ್ನೋದಕ್ಕೆ ಆಶಾ ತಾಯಿ ಅವರೇ ಉದಾಹರಣೆ ಅಂತ ಹೇಳ್ತಾ ತುಂಬ ಚಂದದ ಇನ್ಸಿಡೆಂಟ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಆಶಾ ಭೋಸ್ಲೆ ಅವರು ಬರೀ ಹಾಡುಗಾರ್ತಿಯಾಗಿ ಸಂಗೀತಗಾರ್ತಿಯಾಗಿ ಮಾತ್ರ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ, ಸಂಗೀತ ನಿರ್ದೇಶಕರು ಇರಬಹುದು ಅಥವಾ ಸಂಗೀತಕ್ಕೆ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಶ್ರಮಿಕ ವರ್ಗದವರು ಒಂದಿಗೂ ಕೂಡ ಅವರು ತುಂಬಾ ಉತ್ತಮವಾದಂತಹ ನಿಕಟವಾದಂತಹ ಬಾಂಧವ್ಯವನ್ನು ಹೊಂದಿರ್ತಾ ಇದ್ರಂತೆ. ಅದರಲ್ಲೂ ಕೂಡ ಪಂಚಮದ ಅಂತಂದ್ರೆ ಮತ್ತು ಅವರ ಅಸಿಸ್ಟೆಂಟ್ಗಳು ಅಂದ್ರೆ ಒಂದು ಮುಷ್ಟಿ ಹೆಚ್ಚೆ ಪ್ರೀತಿ ಅಂತ ಹೇಳಬಹುದು. ಅಂತಹ ಪಂಚಮದ ಅವರ ಅಸಿಸ್ಟೆಂಟ್ ಬುಜಿ ಲಾರ್ಡ್ ಅಂತ, ಬುಜೋರ್ ಲಾರ್ಡ್ ಅಂತ, ಬುಜಿ ಲಾರ್ಡ್ ಅಂತಾನೆ ಹೆಚ್ಚಾಗಿ ಕರೆಸ್ಕೊಳ್ತಾ ಇದ್ದಿದ್ದು. ಇವರು ತುಂಬ ಫೇಮಸ್ ಆದಂತಹ ಡ್ರಮ್ಮರ್ ಹಾಗೆ ಎಕ್ಸೈಲೋಫೋನ್ ಪ್ಲೇಯರ್ ಆಗಿದ್ರು. ಮತ್ತೆ ಇವರು ಕೆರ್ಸಿ ಲಾರ್ಡ್ ಅವರ ತಮ್ಮ ಅಂತ ಹೇಳಬಹುದು, ತಮ್ಮ. ಈ ಬುಜಿ ಲಾರ್ಡ್ ಅವರಿಗೆ ಒಂದು ಹುಡುಗಿಯ ಕಂಡ್ರೆ ಪ್ರೇಮ ಆಗಿತ್ತು, ಮತ್ತೆ ಆ ಹುಡುಗಿಗೂ ಕೂಡ ಇವ್ರ ಕಂಡ್ರೆ ಇಷ್ಟ ಆಗಿತ್ತು. ಮತ್ತೆ ಬುಜಿ ಲಾರ್ಡ್ ಏನ್ ಸಾಮಾನ್ಯ ಅಲ್ಲ ಬಿಡಿ, ಕಲ್ಯಾಣ್ಜಿ, ಆನಂದ್ಜಿ, ಹಾಗೆ ಲಕ್ಷ್ಮೀಕಾಂತ್ ಪ್ಯಾರೆಲ್ಲ ಅಲ್ಲ, ಬರ್ಮನ್ಸ್ ಹಾಗೆಯೇ ರಾಜೇಶ್ ರೋಷನ್, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಸಂಗೀತದ ಒಂದು ಸಹಕಾರವನ್ನು ಕೊಡ್ತಾ ಬಂದವರು. ಇಂತಹ ಬುಜಿ ಲಾರ್ಡ್ ಅವರು ಒಂದು ಹುಡುಗಿಯನ್ನ ಇಷ್ಟಪಟ್ಟಾಗ ಹೆಣ್ಣಿನ ಮನೆಯವರು ತುಂಬ ಸಹಜವಾಗಿಯೇ ಯೋಚನೆ ಮಾಡಿದ್ರಂತೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ಸರಿಯಾದಂತಹ ಇನ್ಕಮ್ ಇರೋದಿಲ್ಲ, ರೆಗ್ಯುಲರ್ ಆಗಿ ಇಷ್ಟೇ ಬರುತ್ತೆ ದುಡ್ಡು ಅಂತ ಹೇಳೋ ಹಾಗಿಲ್ಲ, ಯಾವ ಧೈರ್ಯದ ಮೇಲೆ ನಾವು ನಮ್ಮ ಹೆಣ್ಣನ್ನ ಇವ್ರಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಯೋಚನೆ ಮಾಡಿ ಮದುವೆಗೆ ಒಪ್ಪಿಗೆಯೇ ಸೂಚಿಸ್ಲಿಲ್ವಂತೆ. ಆಶಾ ತಾಯಿ ಅವ್ರಿಗೆ ಈ ವಿಷಯ ಗೊತ್ತಾಯ್ತಂತೆ ಪಂಚಮದ ಅವರ ಮೂಲಕ. ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಹುಡುಗಿ ಮನೆಯವರ ಹತ್ರ ಹೋಗಿ, ಯಾರು ದಿ ಆಶಾ ಭೋಸ್ಲೆ, ಆ ಹುಡುಗಿಯ ಮನೆಯವರ ಹತ್ರ ಹೋಗಿ ಹೇಳಿದ್ರಂತೆ, ನಾನು ಕೂಡ ಇಂಡಸ್ಟ್ರಿಯಲ್ಲಿ ಹಾಡುಗಾರ್ತಿಯಾಗಿಯೇ ಇರೋದು, ಗಾಯಕಿಯಾಗಿಯೇ ಇರೋದು, ನನಗೂ ಒಳ್ಳೆಯ ಸಂಪಾದನೆ ಇದೆ, ಮತ್ತೆ ನಿಮ್ಮ ಹುಡುಗಿ ಇಷ್ಟಪಡ್ತಾ ಇರುವಂತಹ ಹುಡುಗ ಏನ್ ಸಾಮಾನ್ಯ ಅಲ್ಲ, ಬರ್ಮನ್ಸ್ ಅವರಿಗೆ ನುಡಿಸುವಂತ ಅವರು, ಅವರಿಗೂ ಕೂಡ ತುಂಬಾ ಒಳ್ಳೆಯ ಆದಾಯ ಇದೆ, ಏನು ಯೋಚನೆ ಮಾಡಬೇಡಿ, ನಿಮ್ಮ ಹುಡುಗಿಯನ್ನ ಆತನಿಗೆ ಕೊಟ್ಟು ಮದುವೆ ಮಾಡಿ ಆಕೆ ಸುಖವಾಗಿ ಇರ್ತಾಳೆ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರಂತೆ ಬುಜಿ ಲಾರ್ಡ್ ಅವರು. ಅವರು ಇಷ್ಟಪಟ್ಟಂತಹ ಹುಡುಗಿಯ ಕೈಯನ್ನ ಹಿಡಿಯೋದಕ್ಕೆ ಕಾರಣ ಆಗಿದ್ದು ಆಶಾ ತಾಯಿ ಅವರು. ಮತ್ತಿನ್ನೊಂದು, ಓಪಿನಯ್ಯರ್ ಅವರ ಮಗ ಒಂದ್ಸಲ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲೈಸ್ ಆಗಿದ್ರಂತೆ. ಆಗ ಓಪಿನಯ್ಯರ್ ಅವರು ಆಶಾ ತಾಯಿ ಅವರೊಂದಿಗೆ ಒಂದು ಹಾಡಿನ ರೆಕಾರ್ಡಿಂಗ್ ಅಲ್ಲಿ ಇದ್ರಂತೆ. ಆಗ ಕೂಡ ಇದೇ ರೀತಿ ಸಮಯಕ್ಕೆ ಸರಿಯಾಗಿ ಸಮಯ ಸ್ಫೂರ್ತಿಯಿಂದ ಧಾವಿಸಿ ಬಂದು ಸಹಾಯವನ್ನು ಮಾಡಿದವರು ಆಶಾ ತಾಯಿಯವರಂತೆ. ಇಂತಹ ವಿಷಯಗಳು ನಮ್ಮ ಹೃದಯವನ್ನ ತುಂಬಿಸತ್ತೆ, ಕಣ್ಣಲ್ಲಿ ಒಂದೆರಡು ಹನಿಬಿಂದುಗಳನ್ನು ತುಳುಕ್ಸತ್ತೆ. ಯಾಕೆ ಅಂತಂದ್ರೆ ಅವರು ಎಂತಹ ಅಪ್ಪಟ ಮನುಷ್ಯರಾಗಿ ಬದುಕಿದ್ರು ಅಂತ ಅಲ್ವಾ. ಸಂಗೀತ ಒಂದು ತೂಕ ಆದರೆ ಮಾನವೀಯತೆಯೇ ಮತ್ತೊಂದು ತೂಕ ಅಂತ ಹೇಳ್ತಾ ಈ ಒಂದು ಸುಂದರವಾದಂತಹ ಟ್ರಿವಿಯಾ ಕೊಟ್ಟಿದ್ದಕ್ಕಾಗಿ ನಾನು ಪ್ರಸಾದ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಅವರೇ ಇಷ್ಟಪಟ್ಟಂತಹ ಗೀತೆಯನ್ನು ಕೇಳಿಸ್ತಾ ಇದ್ವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಹಸೀನಾ ಕುಂಡಾ ಕುಮ್ಮೆ ಹೂ ಶೀಶಾ ಕುಂ ಪತ್ತರ್ ಶೀಶಾ ಪತ್ತರ್ ಟಕರಾನೆ ದೋ ಅನ್ನೆ ವಾಲಾ ಆಯೇಗಾ ಜನ್ನೆ ವಾಲಾ

ಆಪ್ಕಿ ಪಸಂದ್ ಕೇಳ್ತಾ ಇದ್ದೀರಿ. ಯಾರೆಲ್ಲ ಕೂಡ ಹಾಡಿಗಾಗಿ ರಿಕ್ವೆಸ್ಟ್ ಕಳಿಸಿದ್ರು ಅಂತಂದ್ರೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೆಯೇ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ. ಎಲ್ಲ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಸುಜಾತಾ ಗಣೇಶ್ ಲಿಖಿತಾ ಅವರು, ಹಾಗೆ ಕಲ್ಲೂರಿನಿಂದ ಮಹದೇವ ಪ್ರಕಾಶ್ ಅವರು ಗುಬ್ಬಿ ತಾಲೂಕು ಅಂತ ಹೇಳಿ ಮೆಸೇಜ್ ಕಳಿಸ್ತಾ ಇದ್ದಾರೆ. ಹಾಗೆ ಎಲ್ಲಾ ಗೀತೆಗಳು ಕೂಡ ನಮ್ಮ ಮೆಚ್ಚಿನ ಗೀತೆಗಳೇ ಅಂತ ಹೇಳಿ ರಾಜೇಂದ್ರ ಬನಶಂಕರಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಚಿತ್ರದುರ್ಗದಿಂದ ಶ್ರವಂತ್ ರೂಪಾ ಪಾಂಡುರಂಗರಾವ್ ಮತ್ತು ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ವೆಂಕಟೇಶ್, ಹಾಗೆ ಮಾಯಾ ಅವರು ಅಮೃತಹಳ್ಳಿ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸೂಪರ್ ಹಾಡುಗಳು ಅಂತ ಕೆಂಪರಾಜು ಮೈಸೂರಿನಿಂದ ಹೇಳ್ತಿದ್ದಾರೆ. ಹಾಗೇನೆ ನಮಗೂ ಕೂಡ ಒಂದು ಗೀತೆ ಬೇಕಿತ್ತಲ್ಲ ಅಂತ ಹೇಳಿ ಮೆಸೇಜ್ ಮಾಡಿರೋದು ಕಾಂತಿ ಭಾರತಿನಗರ ಬೆಂಗಳೂರಿನಿಂದ. ಹಾಗೇನೆ ಮೇಡಮ್ ಜಿ ಗುಡ್ ಮಾರ್ನಿಂಗ್, ನಂಗೂ ಕೂಡ ಒಂದು ಹಾಡು ಬೇಕು ಅಂತ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶ ಕಳಿಸಿದ್ದಾರೆ. ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ನೀವು ಪ್ರಸಾರ ಮಾಡುವಂಥ ಹಾಡುಗಳೇ ಸಾಕು, ಒಂದಕ್ಕಿಂತ ಒಂದು ಕ್ಲಾಸಿಕ್ ಆಗಿದೆ, ನಮಗಂತೂ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು. ಹಾಗೆಯೇ ಸಚ್ಚಿದಾನಂದ್ ಅವರು ಸಂಜಯ್ ನಗರದಿಂದ, ಯಾವುದಾದ್ರೂ ಸರಿ ಒಟ್ಟಿನಲ್ಲಿ ನನ್ನ ಹೆಸರು ಹೇಳಿ ಅಂತ ಹೇಳಿ, ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ ಸಂದೇಶ ಕಳಿಸ್ತಾ ಇದ್ದಾರೆ, ನನ್ನ ಹೆಸರು ಹೇಳಿದರೆ ಸಾಕು ಅಂತ ಹೇಳಿದ್ದಾರೆ. ಹಾಗೆಯೇ ಹಿಂದಿ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕ ರಾಮ್ ಲಕ್ಷ್ಮಣ್ ಅವರ ಕುರಿತಾದಂತಹ ಮಾತು ಮಾಹಿತಿ ನಮಗೆ ಇಷ್ಟ ಆಯಿತು ಅಂತ ಹೆಬ್ಬಾಳ್ದ ರಮೇಶ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಎಫ್ ಎಂ ರೈನ್ಬೋದಲ್ಲಿ ಇರುವಂತಹ ಹಾಡುಗಳು ನಮಗೆ ತುಂಬಾ ಮನಸ್ಸಿಗೆ ಸಂತೋಷ ಕೊಡುತ್ತೆ, ವಿವರಣೆ ಕೂಡ ಇಷ್ಟ ಆಯಿತು ಅಂತ ಹೇಳಿ ನಂದಿನಿ ಕೋಲಾರ ದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮೈನೆ ಪ್ಯಾರ್ ಕಿಯಾ ಚಿತ್ರದ ಹಾಡು ಕೇಳಿ ನಂಗಂತೂ ತುಂಬಾ ಖುಷಿ ಆಯಿತು ಅಂತ ಇದ್ದಾರೆ ವಾಸುಕಿ ಅವರು. ಹಾಗೆ ಸದಾಶಿವ ಹುಲುಗುರ ಬನಶಂಕರಿ ಎರಡನೇ ಹಂತದಿಂದ, ಮತ್ತೆ ನಮ್ಮ ತಂದೆ ಫೇವ್ರೇಟ್ ಹಾಡನ್ನ ಕೇಳಿಸಿದ್ರಿ ನೀವು, ನಿಮಗೆ ಗೊತ್ತಾ ಅಂತ ಹೇಳಿ ಸುಗುಣ ಎಸ್ ಕಟ್ಟೆ ಅವರು ತುರಹಳ್ಳಿಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಹಾಗೆ ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವಾಗ ನೀವೇ ಇಷ್ಟಪಟ್ಟಂತಹ ಗೀತೆಗಳು ಮತ್ತಷ್ಟು ಕೇಳಿ ಬರ್ತಾ ಇದೆ ಆಕಾಶವಾಣಿ ಎಫ್ ಎಂ ರಾಯ್ಬೋದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಗತ್ತಿನ ವಿವಿಧೆಡೆಗಳಲ್ಲಿರುವ ಅನಿವಾಸಿ ಕನ್ನಡಿಗರು ಯಶಸ್ವಿ ಉದ್ಯಮ ಸಂಸ್ಥೆಗಳನ್ನು ಸ್ಥಾಪಿಸಿ ಮುನ್ನಡೆಸುತ್ತಿದ್ದಾರೆ. ಅವರ ಅನುಭವ, ಸಂಪರ್ಕ ಹಾಗೂ ಹೂಡಿಕೆ ಜಾಲವು ಕರ್ನಾಟಕ ರಾಜ್ಯದ ಎರಡನೇ ಹಂತದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಆಯೋಜಿತ ಕರ್ನಾಟಕ ಅನಿವಾಸಿ ಉದ್ಯಮ ಸಮೂಹ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಒಟ್ಟು 65ಕ್ಕೂ ಹೆಚ್ಚು ಉದ್ಯಮಿಗಳೊಂದಿಗೆ ಸಂವಾದ ನಡೆಸಲಾಗಿದೆ. ರಾಜ್ಯದ ಪ್ರವಾಸೋದ್ಯಮ, ವ್ಯಾಪಾರ, ಔಷಧ, ಕೃಷಿ, ಮೂಲಸೌಕರ್ಯ ಹಾಗೂ ಸಾರಿಗೆ ಸಂಪರ್ಕದ ಕುರಿತು ಮಾಹಿತಿ ನೀಡಲಾಗಿದೆ. ಹೂಡಿಕೆ ಅವಕಾಶಗಳ ಕುರಿತು ಉದ್ಯಮಿಗಳು ಹೆಚ್ಚಿನ ಆಸಕ್ತಿ ಹಾಗೂ ಉತ್ಸುಕತೆ ತೋರಿರುವುದಾಗಿ ತಿಳಿಸಿದ್ದಾರೆ. ನಾಡಿನ ಸಮಗ್ರ ಅಭಿವೃದ್ಧಿ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ನವ ಸಂಕಲ್ಪವನ್ನು ರೂಪಿಸಲಾಗಿದೆ. ಅತ್ಯಾಧುನಿಕ ಆರೋಗ್ಯ ವ್ಯವಸ್ಥೆ, ಗುಣಮಟ್ಟದ ಶಿಕ್ಷಣ, ಜಲಭದ್ರತೆ, ಉದ್ಯೋಗ ಸೃಷ್ಟಿ, ಡಿಜಿಟಲ್ ಆಡಳಿತ, ಆರ್ಥಿಕ ಬಲವರ್ಧನೆ ಮೂಲಕ ಅಭಿವೃದ್ಧಿಗೆ ಒತ್ತು ನೀಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ನಾಳೆ ಆಯೋಜಿತ ಕಲ್ಯಾಣ ಕರ್ನಾಟಕ ಉತ್ಸವದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ 2 ದಿನಗಳ ಕಲಬುರಗಿ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಳಗ್ಗೆ 8:25 ಮುಖ್ಯಮಂತ್ರಿಯವರು ನಗರದ ಎಸ್ವಿಪಿ ವೃತ್ತದಲ್ಲಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಬಳಿಕ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಯೋಜಿತ ಕಲ್ಯಾಣ ಕರ್ನಾಟಕ ಉತ್ಸವ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ತುಳು ಭಾಷೆಗೆ ರಾಜ್ಯದ ಎರಡನೇ ಹೆಚ್ಚುವರಿ ಭಾಷಾ ಸ್ಥಾನಮಾನ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸುತ್ತಿದೆ. ಕಾನೂನಾತ್ಮಕ ಹಾಗೂ ಸಂವಿಧಾನಾತ್ಮಕ ಚೌಕಟ್ಟಿನೊಳಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಪೂರಕ ಪ್ರಯತ್ನ ನಡೆಸುತ್ತಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ತುಳು ಭಾಷೆಯ ಇತಿಹಾಸ, ಸಾಹಿತ್ಯ ಪರಂಪರೆ, ಲಿಪಿ, ಸಂಸ್ಕೃತಿ ಹಾಗೂ ಶಾಸನಗಳ ಕುರಿತು ಡಾ ಮೋಹನ್ ಆಳ್ವ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ತಜ್ಞ ಸಮಿತಿ 2023 ಫೆಬ್ರವರಿ 14 ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ತುಳು ಭಾಷೆಗೆ ಎರಡನೇ ಅಧಿಕೃತ ಭಾಷೆ ಸ್ಥಾನಮಾನ ನೀಡುವ ನಿಟ್ಟಿನಲ್ಲಿ ಅಧ್ಯಯನ ತಂಡ ರಚಿಸಿ ವರದಿ ಸ್ವೀಕರಿಸಲಾಗಿದೆ ಎಂದಿದ್ದಾರೆ. ವಿಜಯನಗರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ರಾಷ್ಟೀಯ ಪೋಷಣ್ ಮಾಸಾಚರಣೆ ಭಾಗವಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಧ್ಯೇಯದೊಂದಿಗೆ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಪೋಷಕಾಂಶಗಳ ಮಹತ್ವ ಸಾರುವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿಜಯನಗರ ಜಿಲ್ಲಾ ನಿರೂಪಣಾಧಿಕಾರಿ ಎಚ್ ಮುದುಕಪ್ಪ.
1: ಈ ಪೋಷಣ ಮಾಸಾಚರಣೆಯ ಮುಖ್ಯ ಉದ್ದೇಶ ಅಪೌಷ್ಟಿಕತೆ ನಿವಾರಣೆ, ರಕ್ತಹೀನತೆ ಮುಕ್ತ ಭಾರತ, ಆರೋಗ್ಯಕರ ಸಮಾಜ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಅಂಗನವಾಡಿ ಕೇಂದ್ರದಲ್ಲಿ ಫಲಾನುಭವಿಗಳನ್ನು ಕರೆತಂದು ಆಹಾರದ ವೈವಿಧ್ಯತೆ ಮತ್ತು ಸಮತೋಲಿತ ಪೋಷಕಾಂಶ, ಅಂಗನವಾಡಿ ಕೇಂದ್ರಗಳಲ್ಲಿ ತಾಜಾ ಬಿಸಿ ಬೇಯಿಸಿದ ಊಟ, ಮಕ್ಕಳ ಬೆಳವಣಿಗೆ, ಪೌಷ್ಟಿಕಾಂಶ ಆಹಾರ ಮತ್ತು ಆರಂಭಿಕ ಉತ್ತೇಜನ ಮಾಹಿತಿಯನ್ನ ಫಲಾನುಭವಿಗಳಿಗೆ ಕೊಡ್ತಾ ಇದ್ವಿ. ತದನಂತರ ಪ್ರಧಾನಮಂತ್ರಿ ಮಾತೃವಂದನ ಯೋಜನೆ ತಾಯಂದಿರ ಆರೋಗ್ಯಕ್ಕಾಗಿ ನಗದು ಸೌಲಭ್ಯವನ್ನು ನಾವು ನಮ್ಮ ಇಲಾಖೆಯಿಂದ ಒದಗಿಸ್ತಾ ಇದ್ದೇವೆ.
0: ಮೀನುಗಾರಿಕೆ ಹಾಗೂ ಬಂದರು ಖಾತೆ ಸಚಿವ ಕೆಎಸ್ ಬಸವಂತಪ್ಪ ಕಾರವಾರ ವಾಣಿಜ್ಯ ಬಂದರಿಗೆ ಭೇಟಿ ನೀಡಿ ಬಂದರು ಅಭಿವೃದ್ಧಿ ಹಾಗೂ ಸಾಗರಮಾಲಾ ಯೋಜನೆಯಡಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ವಿಶ್ವದಾದ್ಯಂತ ಪಸರಿಸಿದ ಮಹಾನ್ ಗಾಯಕಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಜನ್ಮದಿನವಿಂದು. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಸಂಗೀತ ಕ್ಷೇತ್ರದ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಉಡುಪಿ ಜಿಲ್ಲಾಡಳಿತ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಮಲ್ಪೆ ಕಡಲ ತೀರದ ಸ್ವಚ್ಛತಾ ಕಾರ್ಯ ಆಯೋಜಿಸಿತು. ಕರಾವಳಿ ಕಾವಲು ಪಡೆ, ಎಂಐಟಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು, ರಾಜ್ ಫಿಶ್ ಮಿಲ್ಸ್ ಹಾಗೂ ಕೊಚಿನ್ ಶಿಪ್ಯಾರ್ಡ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡರು. ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ಕಡಲ ತೀರಗಳನ್ನು ಸ್ವಚ್ಛಗೊಳಿಸಲು ಮತ್ತು ಸಾಗರ ಸಂರಕ್ಷಣೆಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಆಯೋಜಿಸಲಾಗಿದೆ. ಇದರ ಅಂಗವಾಗಿ ಶನಿವಾರ 19ರಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲುಗರಿ ಕಾರ್ಯಕ್ರಮ. ಪ್ರತಿ ಬುಧವಾರ ನಮ್ಮ ಜೊತೆಯಲ್ಲಿ ಬಿಟ್ವೀನ್ 12 and 1 ಒಬ್ಬ ಸಾಧಕರು ಇರ್ತಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಕಡಬಗೇರಿ ಮುನಿರಾಜು ಅವರಿದ್ದಾರೆ, ಜನಪದ ಗಾಯಕರು. ಸುಮಾರು 20-25-30 ವರ್ಷಗಳಿಂದ ನಮ್ಮನ್ನು ರಂಜಿಸ್ತಾ ಬಂದಿದ್ದಾರೆ, ಹಾಡ್ತಾ ಬಂದಿದ್ದಾರೆ. ಸೊ ಅವ್ರನ್ನ ಮುಂದಿನ 1 ಗಂಟೆ ಕಾಲ ಮಾತಾಡ್ಸೋಣ. ಮಾತಾಡ್ತಾ ಹಾಡುಗಳನ್ನ ಕೇಳೋಣ. ನೀವೇನು ಮಾಡಬೇಕು, ಅವ್ರ ಮಾತುಗಳನ್ನು ಕೇಳಿದ ಮೇಲೆ 9480901013 ಇದೆ ನಂಬರ್ ಟು ಮೆಸೇಜ್. ಹಾಗಿದ್ರೆ ಬನ್ನಿ, ಅವ್ರನ್ನ ಮಾತನಾಡ್ಸೋಣ. ನಮಸ್ಕಾರ ಮುನಿರಾಜು ಅವರೇ.
2: ನಮಸ್ಕಾರ ಸರ್.
1: ಎಫ್ ಎಂ ರೇನ್ಬೋ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದಂತ ಸ್ವಾಗತ. ಕಡಬಗೆರೆ ಅಂದ ತಕ್ಷಣ ಅದು ಎಲ್ಲಿದೆ ಅಂತ ನನಗೂ ಆಶ್ಚರ್ಯ, ನಮ್ಮ ಸ್ನೇಹಿತರಿಗೆ ಕುತೂಹಲ.
2: ತುಂಬಾ ದೂರ ಏನಿಲ್ಲ, ಬೆಂಗಳೂರಿಂದ ಒಂದು 30 ಕಿಲೋಮೀಟರ್ ಅಷ್ಟೇ ದೂರ ಇದೆ.
1: ನೋಡಿ, ಮುನಿರಾಜು ಅಂದ್ರೆ ಯಾರು ಗೊತ್ತಾಗಲ್ಲ, ಕಡಬಗೆರೆ ಮುನಿರಾಜು ಅಂದ್ರೆ ಮಾತ್ರ ಗೊತ್ತಾಗುತ್ತೆ. ಜನಪದ ಗಾಯಕರು, ಜನಪದದಲ್ಲಿ ಗಣೇಶನ ಬೇರೆ ಬೇರೆ ಬೇರೆ ಬೇರೆಯಾಗಿ ಹೋಗಲ್ಬಿಟ್ಟಿದ್ದಾರೆ. ಇವತ್ತು ನಾವು ಆಕಾಶವಾಣಿ ಗಣೇಶನ ಕೂಡಿಸಿ ಪೂಜೆ ಮಾಡ್ತಾ ಇದ್ವಿ, ಗಣೇಶನ ಹಾಡೊಂದಿಗೆ ಒಂದು ಕಾರ್ಯಕ್ರಮ ಶುರು ಮಾಡೋಣ ಅಂತ.
2: ಖಂಡಿತ ಆಗ್ಲಿ. ಶರಣ್ಣು

0: ಹೊಳೆಯೋಳು ಮೇಯೋಣ ಮೈಲಿಗೆ ತೊಳೆಯೋಣ ಬಳಿಯೋಳು ಮಂಟಪ ಗಣನಾಯಕ. ಹೊಳೆಯೋಳು ಮೇಯೋಣ ಮೈಲಿಗೆ ತೊಳೆಯೋಣ ಬಳಿಯೋಳು ಮಂಟಪ ಗಣನಾಯಕ. ಸಿರಿಕಂಠ ದೇವರ ದರ್ಶನ ಮಾಡುತ್ತ ಹರ್ಷವ ಪಡೆವೆಬು ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯು ಗಣನಾಯಕ.
1: ಏನು ಖುಷಿ ಆಯ್ತು, ನನಗಂತೂ ಖುಷಿ ಆಯಿತು. ಅನುಪಮ್ ಅವರು ಇನ್ನೂ ಖುಷಿ ಪಟ್ಟುಬಿಟ್ರು. ಆ ಕೆಲವೊಂದ್ಸರಿ ಹಾಗೆ ಗೊತ್ತಿಲ್ಲ, ಜಾಕ್ ಪಾಟ್ ಹೊಡೆದ್ಬಿಡುತ್ತಲ್ಲ. ಸರ್, ಈ ಜನಪದ ಹಾಸುವಕ್ಕಾಗಿದೆ ನಮಗೆ. ಕೂಸು ಇದ್ದ ಮನೆಗೆ ಬೇಸಣಿಗೆ ಆತಕ್ಕೆ, ಕೂಸು ಕಂದಮ್ಮ ಹೊರಗೆ ಆಡಿದರೆ ಬೇಸಣಿಗೆ ಗಾಳಿ ಸುಡದಂಗೆ. ಇಂಥ ಎಷ್ಟೋ ಸಾಲುಗಳು, ಎಷ್ಟೋ ಪದಗಳು ನಮ್ಮ ಮನಸ್ಸಲ್ಲಿ ಹಾಸೋಕ್ಕಾಗಿದೆ. ನಿಮಗೆ ಜನಪದ ಹೇಗೆ ಶುರುವಾಯಿತು ಸರ್?
2: ಮೂಲತಃ ಇವು ತ್ರಿಪದಿಗಳು. ಒಂದು ಪ್ರಕಾರ ಜನಪದದಲ್ಲಿ ತ್ರಿಪದಿ
1: ಒಂದು ಪ್ರಕಾರ,
2: ಅದು ತಾಯಿ ಕಟ್ಟುವಂತಹ. ಸಾವಿರಾರು ಪ್ರಕಾರದ ಕಲೆಗಳಿದೆ ಜನಪದದಲ್ಲಿ. ಹಾಡು ಒಂದು ಪ್ರಕಾರ, ಹಾಡಿನಲ್ಲೇ ಹತ್ತಾರು ಪ್ರಕಾರಗಳಿದೆ. ಬಿಸೊಕಲಿನ ಪದ, ಸೋಬನೆ ಪದ, ಗೀಗಿ ಪದ, ಕಂಸಾಳೆ ಪದ, ಲಾವಣಿ ಪದ, ಜೋಗುಳ ಪದ, ಹಂತಿ ಪದ,
1: ತತ್ವಪದ.
2: ಉತ್ತರ ಕರ್ನಾಟಕದಲ್ಲಿ ಹಾಡುವಂತ ಈ ಕೃಷಿ ಸಂದರ್ಭದಲ್ಲಿ ಹಾಡುವಂತ ಹಾಡುಗಳು, ಗೀಗಿ ಪದ, ಒಂದಲ್ಲ ಎರಡಲ್ಲ ನೂರಾರು ಪ್ರಕಾರದ ಹಾಡುಗಳು, ನೂರಾರು ಪ್ರಕಾರದ ಪದಗಳನ್ನ ನಾವು ಕೇಳಬಹುದು. ಜೋಗುಳ ಪದಗಳಿಂದ ಹಿಡಿದು ಹುಟ್ಟಿದಾಗಿಂದ ಹಿಡಿದು ಮನುಷ್ಯ ಸಾಯೋವರೆಗೂ ಎಲ್ಲಾ ಸಂದರ್ಭದಲ್ಲೂ ಸಾಂದರ್ಭಿಕವಾಗಿ ಪದಗಳನ್ನು ಕಟ್ಟಿ
1: ಕರೆಕ್ಟ್ ಹೋದಾಗ ಯಾಕೆ ಬಡದಾಡ್ತಿತ್ತಮ್ಮೇಚಿ ಅಂತ ಹಾಕೊಂಡು ಹೋಗ್ಬಿಡ್ತಿರಲ್ಲ. ನಿಮಗೆ ಜನಪದ ಹಾಡೋದು, ಜನಪದ ಕಲೆ, ಈ ಹಾಡೋದು ಹೇಗೆ ಶುರುವಾಯಿತು ನಿಮಗೆ?
2: ಬಹುಶಃ ಈ ಆಕಾಶವಾಣಿಯಲ್ಲಿ ಕೂತ್ಕೊಂಡು ಹೇಳೋದಕ್ಕೆ ಓ ಆಕಾಶವಾಣಿನ ಹೊಗಳುತ್ತಿದ್ದಾರೆ ಅಂತ ಅಲ್ಲ, ಅದು ಸತ್ಯ ಕೂಡ, ಹೊಗಳೋದಲ್ಲ, ಅದು ಸತ್ಯ ಕೂಡ. ಯಾಕೆಂದರೆ ದೂರದರ್ಶನ ಆಕಾಶವಾಣಿ ಏನಿತ್ತು 25 ವರ್ಷಗಳ ಹಿಂದಕ್ಕೆ ನಾವು ಹೋದರೆ, 25 ಅಥವಾ 30 ವರ್ಷದ ಹಿಂದಕ್ಕೆ ಹೋದರೆ ನಮಗೆ ಸೋರ್ಸ್ ಅಂತ ಏನಾದರೂ ಇದ್ದರೆ
1: ಆಕಾಶವಾಣಿ ಮಾತ್ರ,
2: ಆಮೇಲೆ ದೂರದರ್ಶನ. ವಾರಕ್ಕೆ ಒಂದು ಸರಿ ಮಾತ್ರ ಬರ್ತಿತ್ತು ದೂರದರ್ಶನ. ಆದರೆ ದಿನನಿತ್ಯ ನಾವು ಆಕಾಶವಾಣಿನೆಲ್ಲ ಕೇಳ್ತಾ ಇದ್ದಿದ್ದು ಹಾಡುಗಳನ್ನ. ಇದು ಒಂದು ನಮಗೆ ಒಳ್ಳೆ, ಆವಾಗ ಎಲ್ಲ ಥರದ ಹಾಡುಗಳು ಬರ್ತಿತ್ತು, ಅದರಲ್ಲಿ ಜನಪದ ಹಾಡುಗಳು ಕೇಳಿದಾಗ ಖುಷಿ ಅನಿಸೋದು, ಭಾಳ ಸಂತೋಷ ಅನಿಸೋದು. ಅದು ಅದು ಒಂದು ಒಂದು ಭಾಗ. ಇನ್ನೊಂದು ಭಾಗ ಏನಂದರೆ ಹಳ್ಳಿ ವಾತಾವರಣ, ಅಲ್ಲಿ ನಮಗೆ ಕೇಳಲಿಕ್ಕೆ ಬೇರೆ ಏನು ಅವಕಾಶಗಳಿಲ್ಲಲ್ಲ, ನೋಡಲಿಕ್ಕೂ ಅವಕಾಶಗಳಿಲ್ಲಲ್ಲ. ಉಳಿದಿದ್ದು ಒಂದೇ ಮಾರ್ಗ, ನಮ್ಮ ಹಳ್ಳಿಯ ಹೆಣ್ಮಕ್ಳು ಹಾಡುವಂಥ ಹಾಡುಗಳನ್ನು ಕೇಳೋದು.
1: ಓಕೆ ಓಕೆ ಓಕೆ.
2: ಅದು ಕೇಳ್ತಾ ಕೇಳ್ತಾ ಕೇಳ್ತಾ ಇದು ಭಾಳ ಖುಷಿ ಅನಿಸೋದು. ಆಯಾಸ ಕಡಿಮೆ ಆಗ್ತಿತ್ತು, ಕೆಲಸ ಮಾಡ್ತಾ ಹಾಡ್ತಾ ಇದ್ರೆ ಸುಸ್ತಾಗಬೇಕಲ್ವ ಹಾಡಿದ್ರೆ, ಆದರೆ ಸುಸ್ತಾಗ್ತಿರಲಿಲ್ಲ. ಕೆಲಸ ಮಾಡ್ತಾ ಹಾಡ್ತಾ ಕೆಲಸ ಮಾಡೋದ್ರಿಂದ ಒಂದು ಒಳ್ಳೆ ಇದು ಸಿಗ್ತಿತ್ತು, ಎನರ್ಜಿ ಸಿಗ್ತಿತ್ತು.
1: ಎನರ್ಜಿ ಅಲ್ಲಿಂದ ಶುರುವಾಯಿತು ಅಲ್ವಾ? ಹಾಂ, ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ, ಮಾತನ್ನು ಮಾತಾಡ್ತೀನಿ ಸ್ನೇಹಿತರೆ.

ಇವತ್ತು ನಮ್ಮ ಜೊತೆ ಲಿಖಿತ ಬಗೆರಿ ಮುನಿರಾಜ್ ಅವರಿದ್ದಾರೆ, ಜನಪದ ಗಾಯಕರು. ಅವ್ರ ಜೊತೆ ಮಾತನಾಡೋಣ. ಸಮಯ 12:11 ಆಗಿದೆ. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಇದು ನವಿಲುಗರಿ ಕಾರ್ಯಕ್ರಮ. ಅವ್ರ ಮಾತುಗಳನ್ನು ಕೇಳ್ತಾ ಡೆಫಿನೆಟ್ಲಿ ಯು ಕ್ಯಾನ್ ಎಸ್ ಎಂ ಎಸ್ 9480901013 ಇದು ನಮ್ಮ ಮೆಸೇಜ್.

0: ಈ ಹಾಡನ್ನಂತೂ ಯಾವತ್ತೂ ಮರೆಯಲ್ಲ. ಈ ಹಾಡು ಪರ್ಟಿಕ್ಯುಲರ್ ಆಗಿ ನನಗೆ ತುಂಬ ಖುಷಿ ಕೊಡುವಂತ ಹಾಡಿದ್ದು ಜನಪದ ಗೀತೆ ಅಂದ ತಕ್ಷಣ ಈ ಹಾಡು ನೆನಪಾಗುತ್ತೆ, ಹಾಡ್ಬಿಡ್ತೀನಿ. ಇಲ್ಲ ಅಂತಂದ್ರೆ ಇನ್ನೊಂದು ಹಾಡು ನನಗೆ ತುಂಬ ಇಷ್ಟ ಅಂತಂದ್ರೆ, ನಿಂಬೆಯ ಹಣ್ಣಂಗೆ ತುಂಬಿದ ಮಯೋ, ಅದು ಬೇಡ ಅಂದ್ರೆ ಬಂದ್ಬಿಡುತ್ತೆ ನನಗೆ. ಜನಪದ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಒಂದು ಹಾಡು ಹಾಡಿ ಅಂದ ತಕ್ಷಣ ತಾಳ ಇಲ್ಲ ತಂಬೂರಿಲ್ಲ ಶುರು ಮಾಡ್ಬಿಟ್ಟು ಹಾಡ್ಬಿಡ್ಬೇಕು ಅಂತ ನಮ್ಮ ಮಾಸ್ಟರ್ ಒಬ್ರು ಹೇಳರು, ಹಾಡು ಅಂದ ತಕ್ಷಣ ಹಾಡ್ಬೇಕು, ಕೆಟ್ಟದಾಗ ಹಾಡ್ತಿರು ಆಮೇಲೆ ನೋಡ್ಕೊಳ್ಳೋಣ ಅಂತ. ಎಷ್ಟು ಕರೆಕ್ಟ್ ಸರ್ ಅದು?
1: ಇಲ್ಲಿ ನಮಗೆ ಈ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಬಟ್ಟ ಕೊಟ್ಬೇಕಾದ್ರೆ, ಕೇರ್ ಬೇಕಾದ್ರೆ, ಯಾವುದೇ ಕೆಲಸ ಮಾಡ್ಬೇಕಾದ್ರೆ ವಾದ್ಯ ಇಲ್ಲಿರುತ್ತೆ. ನಿಮಗೆ ಅಲ್ಲಿರು ಏನು ಸೋರ್ಸ್ ಸಿಗುತ್ತೋ ಅದನ್ನೇ ಬಳಸ್ಕೊಳ್ಬೇಕು. ಈಗ ರಾಗಿ ಬೀಸ್ಬೇಕಾದ್ರೆ ರಾಗಿ ಕಲ್ಲಿರುತ್ತೆ, ಆ ರಾಗಿ ಕಲ್ಲಿನ ಶಬ್ದಕ್ಕೆ ಅದನ್ನೇ ಶ್ರುತಿ ಮಾಡ್ಕೊಂಡು ಹಾಡಬೇಕು. ಅದು ಜನಪದ. ನಾವು ಮತ್ತೆ ಭಜನೆ ಎಲ್ಲ ಹಾಡ್ಬೇಕಾದ್ರೆ ನೀವು ತಂಬೂರಿ ಶ್ರುತಿ ಎಲ್ಲ ಇಟ್ಕೊಂಡು ಹಾಡೋದು ಓಕೆ, ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ತಾಳ ಇಲ್ಲ ಶ್ರುತಿ ಇಲ್ಲ ಅಂತ ಅಲ್ಲ, ಜನಪದಕ್ಕೆ
0: ಇದೆ,
1: ಅದು ಇದ್ದೇ ಇರುತ್ತೆ. ಯಾವ ಹಾಡಿಗೆ ತಾಳ ಇಲ್ಲದೆ ಶ್ರುತಿ ಇಲ್ಲದೆ ಇರುತ್ತೆ? ಜನಪದ ಆದ್ರೇನು, ಶಾಸ್ತ್ರೀಯ ಸಂಗೀತ ಆದ್ರೇನು, ಎಲ್ಲದಕ್ಕೂ ತಾಯಿ ಶ್ರುತಿನೇ.
0: ಹೌದು, ಬೀಸೋ ಗಾಳಿಯಲ್ಲಿ ಹರಿವನಿದೆ ನೀರಲ್ಲಿ ತಾಳ.
1: ಅದಕ್ಕೆ ನೀವು ಇಷ್ಟಪಟ್ರಲ್ಲ ಹಾಡು, ನಿಂಬಿಯ ವನದ ಮೇಲೆ ಹಾಡು, ಅದರಲ್ಲಿ ಎಂಟೆಲೆ ಮಾವಿನ ದಂಟಾಗಿ ಇರುವಳೆ, ನಮ್ಮ ಗಂಟಲ ತೊಡರ ಬಿಡಿಸವ ಅಂತ ಹೇಳ್ತಾಳೆ. ನಮ್ಮ ಗಂಟಲ ತೊಡರ ಬಿಡಿಸವ, ನಮಗೇನು ಗೊತ್ತಿಲ್ಲ, ನಾವು ಅನಕ್ಷರಸ್ಥರು, ಏನೋ ಪದ ಕಟ್ಟ ಹಾಡ್ತೀವಿ, ನನಗೆ ಅನುವು ಮಾಡಿಕೊಡಮ್ಮ, ಹಾಡಲಿಕ್ಕೆ ಅವಕಾಶ ಮಾಡಿಕೊಡಮ್ಮ ತಾಯಿ ಸರಸ್ವತಿ ಅಂತ ಕೇಳ್ಕೊತಾರೆ. ಎಂಥ ನಾಲೆಡ್ಜ್ ಅಲ್ವಾ.
0: ಅದಕ್ಕೆ ಜನರ ಬಾಯಿಂದ ಬಾಯಿಗೆ ಹರಡಿಬಿಟ್ಟು ಪದ, ಆ ಪದಗಳೇ ಜನಪದಗಳು. ನಿಮಗೆ ನಿಮ್ಮನ್ನ ಅಂದರೆ ಕಡಬಗಿರಿ ಮುನಿರಾಜವ್ರನ್ನ ಜನಪದ ತುಂಬ ಅಟ್ರಾಕ್ಟ್ ಮಾಡಿದ್ದು, ಆಕರ್ಷಣೆ ಮಾಡಿದ್ದು ಯಾಕೆ, ಯಾವಾಗ?
1: ನೈಜತೆ ಜನಪದದಲ್ಲಿ ಅಲ್ಲಿ ವಾಸ್ತವ ಅಂಶವನ್ನು ತುಂಬ ನಾವು ನೋಡ್ಬೋದು. ನನಗೆ ಆ ಬದುಕು ಏನು ಇದೆ, ಆ ಬದುಕಿಗೆ ತುಂಬ ಹತ್ರವಾದ್ದು ಜನಪದ ಅಂತ ಅನಿಸ್ತು ನನಗೆ. ಇರೋದನ್ನ ಇದ್ದಂಗೆ ಹೇಳ್ತಾ ಹೋಗುವಂಥದ್ದು, ಅತಿಶಯೋಕ್ತಿಗಳಿಲ್ಲ ಇಲ್ಲಿ. ಇಲ್ಲಿ ಕಲರ್ಫುಲ್ ಜೀವನ ಅಲ್ಲ, ಅದು ಕಲರ್ಫುಲ್ ಜೀವನ ಅಷ್ಟೇ ಅಲ್ಲ, ವಾಸ್ತವ. ನಾವು ಹೇಗಿದ್ದೀವೋ ಹಾಗೆ ಅಷ್ಟೇ ಅದು. ಅಲ್ಲಿ ಜೋಗುಳ ಹಾಡ್ಬೇಕಾದ್ರೆ ಅಲ್ಲಿ ಏನಿದೆಯೋ ಅದನ್ನೇ ಹಾಡೋದು. ನನ್ ಅದು ಏನೋ ಕಲ್ಪನೆ ಎಲ್ಲ ಮಾಡ್ಕೊಂಡು ಹೇಳ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡ್ತಾರೆ ಜನಪದರು. ಅದು ಬಹಳ ಇಷ್ಟ ಆಗುತ್ತೆ.
0: ಇನ್ನು ಜನಪದಕ್ಕೆ ಬರಬೇಕು ಅಂತಂದ್ರೆ, ನೀವು ಅವ್ ಮಾತಾಡ್ತಾ ಹೇಳಿದ್ರಿ ಬೀಸಕಲ್ಲಲ್ಲಿ, ಕರೆಕ್ಟ್ ಅದು. ಬೀಸಕಲ್ಲಲ್ಲಿ ಹಾಡ್ಬೇಕಾದ್ರೆ ತಾಯಿ ಹಾಡ್ತಾನೆ ಇರ್ತಾರೆ, ಅವ್ಳಿಗೆ ಏನು ಪದ ಬರುತ್ತೋ ಅವ್ನು ಹಾಕೊಂಡು ಹಾಡ್ತಾ ಇರ್ತಾರೆ. ಇನ್ನು ಮುನಿರಾಜ್ ಅವರ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ,
1: ಆಕ್ಚುಲಿ ಅದೊಂದು ದೊಡ್ಡ ಹಿಸ್ಟ್ರಿನೇ ಇದೆ. 10th standard ಆದ್ಮೇಲೆ ನಾನು ಕಾಲೇಜ್ಗೆ ಹೋಗೋಕ್ಕಾಗಿಲ್ಲ. 6 ವರ್ಷ ನಾನು ಕಾಲೇಜ್ ಮೆಟ್ಲತ್ತಿಲ್ಲ, ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಎಲ್ಲ ಥರದ್ದು, ಅಂದರೆ ಈ ಕಳ್ತನ ಒಂದ್ಬಿಟ್ಟು ಇನ್ನೇನು ಕೆಲಸ ಮಾಡಬೇಕು ಜೀವನಕ್ಕೆ ಎಲ್ಲವನ್ನೂ ಮಾಡಿದ್ದೀನಿ.
0: ಚೆನ್ನಾಗಿದ್ದಾರೆ.
1: ಹ್ಞೂ ಸರ್.
0: ಓಕೆ ಓಕೆ.
1: ಅಲ್ಲ, ಅದೊಂದು ಎಥಿಕ್ಸ್ ಇರಬೇಕು ಒಂದು ಮನುಷ್ಯನಿಗೆ. ಜೀವನ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಇದೆಯಲ್ಲ, ಅದಕ್ಕೆ ಜೀವನ ಮಾಡ್ಲಿಕ್ಕೆ ಏನೆಲ್ಲ ಇದೆ ಅಂದ್ರೆ ಕಳ್ತನನೂ ಒಂದು ಜೀವನ ಮಾಡಕ್ಕೆ ಅಂತ ಹೇಳ್ತಾರಲ್ಲ.

0: ಹೌದು,
1: ಯಾಕಪ್ಪ ಕಳ್ಳತನ ಮಾಡ್ತೀನಿ ಅಂದ್ರೆ ಜೀವನಕ್ ಸ್ವಾಮಿ ಹೊಟ್ಟೆ ಪಾಡ್ಗೋಸ್ಕರ ಮಾಡ್ತೀನಿ ಅನ್ನೋರು ಇದಾರಲ್ಲ, ಅದನ್ನ ಮಾಡೋದ್ ಬಿಡ್ಬೇಕಲ್ಲ.
0: ಚೆನ್ನಾಗಿ ಹೇಳಿದ್ರು, ಚೆನ್ನಾಗಿ ಕಾನೂನುಬದ್ಧವಾಗಿ
1: ಕಾನೂನುಬದ್ಧವಾಗಿ ಏನ್ ಕೆಲಸ ಈಗ ಕೂಲಿ ಕೆಲಸ ಮಾಡ್ತೀನಿ ಅಂದ್ರೆ ನಾಚಿಕೆನಲ್ಲ, ನಾನು ಗಾರೆ ಕೆಲಸ ಮಾಡಿದ್ದೀನಿ, ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ, ಎಲೆಕ್ಟ್ರೋ ಪ್ಲೇಟಿಂಗ್ HMT ನಲ್ಲಿ ವಾಚ್ ಪ್ಲೇಟಿಂಗ್ ಗೋಲ್ಡ್ ಪ್ಲೇಟಿಂಗ್ ಕೆಲಸ ಮಾಡಿದ್ದೀನಿ, ಐ ನೋ ಗೋಲ್ಡ್ ಪ್ಲೇಟಿಂಗ್. ಸೊ ಈ ತರದ ಬಿಟ್ಟರೆ ನಾನು ಬಿಲ್ಡಿಂಗ್ ಕಟ್ಕೊಡ್ತೀನಿ ನಿಮ್ಗೆ,
0: ಬಿಡ್ಬೇಕು ನಿಮ್ಮನ್ನ ಅಷ್ಟೇ
1: ಬಿಡ್ಬೇಕಷ್ಟೇ. ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎಲ್ಲಾ ತರದ ಕೆಲಸ ಮಾಡಿದೀನಿ. ಆದ್ಮೇಲೆ ನಾನು ಕಾಲೇಜ್ಗೆ ಹೋದೆ ಸರ್, 22ನೇ ವಯಸ್ಸಲ್ಲಿ ಕಾಲೇಜ್ಗೆ ಹೋಗಿದ್ದು. ಅದು ಯಾರು ಸೀಟ್ ಕೊಡ್ತಿರಲ್ಲ, ಪುಣ್ಯಕ್ಕೆ ರೆಡ್ಡಪ್ಪನವರು ಬಾಲಾಜಿಯವರ ಸಪೋರ್ಟಿಂದ ನನಗಲ್ಲೊಂದು ಸೀಟ್ ಸಿಕ್ತು. ಹುಡುಗರೆಲ್ಲ ರ್ಯಾಗ್ ಮಾಡಿದ್ರು ನನ್ನ, ನಾನು ರ್ಯಾಗ್ ಮಾಡಕ್ಕೆ ಹೋಗಿಲ್ಲ. ಅದು ನೋಡಿದ್ರು ಏನು ಈ ಮೇಸ್ಟ್ರ ಲೆಕ್ಚರರ ಯಾರು ಈ ಥರ ಬಂದಿದ್ದಾನಲ್ಲ ಅಂತೇಳಿ. ಬಟ್ ನನ್ನ ಕಾನ್ಸಂಟ್ರೇಷನ್ ಇದ್ದಿದ್ದು ಓದೋದ್ರ
0: ಮೇಲೆ ಅಷ್ಟೇ. ಅದೇ ನಿಮ್ಮನ್ನು ನೋಡೋದು ಇವಾಗ ನೀವು ಹೇಳಿದ ಮೇಲೆ ನನಗೆ ಅನಿಸ್ತಾ ಇದೆ, ಮಹಾಕವಿ ರನ್ನ 18ನೇ ವರ್ಷದಲ್ಲಿ ಆ ಐ ಕಲ್ತ್ಬಿಟ್ಟು ಮಹಾಕವಿ ಆದ ಅಲ್ವಾ?
1: ಓದಿಗೆ ವಯಸ್ಸಿಲ್ಲ,
0: ಕಲಿಕೆಗೆ ವಯಸ್ಸಿಲ್ಲ, ಓದಿಗೆ ಅನ್ನೋಕ್ಕಿಂತ ಕಲಿಕೆಗೆ
1: ವಯಸ್ಸಿಲ್ಲ.
0: ಈಗ ಇನ್ನು ಕಾಲೇಜಿಗೆ ಹೋಗ್ತಾ ಹೋಗ್ತಾ ಇದನ್ನ ನಾನು ವೃತ್ತಿಯಾಗಿ ತಗೊಳ್ಬೇಕು ಅಂತ ಮನಸ್ಸಲ್ಲಿ ಬಂದಿದ್ದೆ. ಅವಾಗ
1: ಕಾಲೇಜ್ಗೆ ಹೋಗೋದಕ್ಕೆ ಮುಂಚೆನೆ ಸ್ವಲ್ಪ ಜನಪದದ ಇದು ಚೆನ್ನಾಗಿತ್ತು, ಕಾರ್ಯಕ್ರಮಗಳು, ಯುವಜನ ಮೇಳ, ಯುವಜನ ಉತ್ಸವ, ಇಡೀ ರಾಷ್ಟ್ರವ್ಯಾಪಿ
0: ಓಕೆ
1: ಅನೇಕ ಸಾವಿರಾರು ಕಾರ್ಯಕ್ರಮಗಳು.
0: ಓಕೆ,
1: ಅಲ್ಲಿಗಾಗಲೇ ನಾನು ತಾಲೂಕು ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಜನಪದದ ಹಾಡುಗಳ ಸ್ಪರ್ಧೆಗಳಿಗೆ, ಗೀಗೀಪರ್ ಬೇರೆ ಬೇರೆ ಪ್ರಕಾರದ ಸ್ಪರ್ಧೆಗಳಿಗೆ ಭಾಗವಹಿಸಿ ಬಹುಮಾನಗಳನ್ನು ತಂದುಕೊಂಡು, ಜೊತೆಗೆ ಬೇರೆ ಸ್ಕೂಲು ಕಾಲೇಜುಗಳಲ್ಲಿ ಜನಪದ ಜಾಗೃತಿ ಕಾರ್ಯಕ್ರಮನ ಉಚಿತವಾಗಿ ಇಡೀ ನಾಡಿನಾದ್ಯಂತ ಸುಮಾರು 1,000 ಸ್ಕೂಲು ಕಾಲೇಜುಗಳಲ್ಲಿ ಉಚಿತವಾಗಿ ಜನಪದ ಜಾಗೃತಿ ಕಾರ್ಯಕ್ರಮ ಮಾಡಿದ್ವಿ ಮಾತೃಭೂಮಿ ಸಂಸ್ಥೆಯಿಂದ.
0: ಮಾತೃಭೂಮಿ
1: ನಮ್ಮ ಸಂಸ್ಥೆ ಬಾಲಾಜಿಯವರ ಒಡನಾಟದಲ್ಲಿ.
0: ಓಕೆ, ಸೊ 1,000
1: ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ನಾನು ಉಚಿತವಾಗಿ ಕೆಲಸ ಮಾಡಿದ್ವಿ.
0: ಆಯ್ಕೆ ಮಾಡಿಕೊಂಡಿದ್ದ ಶಾಲೆಗಳು ಬರೀ ಸರ್ಕಾರಿ ಶಾಲೆಗಳು ಅಥವಾ ಎಲ್ಲಾ
1: ತರದ ಶಾಲೆಗಳು
0: ಅಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಹೋದಾಗ ಅಲ್ಲಿ ಒಂದು ಬನ್ನಿ ಹೇಳ್ಕೊಡಿ ಅಂತ ಒಂದು ಮಾತಿರುತ್ತೆ.
1: ಸ್ವಲ್ಪ ಯೋಚನೆ ಮಾಡ್ತಾರೆ
0: ಅವ್ರಿಗೆ. ಮತ್ತೆ ಹೇಗೆ ತಿಳಿ ಹೇಳಿದ್ರಿ?
1: ಅವಕಾಶ ಕೊಟ್ಟರೆ ಮಾಡ್ತಿದ್ವಿ ನಾವೇ. ನಾವು ಬಲವಂತ ಅಂದರೆ ಫ್ರೀ ಅಂತಂದಾಗ ಕೆಲವರು ಇದು ಮಾಡ್ತಿದ್ರು, ಇನ್ನು ಕೆಲವರು ಫೈನಾನ್ಸ್ ಏನಾದ್ರು ಕೇಳ್ತಾರೇನೋ, ಏನೋ ದುಡ್ಡು ಗಿಟ್ಟು ಕೇಳಕ್ಕೆ ಬಂದಿದ್ದಾರೇನೋ ಅಂತ ಹೇಳಿ ಅಲ್ಲೇ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಆಮೇಲೆ ನಾವು ಇಲ್ಲ ನಾವು ಫ್ರೀಯಾಗಿ ಮಾಡ್ತೀವಿ ಅಂದಾಗ ಓಕೆ ಅನ್ನೋರು. ಇನ್ನೂ ಒಂದು ಒಳ್ಳೆ ವಿಚಾರ ಏನಂದರೆ, ನಮ್ಮ ಕಾರ್ಯಕ್ರಮ ಎಲ್ಲ ನೋಡಿ, ಆ ಕಾರ್ಯಕ್ರಮ ನೋಡಿ ಖುಷಿಯಾಗಿ ಸಂಸ್ಥೆಯವರೇ ನಮಗೆ ಪ್ಯಾಕೆಟ್ಗಳಲ್ಲಿ ನಾವು ಬೇಡ ಅಂದರೂ ಹಣ ಕೊಟ್ಟಿದ್ದು ಉಂಟು.
0: ಹಬ್ಬ
1: ಹೆಂಗೆ ಮಾಡ್ತೀರಿ ಪಾಪ ನೀವು, ಇದನ್ನೆಲ್ಲ ಹೆಂಗೆ ಬೇರೆ ಮಾಡ್ತೀರಿ, ಹೋಗೋ ಬರೋ ಬಸ್ ಚಾರ್ಜ್ ಎಲ್ಲ ನೀವೇ ಇಟ್ಕೊಂಡು ಹೆಂಗೆ ಮಾಡ್ತೀರಿ ತಗೊಳ್ಳಿ ಅಂತ.
0: ಅಂತ ಕಲಾ ಪೋಷಕರು ಪುಣ್ಯಾತ್ಮರು ತುಂಬ ಒಳ್ಳೆ ಮಾತದು. ನೀವು ಸಿನಿಮಾಗೋಸ್ಕರ ಹಾಡದಂತ ಒಂದು ಗೀತೆ ಆದಿಜ್ಯೋತಿ,
1: ಆದಿಜ್ಯೋತಿ ಬನ್ನಿ
0: ಅದು ಹಾಡನ್ನ ಕೇಳೋಣ. ಹಾಡನ್ನ ಕೇಳಿ ನಮ್ಮ ಮಾತನ್ನು ಮುಂದುವರೆಸೋಣ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಕಡಬಗಿರಿ ಮನೋರಾಜ್ ಅವರು ಇದ್ದಾರೆ. ಡೆಫಿನೆಟ್ಲಿ ಯು ಕ್ಯಾನ್ SMS 9489010103 ಇದನ್ನ ಮತ್ತೆ ಮೆಸೇಜ್.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಸಮಯ 12:22 ಆಗಿದೆ. ಕಡಬಗೆರೆ ಮುನಿರಾಜು ಜನಪದ ಗಾಯಕರು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಯಾ, ನವೋದಯ ನಾಗರಾಜ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನೀವು ಕಳ್ಳತನ ಮಾಡಿದಿರಿ ಅಂತ. ಅಲ್ಲ, ಅವರು ಅನ್ಸರೇ ಮಾಡಿದ್ದಾರೆ ಅಂತ ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಾಯ್ತು ಅಂತ ನನಗೆ ಅದೇ ಖುಷಿ ಆಯ್ತು. ವೆರಿ ಗುಡ್. ಅದೇ, ನಮ್ಮ ಹೃದಯವನ್ನ ಗೆದ್ದಿರಿ. ಬರೀ ಗೆದ್ದಿಲ್ಲ, ಕದ್ದು ಗೆದ್ದಿದ್ದಾರೆ.
1: ಧನ್ಯವಾದಗಳು ಸರ್.
0: ತುಂಬಾ ತುಂಬಾ ತುಂಬಾ ತುಂಬಾ ತುಂಬಾ ಸಂತೋಷ ನವೋದಯ ನಾಗರಾಜ್ ಅವರೇ. ನಿಮ್ಮ ಪ್ರಶ್ನೆಗೆ ನಾನು ಬರೀ ಕೇಳಿದೆ ಅಷ್ಟೇ. ಅವರು ನಮ್ಮ ಮುನಿರಾಜ್ ಅವರು ಉತ್ತರ ಕೊಟ್ಟುಬಿಟ್ರು. ಅವರು ಇನ್ನು ಕಾರ್ಯಕ್ರಮವನ್ನು ತುಂಬಾ ಮೆಚ್ಚಿಕೊಂಡು ವಸುಂಧರಾ ಅವರು ಮೆಸೇಜ್ ಕಳಿಸಿದ್ದಾರೆ, ಹುಬ್ಬಳ್ಳಿಯಿಂದ, ವಿದ್ಯಾನಗರದಿಂದ. ಥ್ಯಾಂಕ್ ಯು ವಸುಂಧರಾ ಅವರೇ, ನಿಮ್ಮ ಮೆಸೇಜಿಗೆ ಕಳಿಸ್ತಾ ಇರಿ. 9480901013 ನಂಬರ್ ಟು ಮೆಸೇಜ್. ಕಡಬೇಗರಿ ಮುನಿರಾಜು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ. ಈ ಹಾಡನ್ನು ಕೇಳಿದ ಮೇಲೆ, ಆದಿ ಜ್ಯೋತಿ ಬನ್ನಿ ಹಾಡನ್ನು ಕೇಳಿದ ಮೇಲೆ ಮಂಟಯ ಸ್ವಾಮಿ ಅಂತ ಒಂದು ಪದ ಬಂತು. ಆ ಮಂಟಯ ಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ರಿ. ಅದು ತುಂಬ ಜನಪದ ಹಾಡುಗಳಲ್ಲಿ ಮಂಟಯ ಸ್ವಾಮಿ ಅಂತ ಬಂದೋಗಿದೆ. ಜನಪದ ಕಾವ್ಯ ಅಂತ ಹೇಳ್ತಾ ಇದ್ರಿ.
1: ಖಂಡಿತವಾಗಿ.
0: ಏನ್ ಸರ್ ಅದು?
1: 5 ಕಾವ್ಯಗಳಿದೆ ಪ್ರಮುಖವಾಗಿ ಜನಪದ ಕಾವ್ಯಗಳು. ಖಂಡ ಕಾವ್ಯಗಳು ತುಂಬಾ ಇದೆ. 5 ಕಾವ್ಯಗಳಲ್ಲಿ ಪ್ರಮುಖವಾದದ್ದು ಮಂಟೇಸ್ವಾಮಿ ಕಾವ್ಯ, ಮಾದೇಶ್ವರ ಕಾವ್ಯ ಕೂಡ ಎರಡು ಮೈಸೂರು ಪ್ರಾಂತದಲ್ಲೇ ಸಿಗುತ್ತೆ ನಮಗೆ. ಇವು ಮೌಖಿಕ ಕಾವ್ಯಗಳು, ಬಾಯಿಂದ ಬಾಯಿಗೆ ಬರುವಂತಹ ಕಾವ್ಯಗಳು. ಕಾವ್ಯಗಳ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡೋದು ಅಗತ್ಯ ಇಲ್ಲ, ಯಾಕಂದ್ರೆ ಕಾವ್ಯದ ವ್ಯಾಪ್ತಿ ಏನಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಕನ್ನಡ ಅಭ್ಯಾಸ ಮಾಡೋರು ಅಥವಾ ಏನು ವಿದ್ಯಾವಂತರು ಯಾರು ಓದ್ತಿರ್ತಾರೆ ಅವ್ರಿಗೆಲ್ಲರಿಗೂ ಇದು ಗೊತ್ತಿರುತ್ತೆ.
0: ಚೆನ್ನಾಗಿ ಹೇಳಿದ್ರಿ, ಓದೋರು ನಮ್ಗೆ ಗೊತ್ತಿಲ್ಲ ಅನ್ನಂಗಿತ್ತು.
1: ಅಲ್ಲ, ಕೆಲವರಿಗೆ ಅದು ಏನು ಅಂತಾನೆ ಗೊತ್ತಿರಲ್ಲ. ಓದಿರೋರ್ಗೂ ಕೂಡ ನಾವು ಕಾವ್ಯವನ್ನು ಪ್ರಯೋಗ ಮಾಡ್ತಿದೀವಿ ಅಂತಾನೆ ಅವ್ರಿಗೆ ಅರಿವು ಇರಲ್ಲ ಅವ್ರಿಗೆ. ಯಾಕೆಂದ್ರೆ ಒಂದ್ ಕಡೆ ಹೇಳ್ತಾರೆ, ಕುರಿತೋದ ದೈವ ಕಾವ್ಯ ಪ್ರಯೋಗ ಪರಿಣತ ಮತಿಗಳ ಈ ನಾಡವರ್ಗಳ್ ಅಂತ. ಅವ್ರು ಓದದೇ ಇದ್ರು ಕೂಡ ಕಾವ್ಯವನ್ನು ಪ್ರಯೋಗ ಮಾಡುವಂತ ಪರಿಣಿತಿಯನ್ನ ಪಡೆದುಕೊಂಡಿರ್ತಾರೆ ಈ ನಾಡಿನ ಜನಪದರು ಅಂತ.
0: ಕರೆಕ್ಟ್. ಎಷ್ಟೊಂದು ವಿಷಯಗಳು, ಒಂದು ಪದಕ್ಕೆ ಅರ್ಥ ಸಿಗಬಹುದು, ಆದ್ರೆ ಜನಪದದಲ್ಲಿ ಒಂದು ಪದ ಪ್ರಯೋಗ ಮಾಡಿದಾಗ ಅದಕ್ಕೆ ನೂರಾರು ಅರ್ಥಗಳು ಬಂದೋಗಿರುತ್ತೆ.
1: ಖಂಡಿತವಾಗ್ಲೂ ನೂರಾರು ಅರ್ಥ ಇರುತ್ತೆ. ಅರ್ಥವ್ಯಾಪ್ತಿ ತುಂಬಾ ದೊಡ್ಡದಿದೆ. ಬಹಳ ಈಸಿಯಾಗಿ ಅರ್ಥ ಆಗೋದು ಜನಪದನೇ ಅಂತ ಹೇಳ್ತಿದ್ರು. ಇವತ್ತಿನ ಮಟ್ಟಕ್ಕೆ ಎಲ್ಲವನ್ನ ಬಿಡಿಸಿ ಹೇಳಬೇಕಾದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ ನಾವು. ಯಾಕೆಂದ್ರೆ ಕಲಿಕೆ ಪ್ರಮಾಣ ಕಡಿಮೆ ಆಗ್ತಿದೆಯೇನೋ ವಿದ್ಯಾರ್ಥಿಗಳಲ್ಲಿ ಅಂತ ಅನಿಸ್ತಾ ಇದೆ.
0: ಅದ್ರ ಎಲ್ಲ ಆಗ್ತಾ ಇದೆ, ನಾನು ನೋಡಿದಾಗೆ ಆಗ್ತಾ ಇದೆ ಅಂತ ನನಗೆಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ಜೆನ್ ಜಿ ಇದೆ ಅಲ್ಲ, ಎಲ್ಲ ಮೊಬೈಲ್ಗೆ ಅಡಾಪ್ಟ್ ಆಗಿಬಿಟ್ಟು ಆ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಅಲ್ವಾ.
1: ಜನಪದ ಭಾಷೆನಲ್ಲಿ ಆಡುಭಾಷೆ ಅದು, ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಸಂಸ್ಕೃತಿ ಗೊತ್ತಿದ್ರೆ ಮಾತ್ರ ಅರ್ಥ ಆಗುತ್ತೆ. ಆ ಸಂಸ್ಕೃತಿ ಗೊತ್ತಿಲ್ಲ ಅಂತಂದ್ರೆ ಆ ಪದಗಳಿಗೆ ಅರ್ಥವೇ ಗೊತ್ತಾಗೋದಿಲ್ಲ. ಎಷ್ಟೊಂದು ಉದಾಹರಣೆಗಳಿದೆಲ್ಲ, ಸಾವಿರಾರು ಉದಾಹರಣೆಗಳನ್ನ ಹೇಳ್ಬೋದು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ, ಶೋಭಾನೆ ಪದದ ಒಂದು ಉದಾಹರಣೆ ಹೇಳಿ
0: ಪ್ಲೀಸ್.
1: ಕಕ್ಕೆಯ ಕಡ್ಡಿಯಲ್ಲಿ ಕುಕ್ಕೆಯನೆಯೋನ್ಯಾರೆ ಕ್ವಕ್ಕಾರು ಮೀಸೆ ಕೊನು ಮೀಸೆ ಕ್ವಕ್ಕಾರು ಮೀಸೆ ಕೊನು ಮೀಸೆ ಗಂಡೋರಪ್ಪನ ಇದ್ದೋ ಬೇಡ ಮೀಸೆನು ಇಲಿ ಮ್ಯಾದೋ ಅಂತಾರೆ. ಅದು ಅರ್ಥ ಆದವ್ರು ನಗ್ತಾರೆ, ಪಾಪ
0: ಅರ್ಥ ಆಗದೆ
1: ನಗ್ತಾರೆ, ಸುಮ್ಮನೆ ಯಾರೋ ನಗ್ರು ಅಂತ ನಗ್ತಾರೆ. ಕಕ್ಕೆ ಕಡ್ಡಿ ಅಂದ್ರೆ ಏನು?
0: ಏನದು?
1: ಅದು ಒಂದು ಗಿಡ. ಆ ಗಿಡದಲ್ಲಿ ಕಾಯಿ ಇರುತ್ತಲ್ಲ, ಅದು ಒಂಥರ ಸ್ಟಿಕ್ ತರ ಇರುತ್ತೆ, ಬಟ್ ಅದು ಸ್ಟಿಕ್ ಅಲ್ಲ, ಅಥವಾ ಹಂಬ ತರ ಇರುತ್ತ ಅಲ್ಲ, ಮುರಿದ್ರೆ ಮುರಿದು ಹೋಗುತ್ತೆ. ಅದ್ರಲ್ಲಿ ಕುಕ್ಕೆ ನೇಯೋನ ಯಾರು? ಕುಕ್ಕೆ ಅಂದ್ರೆ ಗೊತ್ತಿಲ್ಲ, ಈ ಕುಕ್ಕೆ ಅಂದ್ರೆ ಈ ಹಸು ಕರುಗಳಿಗೆಲ್ಲ ಮೇಯಬಾರ್ದು ಅಂತೇಳಿ ಬಾಯಿಗೆ ಹಾಕಿರ್ತಾರೆ. ನಾವು ಕರೋನಾ ಟೈಮಲ್ಲಿ ಹಾಕೊಂಡ್ಬಲ್ಲ.
0: ಚೆನ್ನಾಗಿದೆ ಅಪ್ಪ, ಏನ್ ಮೇಡಮ್ ಮನೆ? ಓಕೆ ಓಕೆ.
1: ಕರೋನಾ ಟೈಮಲ್ಲಿ ಹಾಕೊಂಡು ಕುಕ್ಕೆ, ಅದೇ ಕುಕ್ಕೆ ಇದೆ ಈ ಹಸುಗಳಿಗೆ ಹಾಕ್ತಾರ, ಅದ್ರಲ್ಲಿ ಕುಕ್ಕೆ ನೇಯೋನ ಯಾರು? ಅದ್ರ ಸಾಧ್ಯ ಇಲ್ಲ ಅಂತ ಜಾಣ ಇವನು ಅಂತ ಹೇಳೋಳು. ಅಂತ ಸಂದರ್ಭದಲ್ಲಿ ಇವ್ರ ಅಪ್ಪನ ಮೀಸೆ ಇದ್ದವನೆಲ್ಲ ಮೀಸೆನೆಲ್ಲ ಇಲಿ ಮೇಯ್ದು ಬಿಟ್ವಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಬ್ರನ್ನೊಬ್ರು ಜರಿದ್ಕೊಳ್ಳೋದು, ಗಂಡು ಗಂಡಿನ ಕಡೆಯವ್ರನ್ನ ಹೆಣ್ಣವ್ರು ಟೀಸ್ ಮಾಡೋದು, ಹೆಣ್ಣವ್ರ ಕಡೆಯವ್ರ ಗಂಡೋರ್ ಟೀಸ್ ಮಾಡ್ಕೊಳ್ಳೋದು, ಈ ತರದ್ದು ಒಂದು ಪ್ರಸಂಗಗಳು
0: ಮದುವೆ ಸಮಯದಲ್ಲಿ.
1: ಅವರು ತಮಾಷೆಗೆ ತಗೋತಾರೆ ಸರ್, ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಈಗ ಒಂದು ಹಪ್ಪಳ ಉಪ್ಪಿನಕಾಯಿಗೆ ಜಗಳ ಮಾಡ್ಕೊಂಡು ಮದುವೆನೆ ಮುರ್ಕೊಂಡು ಹೋಗ್ಬಿಡ್ತಾರೆ.
0: ಅಯ್ಯೋಪ್ಪ,
1: ಹೌದಲ್ಲ?
0: ಕರೆಕ್ಟ್.
1: ಈಗ ಮದುವೆಗಳು ವಾರಾನುಗಟ್ಟಲೆ ನಡೀತಾ ಇತ್ತು, ಸಂಜೆ ರಿಸೆಪ್ಷನ್ನು. ಇವಾಗಿಂದು ಸಂಜೆ ರಿಸೆಪ್ಷನ್ ಬೆಳಗ್ಗೆ ದಾರೆ, ಆ ಮಧ್ಯಾಹ್ನಕ್ಕೆ ಡೈವರ್ಸು. ಮೊದಲು ಒಂದು ವಾರ ಮದುವೆನೆ ಆಗ್ತಿತ್ತು ಸರ್, ವಾರೆಲ್ಲ ಮದುವೆ ಮಾಡ್ತಾ ಇದ್ರು, ಊರ್ನವರೆಲ್ಲ ಸೇರ್ತಾ ಇದ್ರು, ಅದೆಲ್ಲ ಸಂಭ್ರಮ. ಅದು ಆ ಪ್ರತಿಯೊಂದು ನೋಡಿ, ಮದುವೆನಲ್ಲೂ ಪ್ರತಿಯೊಂದು ಸಂದರ್ಭಕ್ಕೂ ಪದಗಳನ್ನು ಕಟ್ಟಿ ಹಾಡ್ತಾ ಇದ್ರು ಸರ್.
0: ಅದಕ್ಕೆ ಬಿ ಆರ್ ಎಲ್ ಒಂದ್ ಕಡೆ ಹೇಳ್ತಾರೆ, ಮದುವೆ ಮಧುವೆ ಅಂತ. ಮದುವೆ ಬರೀ ಮದುವೆ ಆಗಿರ್ಲಿ, ಅದು ಮಧುವೆ ನಾ ಅಂತ ಕೇಳ್ತಾರೆ ಅವರು. ಚೆನ್ನಾಗಿದೆ ಅದು. ಇನ್ನು ನಿಮಗೆ ಒಂದು ಇನ್ಸ್ಪಿರೇಷನ್ ಅಂತ ಎಲ್ಲ ಬೇಕೇ ಬೇಕಲ್ವಾ ನಿಮಗೆ? ತುಂಬಾ ನಿಮ್ಮ ಮೇಲೆ ತುಂಬಾ ಇನ್ಸ್ಪೈರ್ ಮಾಡಿದಂತಹ ಜನಪದ ಗಾಯಕರು ಯಾರು?
1: ಮೂಲತಃ ನಮ್ಮ ಹಳ್ಳಿಯ ಹೆಣ್ಮಕ್ಳೆ. ನಮ್ಮ ಅತ್ತೆ ಸೋಬನೆ ಪದ ಹಾಡೋರು, ನಮ್ಮ ತಂದೆ ಸ್ವಲ್ಪ ಹಾಡ್ತಿದ್ರು, ಅವರು ಅರ್ಹತೆ ಹಾಡ್ತಿದ್ರು. ಬಟ್ ಸೋಬನೆ ಪದಗಳೆಲ್ಲ ನನ್ನ ಚಿಕ್ಕ ವಯಸ್ಸೆಲ್ಲ ಕೇಳಿದ್ದು ನಮ್ಮೂರಿನ ತಾಯಂದ್ರು. ಆದ್ರೆ ಬಹಳ ಹಳಬ್ರು, ಇತ್ತೀಚಿನವ್ರು ಯಾರು ಹಾಡ್ತಾ ಇಲ್ಲ.
0: ಈಗ
1: ಹಾಡೋರ ಸಂಖ್ಯೆ ಇಲ್ಲವೇ ಇಲ್ಲ ಅನ್ಕೋತೀನಿ.
0: ಒಂದು ಸೋಬಾನೆ ಪದ ನಮಗೋಸ್ಕರ,
1: ಈಗ ಒಂದು ಸೋಬಾನೆ ಪದ ಹಾಡಿದೆ, ಒಂದು ಕುಟ್ಟ ಪದವನ್ನು ಹಾಡಿದೆ
0: ಪ್ಲೀಸ್.

0: ಕುಟ್ಟುವೆ ಓಮೆಂದು ಬೀಸುವೆ ಓಮ ಸೋಮವೆರಡು ಅರಿಬೇಕು ನಾರಿ ತಿಳಿಬೇಕು ನಾರಿ.
1: ಇದ್ರ ಭಾವಾರ್ಥ ಹೇಳಿ ಸರ್.
2: ಈ ಕುಟ್ಟಬೇಕಾದ್ರೆ ಬೀಸಬೇಕಾದ್ರೆ ಸುವಕ್ಕ ಸುವನಾರಿ ಹೆಗಲ ಮೇಲಿಂದ ಕೂರಿ, ಹೆಗಲ ಮೇಲಿಂದ. ಇವಾಗ ಮಿಕ್ಸಿ ಗ್ರೈಂಡರ್ ಎಲ್ಲ ಬಂದಿದೆ, ಇನ್ನು ಹೆಗಲ ಮೇಲಿಂದ ಕೂರೋದಿಲ್ಲ ಅಂದ್ರೆ ಅಷ್ಟು ಫೋರ್ಸ್ ಬೇಕು ಅಂತ ಹೇಳೋದು. ಹೆಗಲ ಮೇಲಿಂದ ಕೂರಿ ಹಾರಿ ಹೋದವಮ್ಮ ಹರದಾರಿ ನಾರಿ, ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನೀನು ಕುಟ್ಟೋ ಫೋರ್ಸ್ಗೆ ಅದು ಭತ್ತ ಹೋಗ್ತಾ ಇದೆ, ಆಚೆಗೆ ಹೋಗ್ತಾ ಇದೆ ಅಂತ ಹೇಳುವಂಥದ್ದು. ಹೋಮ ಸೋಮ ಎರಡು ಹರಿಬೇಕು ನಾರಿ, ಇಹ ಪರವಿಲ್ಲ, ಎರಡನ್ನು ಸರಿಯಾಗಿ ಅರ್ಥ
1: ಮಾಡ್ಕೊಂಡು
2: ಎಷ್ಟು ತತ್ವಗಳನ್ನ
1: ಹೇಳ್ತಾರೆ. ಹೇಳಿದ್ಮೇಲೆ ನನಗೆ ಈ ಹಾಡನ್ನು ಕೇಳಬೇಕು ಅನ್ಸುತ್ತೆ. ಈ ಹಾಡನ್ನು ಕೇಳಿ ಒಂದು ಹಾಡನ್ನು ಕೇಳೋಣ, ಕೇಳಿಬಿಟ್ಟು ನಿಮ್ಮ ಮಾತನ್ನು ಮುಂದುವರಿಸೋಣ.

0: ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಿಂದ ಕಾರ್ಯಕ್ರಮ ಮೆಚ್ಚಿಕೊಂಡು ಕಳಿಸಿದ್ದಾರೆ. ಹಾಗೆ ಮುನಿರಾಜು ಸರ್ ಅವರ ಧ್ವನಿ ತುಂಬ ಚೆನ್ನಾಗಿದೆ. ಅಯ್ಯೋ, ಮುನಿರಾಜು ಅವರು ಸರ್ ಅವರ ಧ್ವನಿ ತುಂಬ ಚೆನ್ನಾಗಿರಲೇಬೇಕು, ಯಾಕಂದರೆ ಅವರು ಹಾಡುಗಾರರಮ್ಮ. ಆ್ಯಂಡ್ ನಿಮ್ಮ ಮಾತುಗಳು ಇನ್ನೊಬ್ಬರ ಜೀವನಕ್ಕೆ ಸ್ಫೂರ್ತಿ, ಪ್ರೇರಣೆ, ಮಾರ್ಗದರ್ಶಿಯಾಗಿದ್ದೀರಾ. ಗಣಪತಿ ಹಾಡು ತುಂಬ ಚೆನ್ನಾಗಿತ್ತು ಅಂತ ಶೋಭಾ ಶೆಟ್ಟಿ ಅವರು ಹೇಳಿದ್ದಾರೆ. ಜೊತೆಗೆ ಸುಧೀಂದ್ರ ಸರ್, ಇಂಥ ಸಾಧಕರನ್ನು ಹೇಗೆ ಹುಡ್ಕೊಂಡು ಬರ್ತೀರಿ ಅಂತ. ಅದೇ ನಮ್ಮ ಕೆಲಸ ನೋಡಿ, ನಾವು ಇದುವರೆಗೆ ಒಂದು 800 ಸಾಧಕರನ್ನು ಹುಡ್ಕೊಂಡು ಬಂದ್ಬಿಟ್ಟಿದ್ವಿ. ಇನ್ನು ಪ್ರತಿಮಾ ಸಾನ್ವಿಯವರು ಹೊಸನಗರದಿಂದ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಕಳಿಸಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ಮೆಸೇಜ್ಗೆ, ಥ್ಯಾಂಕ್ ಯು. ಇನ್ನು ಪರ್ಟಿಕ್ಯುಲರ್ ಆಗಿ ಏನಾದರೂ ನಮ್ಮ ಮೆಸೇಜ್ ಕೇಳಬೇಕು ಅಂತಂದರೆ, ಪ್ರಶ್ನೆ ಕೇಳಬೇಕು ಅಂತ ಕೇಳ್ಬೋದು. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ನಮ್ಮ ಜೊತೆಯಲ್ಲಿ ಕಡಬಗಿರಿ ಮುನಿರಾಜವರು ಇದ್ದಾರೆ. ಸರ್, ನಾನು ಜನಪದ ಗಾಯಕರು ಅಂತ ಹೇಳಿದಾಗ ನೀವು ತುಂಬ ಜನ ನೋಡಿರ್ತೀರಿ. ಒಬ್ಬ ಜನಪದ ಗಾಯಕ ಭಾವಗೀತೆ ಮತ್ತು ಸಿನಿಮಾ ಹಾಡುಗಳನ್ನು ಹಾಡಲ್ಲ ಅಥವಾ ಕಲ್ತಿರಲ್ಲ, ಅದ್ರ ಕಡೆ ಮನಸ್ಸು ತೋರಿರಲ್ಲ, ನೀವು ಅದಕ್ಕೆ ಹೊರತಾಗಿದ್ದೀರಿ, ಹೇಗೆ ಸಾಧ್ಯ ಅದು?
1: ಇದು ಜನಪದ ಗಾಯಕರು ಮೂಲತಃ ಅವರು ಹಳ್ಳಿನಲ್ಲೇ ಇರೋರು, ಅವರು ಮೂಲ ಗಾಯಕರು. ಆ ಮೂಲ ಗಾಯಕರುಗಳಿಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಅವ್ರು ಏನು ಕಲ್ತಿರ್ತಾರೆ, ಅವ್ರು ಏನು ಪ್ರದರ್ಶನ ಮಾಡ್ತಿರ್ತಾರೆ, ಅಷ್ಟಕ್ಕೆ ಅವರು ಅಷ್ಟು ಬೌಂಡ್ರಿ ಹಾಕ್ಕೊಂಡಿರ್ತಾರೆ. ಆದರೆ ನಾವು ವಿದ್ಯಾ ಅನಕ್ಷರಸ್ಥರಿಂದ ಅಕ್ಷರಸ್ಥರಾದ ಮೇಲೆ ಪ್ರತಿಯೊಂದು ನಮಗೆ ಅದು ಕಲೀಲೇಬೇಕಾದ ಸಂದರ್ಭಗಳಿರ್ತವೆ. ಯಾವುದನ್ನು ಭೇದ ಭಾವ ಮಾಡಬಾರ್ದು. ಆ್ಯಕ್ಚುಲಿ ಶಾಸ್ತ್ರೀಯ ಸಂಗೀತ ಕಲ್ತ್ರೆ ಇದ್ದಿದ್ದು ಒಳ್ಳೆಯದೆ, ತಪ್ಪೇನಿಲ್ಲ. ಆದರೆ ಆ ಮೂಲ ಮಟ್ಟಗಳನ್ನು ಬಿಡಬಾರ್ದು.
0: ಯಾವ
1: ಜನಪದ ಮೂಲ ಮಟ್ಟಗಳನ್ನ ಬಿಡದೇನೆ ಹಾಡಬೇಕು. ಇವಾಗನವರು ಶಾಸ್ತ್ರೀಯ ಕಲ್ತಿರೋರು ಆ ಮಟ್ಟಗಳನ್ನ ಪ್ರಯತ್ನ ಮಾಡ್ತಾರೆ, ಆದರೆ ಕೆಲವು ಪದಗಳನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಪದಗಳನ್ನ ಅರ್ಥ ತಿಳ್ಕೊಳ್ಳದೆ ಹಾಡೋದು, ಇದನ್ನ ನಾವು ಅಬ್ಸರ್ವ್ ಮಾಡಿರ್ತೀನಿ ತುಂಬಾ. ಇದು ಉದಾಹರಣೆ ಹೇಳಲಿಕ್ಕೆ, ಈಗ ಉದಾಹರಣೆಗೆ ನೋಡಿ,

0: ಕೇಳು ಕೇಳು ನನ್ನ ತಂಗಿ ಉತ್ತರಳ್ಳಿ ಮಾರಮ್ಮ, ನನ್ನ ಗಂಡನಾದ ನಂಜುಂಡೇಶ್ವರನ್ ಹೋಗಿ 3 ತಿಂಗಳಾಯ್ತಲ್ಲವ್ವ, ಅವನು ಹೋಗ್ದಾಗಿಂದ ನನ್ನ ಮಟ್ಟೆಗೆ ಅನ್ನ ನೀರು ಕೂಡ ಸೇರ್ತಿಲ್ವಲ್ಲ ನನ್ನ ತಂಗಿ. ತಲ್ಲಿ ನೆರಗುದ್ಲು ಬಂದಿರುವಂತ ಮುದಿ ನನ್ನ ಸೌತೀರ್ಗು ಅಂತ ಕುಂತವನಲ್ಲ, ಅವನಿಗೆ ಹಾವಾದ್ರೂ ಕಚ್ಚ ಬಾರ್ದ, ಚೇಳಾದ್ರೂ ಕುಕ್ಕ ಬಾರ್ದ. ನೋಡಿ ಈ ಮಟ್ಟುಗಳಿದೆಯಲ್ಲ, ಇದು ಜನಪದದ ಮಟ್ಟುಗಳು ಇವೆಲ್ಲ, ಅವು ಹಾಗೆ ಇರಬೇಕು, ಅದು ಚಂದ. ಈಗ ಅದನ್ನೇ ನೀವು ಸಿನಿಮಾ ಹಾಡು ಅದು ಅದಕ್ಕೆ ಏನು ಕೇಳ್ತಾರೆ ಇವೆಲ್ಲ ಸಿನಿಮಾ ಅಂತಂದರೆ ಎಲ್ಲವೂ ಸೇರ್ಕೊಂಡಾಗಿರೋದು, ಜನಪದ, ಶಾಸ್ತ್ರೀಯ, ಭಜನೆ, ಎಲ್ಲವನ್ನೂ ತಗೋತಾರೆ.
1: ಅಣ್ಣವ್ರು ಹಾಡಿದ್ದು ಜನಪದ ಶೈಲಿ,
0: ಜನಪದ ಶೈಲಿ ನೋಡಿ, ಆ ಜನಪದನೂ ತಗೋತಾರೆ, ಶಾಸ್ತ್ರೀಯನೂ ತಗೋತಾರೆ, ಸುಗಮ ಸಂಗೀತನೂ ತಗೋತಾರೆ. ಸುಗಮ ಸಂಗೀತ ಅದಕ್ಕೆ ತುಂಬ ಟೈಮ್ ಬೇಕು ಅದನ್ನೆಲ್ಲ ವಿವರಣೆ ಮಾಡಿ ಹೇಳಲಿಕ್ಕೆ.
1: ಅರ್ಧ ಗಂಟೆ ಇದೆ ಸರ್,
0: ಒಂದು ಸಣ್ಣ ಉದಾಹರಣೆ ಹೇಳ್ಬೋದು ಅಷ್ಟೇ. ಯಾವ ಪ್ರಕಾರದ ಸಂಗೀತ ಯಾವುದನ್ನ ಕೇಳುತ್ತೆ ಅನ್ನೋದು ಗಾಯಕನ ಗೊತ್ತಿರಬೇಕು, ಅದು ಬಹಳ ಮುಖ್ಯ. ಸಿನಿಮಾ ಏನು ಕೇಳುತ್ತೆ,
1: ಹಾಡೇನು ಕೇಳುತ್ತೆ,
0: ಹಾಡೇನು ಕೇಳುತ್ತೆ, ಆ ಭಾವನೆ ಏನು ಕೇಳುತ್ತೆ ಅನ್ನೋದು ಬಹಳ ಮುಖ್ಯ. ಜನಪದದ ಸಾಹಿತ್ಯ ಆದರೂ ಕೂಡ ನೀವು ಎಲ್ಲ ಈಗ ಹಿಂಗೆ ಜೋಶಾಗಿ ಹಾಡಬೇಕು ಅಂತೇನಿಲ್ಲ,
1: ಇಲ್ಲ ಕರೆಕ್ಟ್.
0: ಅದರಲ್ಲಿ ಮೆಲೋಡಿಸ್ ಹಾಡುಗಳಿದೆ, ಅಂದರೆ ಈ ತಾಯಿ ಜೋಗುಳ ಪದಗಳೆಲ್ಲ ಇದೆ, ಅದನ್ನು ನೀವು ಸಿನಿಮಾ ಮೆಲೋಡಿಗೂ ಅದಕ್ಕೂ ಕಂಪೇರ್ ಮಾಡ್ಬೋದು, ಓ ಅದು ಮೆಲೋಡಿ ಆಗಿದೆಯಲ್ಲ ಅಂತ. ಉದಾಹರಣೆಗೆ

ಪಲ್ಕಗಳೆಲ್ಲ ಇದೆ, ಆರಾಮ ಕೊಡಿ, ಏನ್ ತೊಂದರೆ ಇಲ್ಲ, ಸಲ್ಲಾದ ಮಾತು ಬರುತ್ತಾವ ಅಂತ ಹೇಳ್ಬೇಕಾದ್ರೆ ಆ ಪಲ್ಕ ಎಲ್ಲ ಇತ್ತಲ್ಲ, ಇದು ಶಾಸ್ತ್ರೀಯದ ಟಚ್. ಜನಪದರೇ ಹಾಡ್ಬೇಕು ಅಂದ್ರೆ ಅವ್ರು ಹಾಡೋದೇನು, ಒಳ್ಳೆವರ ಗೆಳೆತಾನ ಕಲ್ಲು ಸಕ್ಕರಿ ಅಂಗ, ಕುಲಾರ ಗೆಳೆತಾನ ಮಾಡಿದರ ಕುಲಾ.

0: ಪ್ರಾಕ್ಟೀಸ್ ಮಾಡ್ಬೇಕಷ್ಟೆ. ಅದನ್ನ ಅಭ್ಯಾಸ ಮಾಡಿದ್ರೆ ಸಿನಿಮಾ ಸಿಂಗರ್ಸ್ಗಿಂತ ಅವರು ಹಾಡೋದ್ರಲ್ಲಿ ಏನು ಕಮ್ಮಿ ಏನಿಲ್ಲ.
1: ಗಾಯಕ ಅಂತ
0: ತಗೊಂಡ್ರೆ ಏನು ಅವ್ರಿಗೇನು ಕಡಿಮೆ ಇರಲ್ಲ, ಹಾಡ್ಬೋದು ಹಾಡ್ಬೋದು
1: ಅಲ್ವಾ. ಸೊ ಒಬ್ಬ ಗಾಯಕ ಅಂತ ತಗೊಂಡ್ರೆ ಎಲ್ಲ ವಿಷಯಗಳನ್ನು ತಗೊಂಡ್ಬೋದು. ಇನ್ನು ನಾನು ಪರ್ಟಿಕ್ಯುಲರ್ ಆಗಿ ಜನಪದ ಅಂತ ಬಂದಾಗ ನಿಮಗೆ ಗೊತ್ತಿದೆ ಅದು ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಜನಪದ ಇದೆಯಲ್ಲ, ತುಂಬಾ ತುಂಬಾ ರಿಚ್ ಆದಂತ ಜನಪದ. ಅದನ್ನ ಕೇಳಿ ಅದೇನಾದ್ರು ಪ್ರಾಕ್ಟೀಸ್
0: ಖಂಡಿತವಾಗ್ಲು. ಈ ಏನು ಬಾರ್ಡರ್ಗಳಲ್ಲಿ ಇರುವಂತಹ ಹಳ್ಳಿಗಳಲ್ಲಿ ಮತ್ತೆ ಊರುಗಳು ಆಂಧ್ರದ ಪ್ರಭಾವ ತುಂಬಾ ಜಾಸ್ತಿ ಇದೆ. ಜನಪದಕ್ಕೆ ಆಂಧ್ರದ ಪ್ರಭಾವ ತುಂಬಾ ಏನಿದೆ. ನಮ್ಮೂರ ಜನಪದ ನಿಮ್ಮೂರಲ್ಲಿ, ನಿಮ್ಮೂರ ದಾಸಪದ ನಮ್ಮೂರಲ್ಲಿ ಅಂತ ಕೇಳಿದ್ರಲ್ಲ, ಹಾಗೇನೆ ಅವ್ರ ಜನಪದ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದೆ ನಮ್ಗೆ. ಉದಾಹರಣೆಗೆ ಈ ಬುರ್ರಕಥಾ ಅಂತ ಇದೆಯಲ್ಲ, ಈ ಬುರ್ರಕಥಾ ಶೈಲಿ ಬಂದದ್ದೇ ಆಂಧ್ರದಿಂದ. ನಮ್ಮಲ್ಲಿ ಬುರ್ರಕಥಾ ಕಡಿಮೆ, ಆದ್ರೆ ಬುರ್ರಕಥಾ ಶೈಲಿಯನ್ನು ಇಟ್ಕೊಂಡು ಈ ತತ್ವ ಪದಗಳನ್ನ ಹಾಡ್ತಾರೆ. ಆದ್ರೆ ಕಡಿಮೆ, ನಮ್ ಬುರ್ರಕಥಾ ಹಾಡೋದೇ ಕಡಿಮೆ. ಬುರ್ರಕಥಾ ಅಂದ್ರೆ ನೀವು ಯಾರಾದ್ರೂ ತೀರ್ಕೊಂಡಾಗ ಅವ್ರ ಹಿಸ್ಟ್ರಿನೇ ತಿಳ್ಕೊತಾರ, ಫ್ಯಾಮಿಲಿ ಹಿಸ್ಟ್ರಿನೆಲ್ಲ ತಿಳ್ಕೊಂಡು ಅವರು ಅದನ್ನ ಪದ ಕಟ್ಕೊಂಡು ಹಾಡ್ತಾ ಹೋಗ್ತಾರೆ. ಎಂಥ ಅದ್ಭುತವಾದ ಕಲೆ ಸರ್ ಅದು, ನಿಜವಾಗ್ಲೂ ಇಷ್ಟು ಬೇಗ ಅವರು ಅದನ್ನೆಲ್ಲ ವಿಷಯಗಳನ್ನ ಗ್ರಹಿಸ್ಕೊಂಡು ಪದ ಕಟ್ಟು ಹಾಡ್ತಾರಲ್ಲ. ಇದೊಂದು ಬಳಗಮ್ ಅಂತ ಒಂದು ಮೂವಿ ಬಂದಿತ್ತು ತೆಲುಗಲ್ಲಿ, ನೀವು ನೋಡಿರ್ತೀರಿ ಅನ್ಸುತ್ತೆ. ಅದರಲ್ಲಿ ಈ ಬುರ್ರಕಥಾ ಇದನ್ನ ಬಳಸ್ಕೊಂಡಿದ್ದಾರೆ ತೆಲುಗಲ್ಲಿ. ನಾನ್ ಕನ್ನಡದ ವರ್ಷನ್ ಅಲ್ಲಿ ಹಾಡಿದೀನಿ
1: ಪರ್ಟಿಕ್ಯುಲರ್ ಆಗಿ ಜನಪದ ಅಂತ ಬಂದಾಗ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ
0: ಪ್ರಭಾವ ಇದೆ.
1: ನೀವು ಚೆನ್ನಾಗಿ ಹೇಳಿದ್ರಿ ಅದನ್ನ ವಿಷಯಗಳನ್ನ, ಏನು ಬುರ್ರಕಥಾ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ಗಾನಗರಡಿ ಅಂತ ಚಂದನ ಕಾರ್ಯಕ್ರಮ ಪರ್ಟಿಕ್ಯುಲರ್ ಆಗಿ ಜನಪದಕ್ಕೋಸ್ಕರನೇ ಮೀಸಲಾಗಿದ್ದಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮ ನಿಮಗೆ ತುಂಬಾ ಹೆಸರು ತಂದು ಕೊಡ್ತು ಅಂತ ನನಗೂ ಗೊತ್ತು, ತುಂಬಾ ಚೆನ್ನಾಗಿ ಗೊತ್ತು, ತುಂಬಾ ಜನರಿಗೂ ಗೊತ್ತಿದೆ. ಆ ಕಾರ್ಯಕ್ರಮದ ರೂಪುರೇಷೆ ಮಾಡಿದ್ದು ಹೇಗೆ? ಚಂದನ ಮತ್ತು ಆಕಾಶವಾಣಿ ಮಾತ್ರ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ.
0: ಖಂಡಿತವಾಗ್ಲೂ ಅಲ್ವಾ, ನಾವು ನಿಮಗೆ ಆಭಾರಿಗಳಾಗಿರಲೇಬೇಕು. ಈ ಸಂಸ್ಥೆಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಬಹುಶಃ ಜನಪದ ಹಾಡುಗಳಿಗೆ, ಜನಪದದ ಇನ್ಯಾವುದೋ ರಿಯಾಲಿಟಿ ಶೋಸ್ಗಳಿಗೆ ನಾವು ಬೇರೆ ರಾಜ್ಯಗಳಲ್ಲಿ ಸಿಕ್ಕದಷ್ಟು ಪ್ರಾತಿನಿಧ್ಯ ನಮ್ಮ ರಾಜ್ಯದಲ್ಲಿ ಸಿಕ್ತಿಲ್ಲ. ಅವರು ಅಷ್ಟು, ಅದರಲ್ಲೂ ತಮಿಳ್ನಾಡಲ್ಲಿ ಸಿನಿಮಾಗಳಿಗೆ ಬಳಸಿದಷ್ಟು ಇತ್ತೀಚೆಗೆ ಬಳಸ್ತಿದ್ದಾರೆ. ಇತ್ತೀಚೆಗೆ ಕೆಲವರೆಲ್ಲ ಮಾದೇಶ್ವರನ ಹಾಡುಗಳನ್ನ ಒಂದಿಷ್ಟು ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ತಮಿಳ್ನಾಡು ಮತ್ತೆ ಆಂಧ್ರದವರು ಜನಪದವನ್ನ ಜನಪದದ ರಿಯಾಲಿಟಿ ಶೋನೇ ಮಾಡಿದ್ರು. ಬಟ್ ಬೇರೆ ಯಾವ ಕಮರ್ಷಿಯಲ್ ಅವರು ಇದನ್ನ ಮಾಡ್ತಾ ಇಲ್ಲ, ಅದು ಬೇಸರ ಸಂಗತಿ. ಆದ್ರೆ ದೂರದರ್ಶನ ಮತ್ತು ಆಕಾಶವಾಣಿ ಈ ಎರಡು ಸಂಸ್ಥೆಗಳು ಬಹುತೇಕ ಈ ಜನಪದ ಕಲಾವಿದರುಗಳಿಗೆ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದೆ, ಆ ಕಲಾವಿದರ ಒಂದಿಷ್ಟು ಸ್ಥಾನಮಾನಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿದೆ ಅಂತ ನಾನು ಅದರಿಂದ ಆಭಾರಿಯಾಗಿರ್ತೀನಿ. ಈ ಗಾನಗರಡಿ ಕಾರ್ಯಕ್ರಮದಿಂದ ಅನೇಕ ಎಲೆಮರೆ ಕಾಯಿಗಳಂತ ಇದ್ದಂಥ ಜನಪದ ಹಾಡುಗಾರರು ಅಲ್ಲಿ ಬಂದು ಹಾಡಲಿಕ್ಕೆ ಅವಕಾಶ ಆಯಿತು. ಈ ನಾಡಿಗೆ ಪರಿಚಯ ಆದರು ಅವರು, ಆ ಮೂಲಕ ಪರಿಚಯ ಆದರು.
1: ಇದು ಕಾನ್ಸೆಪ್ಟ್ ಹೇಗೆ ಹುಟ್ಟಿತು, ಯಾರು ಹುಟ್ಟಿದ್ರು?
0: ಆಕ್ಚುಲಿ ನಂದು ರಿಯಾಲಿಟಿ ಶೋ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು. ಕಂಪ್ಲೀಟ್ ಜನಪದವನ್ನೇ ಆಧರಿಸಿ ಮೂಲ ಜನಪದನೇ ಆಗಬೇಕು, ಮೂಲ ಜನಪದದ ಪ್ರಕಾರಗಳನ್ನೇ ಇಟ್ಕೊಂಡು ರಿಯಾಲಿಟಿ ಶೋ ಮಾಡಬೇಕು ಅಂತ ಕಾನ್ಸೆಪ್ಟ್ ಇತ್ತು. ಈ ಕಾನ್ಸೆಪ್ಟನ್ನು ಹೇಳಿದಾಗ ಇದು ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಜನಕ್ಕೆ ರೀಚ್ ಆಗದೆ ಹೋಗ್ಬೋದು, ಅದಕ್ಕೆ ಮುಂಚೆ ಬೇರೆ ಏನಾದರೂ ಕಾರ್ಯಕ್ರಮ ಮಾಡೋಣ ಅಂದಾಗ ಈ ರೀತಿಯಾದ ಒಂದು ಕಾರ್ಯಕ್ರಮ ಆಲೋಚನೆಗೆ ಬಂತು. ದೂರದರ್ಶನಕ್ಕೆ ನಾನು ಇದನ್ನು ಅಪ್ರೋಚ್ ಮಾಡಿದಾಗ ಅದು ಭಾಳ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್.
1: ಕಾನ್ಸೆಪ್ಟ್ ನಿಮ್ದು ಏನದು?
0: ಕಾನ್ಸೆಪ್ಟ್ ಬಾಬು ಅವ್ರದ್ದು ಮತ್ತು ನಂದು, ಮಲ್ಲಿಕಾ ಮಾತಾಡಿ ಮಾಡಿದ್ದು. ಬಾಬು ರೆಡ್ಡಿಯವರು ನಿರ್ಮಾಪಕರು. ಭಾಳ ತುಂಬ ಅದ್ಭುತವಾದ ಸಹಕಾರ ಸಿಕ್ತು ನನಗೆ.
1: ಎಷ್ಟು ಎಪಿಸೋಡ್ ಮಾಡಿದ್ರಿ?
0: ಒಂದು 300 ಎಪಿಸೋಡ್.
1: ಓ, ಪ್ರತಿದಿನ?
0: ಪ್ರತಿದಿನ ಇರ್ತಿತ್ತು.
1: ಅಂದರೆ ಒಂದು ವರ್ಷ?
0: ಒಂದು ಆಲ್ಮೋಸ್ಟ್ 1 ಇಯರ್.
1: ಅದರಿಂದ ಔಟ್ಪುಟ್ ಏನಾಯಿತು?
0: ತುಂಬ ಜನಕ್ಕೆ ಅವಕಾಶ ಸಿಕ್ತು. ಸುಮಾರು 800 ಹಾಡುಗಳನ್ನು ನಾವು ರೆಕಾರ್ಡ್ ಮಾಡಿದ್ವಿ.
1: ಓಕೆ, ಅದನ್ನೆಲ್ಲ ದಾಖಲಾಗಿರುತ್ತೆ
0: ಬಹುತೇಕ. ಅದರಲ್ಲಿ ಒಂದಷ್ಟು ಭಾವಗೀತೆಗಳು ಸೇರಿಕೊಂಡ್ವು, ಯಾಕೆಂದರೆ ಕೇಳಿ ಜನಕ್ಕೆ ಒಂದಿಷ್ಟು ಮುಟ್ಟಿಸೋ ದೃಷ್ಟಿ.
1: ಹೌದು ಹೌದು ಹೌದು ಹೌದು ಹೌದು. ಸೊ ಆ ಗಾನಗರಡಿ, ಗಾನಗರಡಿ ಖ್ಯಾತಿಯ ಕಡಬಗೆರೆ ಮುನಿರಾಜು ಅಂತ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಯೋಚನೆ ಮಾಡಿ, ನೀವು ಯೋಚನೆ ಮಾಡಿಬಿಡಿ, ನಾನು ಹೇಳ್ಬಿಡ್ತೀನಿ ಖಂಡಿತ. ಸೊ ಮುನಿರಾಜು ಅವರ ಜೊತೆಯಲ್ಲಿದ್ದಾರೆ. ಒಂದು ಹಾಡನ್ನ ಕೇಳೋಣ, ಮೂಡಲ್ ಕೊಣಗಲ್ ಕೆರೆ.

0: ಒಂದು ಮಾತು ನನಗೆ ಅನಿಸುತ್ತೆ ಅಂದರೆ, ನಿಮ್ಮ ವಾಯ್ಸ್ ಏನು ಕೇಳುತ್ತೆ, ನೀವು ವಾಯ್ಸ್ನ ಲಿಮಿಟ್ ಏನು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋ ಅಂತ ನನಗೆ ಅನಿಸುತ್ತೆ. ನಿಮ್ಮ ವಾಯ್ಸ್ ಎರಡಕ್ಕೂ ಸೆಟ್ ಆಗುತ್ತೆ.
1: ಪ್ರಾಕ್ಟೀಸ್ ಅದು.
0: ಹಾಂ, ಅದೇ
1: ಅಭ್ಯಾಸ. ಅಭ್ಯಾಸ ಮಾಡಿದ್ರೆ ಜನಪದರು ಸಿನಿಮಾ ಅವ್ರದ್ರಗಿಂತ 10 ಪಟ್ಟು ಚೆನ್ನಾಗೇ ಹಾಡ್ಬೋದು. ಯಾಕೆಂದ್ರೆ ಅವ್ರಿಗೆಲ್ಲ ಇದು ಗೊತ್ತಿರುತ್ತೆ, ಅವರು

0: ಶರೀಫ್ ಅವ್ರು ಬರೆದಂತಹ ತತ್ವಪದಗಳನ್ನು ಕೂಡ ನಾವು ಜನಪದ ಗಾಯನ ಅಂತ ತಗೋಬಹುದು, ಅಥವಾ ತತ್ವಪದ ಒಂದು ಪ್ರಕಾರ ಅಲ್ವಾ? ಎಷ್ಟು ಎಷ್ಟು ಅರ್ಥ ಇದೆ ಇದರಲ್ಲಿ, ಈ ಹಾಡಲ್ಲಿ ಎಷ್ಟು ಸರಿ ಕೇಳಿದ್ರು ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಗಲ್ ತಾಲೂಕಿನಿಂದ SMS ಮಾಡಿದ್ದಾರೆ. ಈ ದಿನದ ನವಿಲುಗರಿ ಕಾರ್ಯಕ್ರಮ ಜೊತೆಗೆ ಶೋಭಾನೆ ಪದಗಳು ಗ್ರಾಮೀಣ ಸೊಗಡನ್ನು ಎತ್ತಿ ತೋರಿಸುವಂತಹ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಪ್ರಸಾರ ಮಾಡಿ ಅಂತ ಹೆಚ್ಚು ಪ್ರಸಾರ ಮಾಡಿದ ಆಕಾಶವಾಣಿ ಅಲ್ವಾ ಸರ್? ನಾಗೇಂದ್ರ ಅವರು ತುಂಬ ತುಂಬ ಧನ್ಯವಾದಗಳು. ಇನ್ನು ಕಾರ್ಯಕ್ರಮ ಮೆಚ್ಚಿಕೊಂಡು ಸ್ವಾಮಿಯವರು HB ಹಳ್ಳಿ ಅಂದರೆ ಹಗರಿ ಬೊಮ್ಮನಹಳ್ಳಿ ಅಂತ ಅನ್ಕೊಳ್ಳೋಣ ನಾನು, ಖಂಡಿತ ಅಂದ್ಕೊಳ್ತೀನಿ. ಆ್ಯಂಡ್ ಹಾಂ, ಬುರ್ರಕಥದ ಬಗ್ಗೆ ಒಂದು ಸಾಂಗ್ ಹಾಡ್ಬೋದಾ ಅಂತ ಕೇಳ್ತದೆ. ಬುರ್ರಕಥದ ಏನಾದರೂ ಹಾಡಿದೆಯಾ ಸರ್? ಹಾಡು ಏನಾದರೂ ಇದೆಯಾ ಬುರ್ರಕಥದ ಬಗ್ಗೆ?
1: ಸ್ವಲ್ಪ ಕಷ್ಟ.
0: ಓಕೆ, ಹಾಂ ಸುಮಿತ್ರಾ ಅವರೇ, ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಆ ಪ್ರಯತ್ನ ಖಂಡಿತ ಮಾಡೋಣ ಅಲ್ವಾ? ಯಾಕಂದ್ರೆ ಕೆಲವು ವಿಷಯಗಳನ್ನ ತಿಳ್ಕೊಂಡು ಹಾಡಿದ್ರೆ ಚಂದ ಅಂತ ಅಲ್ವಾ? ಇನ್ನು ಜನಪದ ಅಕಾಡೆಮಿ ಇದೆಯಾ ಸರ್?
1: ಇದೆ.
0: ಅಕಾಡೆಮಿ ಏನು ಕೆಲಸ ಮಾಡ್ತಾ ಸರ್?
1: ಅಕಾಡೆಮಿಯವ್ರನ್ನೇ ಕೇಳಬೇಕು.
0: ಇದು ಚೆನ್ನಾಗಿದೆ, ಒಳ್ಳೆ ಪ್ರಶ್ನೆ ಇದು. ನನಗೆ ಪ್ರಶ್ನೆ ಮಾಡಿದಂತ ಫಸ್ಟ್ ಅಂದ್ರೆ ನೀವೇ, ನೀವು ಏನ್ ಕೆಲಸ ಮಾಡುತ್ತೆ ಇನ್ ದಿ ಸೆನ್ಸ್, ಹೇಗೆ ಕೆಲಸ ಮಾಡುತ್ತೆ? ಈಗ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ನೀವು ಇಷ್ಟೊಂದು ಜನಪದಗಳಲ್ಲಿ ಕೆಲಸ ಮಾಡಿರೋದ್ರಿಂದ ನಮ್ಮ ಸ್ನೇಹಿತರು ಯಾರಾದರೂ ಜನಪದ ಅಕಾಡೆಮಿಗೆ ಹೋಗ್ಬಿಟ್ಟು ಏನಾದರೂ ಕಾರ್ಯಕ್ರಮ ಮಾಡಬೇಕು, ಜನಪದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳಿದರೆ ಅಲ್ಲಿ ಹೋಗ್ಬಾರ್ಮದ ಆ ರೀತಿ ಕಾರ್ಯಕ್ರಮ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ.
1: ಖಂಡಿತವಾಗ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಯಾಕೆಂದ್ರೆ ಪರಿಷತ್ತಿದೆ, ಕನ್ನಡ ಜನಪದ ಪರಿಷತ್ ಅಂತಿದೆ, ಕರ್ನಾಟಕ ಜನಪದ ಪರಿಷತ್ತಿದೆ, ಕರ್ನಾಟಕ ಜನಪದ ಅಕಾಡೆಮಿಗಳಿದೆ. ಯಾವಾಗ ರಾಜಕಾರಣ ಅದರೊಳಗಡೆ ಎಂಟ್ರಿ ಆಗುತ್ತೋ ಅಲ್ಲಿ ಅದು ಅದರ ಇದನ್ನ
0: ಕಳ್ಕೊಳ್ಳೋದು,
1: ಅದು ಸ್ವಾಯತ್ತತೆ ಆಗಿದ್ರೆ ಬಹಳ ಒಳ್ಳೇದು.
0: ನನಗೆ ನೀವು ಅದು ಏನ್ ಮಾಡುತ್ತೆ ಅಂತ ನೀವೇ ಕೇಳಬೇಕು ಅಂತಂದಾಗ್ಲೇ ಗೊತ್ತಾಯ್ತು ನಿಮ್ಮ ಪ್ರಶ್ನೆ ಉತ್ತರ ಮತ್ತೆ ಹೇಗೆ ಇರುತ್ತೆ ಅಂತ.
1: ಇಲ್ಲ, ನಾನು ಕೆಲಸ ಮಾಡ್ಲಿಕ್ಕೆ ತುಂಬಾ ಇದೆ, ಆದ್ರೆ ಅಧಿಕಾರ ಬೇಕೇನೋ ಅನ್ಸುತ್ತೆ. ಒಂದೊಂದ್ಸರಿ ಅಧಿಕಾರ ಇದ್ರೆ ಏನಾದ್ರೂ ಕೆಲಸ ಮಾಡ್ಬೋದು ಅನ್ಸುತ್ತೆ. ಇದು ಅಧಿಕಾರ ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ, ಲಿಮಿಟೇಷನ್ಸ್ ಇರುತ್ತೆ, ಅದು ಸಮಸ್ಯೆ.
0: ಓಕೆ, ಈಗ ಇನ್ನೊಂದು ವಿಚಾರ ಅಂತಂದ್ರೆ, ಈ ಪ್ರಯತ್ನವನ್ನ ಬೇರೆ ಬೇರೆ ಚಾನೆಲ್ಗಳು ಮಾಡಿದ್ದಾರೆ, ಬಟ್ ಇಂಥ ಪ್ರಯತ್ನವನ್ನ ಎಲ್ಲೂ ಮಾಡಿರಲಿಲ್ಲ. ಗಾನ ಸಿಂಚನ ಅಂತ ಒಂದು ಮತ್ತೊಂದು ಕಾಂಪಿಟೇಷನ್ ಶೋ ಚಂದನದಲ್ಲಿ ನೀವು ಅದರಲ್ಲಿ ತೀರ್ಪುಗಾರರಾಗಿದ್ರಿ. ತೀರ್ಪುಗಾರರಾಗಿದ್ದು ಎಷ್ಟು ಕಷ್ಟ ಇತ್ತು, ಎಷ್ಟು ಖುಷಿ ಇತ್ತು, ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಹೇಳಿ.
1: ಆಕ್ಚುಲಿ ತೀರ್ಪುಗಾರರಾಗೋದು ಕಷ್ಟ. ನಾವು ಕೆಲವರನ್ನ ನಿಷ್ಠುರ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ತೀರ್ಪುಗಾರ ಆಗೋದೇ ಕಷ್ಟ. ತೀರ್ಪು ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೂ ಒಂದು ಅವಕಾಶ ಇತ್ತು ತೀರ್ಪು ಮಾಡಲಿಕ್ಕೆ. ನನಗೆ 100ಕ್ಕೆ 100ರಷ್ಟು ನಾನು ಪ್ರಾಂಪ್ಟಾಗಿ ಮಾಡಿದ್ದೀನಿ ಅಂತ ನನಗೆ ನಂಬಿಕೆ ಇದೆ. ಯಾವತ್ತೂ ಈ ತೀರ್ಪುಗಾರರಾಗಿ ಹೋಗ್ಬೇಕಂದ್ರೆ ಭಾಳಷ್ಟು ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ, ಭಾಳ ಟಫ್ ಇರುತ್ತೆ. ಇವತ್ತಿನ ದಿನಗಳಲ್ಲಿ ಮೊಬೈಲ್ಗಳು ಮತ್ತು ಇನ್ನೊಂದಲ್ಲಿ ಮತ್ತೊಂದೆಲ್ಲ ಈಸಿಯಾಗಿ ಸಿಗೋದ್ರಿಂದ ಎದುರುಗಡೆ ಕುಳಿತಿರೋರೇ ತೀರ್ಪು ಮಾಡ್ತಾರೆ. ನಾವು ಸಾಮಾನ್ಯ ಜನರು ತೀರ್ಪು ಮಾಡ್ತಾರೆ, ಸಂಗೀತ ಗೊತ್ತಿರೋರೇ ತೀರ್ಪು ಮಾಡ್ತಾರೆ ಅನ್ನೋದಿಲ್ಲ. ನಿಮಗೆ ಸಾಮಾನ್ಯ ಜನ ಕೂಡ ಕೇಳುಗರೇ ಒಳ್ಳೆ ತೀರ್ಪುಗಾರರು ನನ್ನ ಪ್ರಕಾರ.
0: ಕರೆಕ್ಟ್,
1: ಕೇಳುಗರಿದಾರಲ್ಲ ಅವರೇ ಬೆಸ್ಟ್ ಜಡ್ಜಸ್. ಅವ್ರು ಹೇಳ್ಬಿಡ್ತಾರೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ. ಅದರಿಂದ ಸ್ವಲ್ಪ ಕಷ್ಟ ಅನಿಸ್ತು, ಆದರೂ ಕೂಡ ಒಂದು ಒಳ್ಳೆ ಅವಕಾಶ, ನಾನು ಅದನ್ನು ನಿಭಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ.
0: ಮತ್ತೆ ಎಲ್ಲ ಎಲ್ಲ ತೀರ್ಪು ಮಾಡುವ ಪ್ರಯತ್ನ ಮಾಡಿದೆ, ನಿಭಾಯಿಸುವ ಪ್ರಯತ್ನ ಮಾಡಿದೆ, ಪೂರ್ತಿಯಾಗಿ ಮಾಡಲಿಲ್ಲ ಮಾಡಿದೆ.
1: ಇಲ್ಲ, ಅದು ನನಗೆ ಇನ್ನೂ ಅಷ್ಟು ತೃಪ್ತಿ ಕೊಟ್ಟಿಲ್ಲ. ಯಾಕೆಂದರೆ ಇನ್ನಷ್ಟು ವ್ಯಾಸ್ಟ್ ಅಂದರೆ ತುಂಬ ಪ್ರಚಾರ ಬೇಕಾಗಿತ್ತು ಅದಕ್ಕೆ. ಕಂಟೆಸ್ಟ್ ಇನ್ನೂ ಜಾಸ್ತಿ ಜನ ಬರಬೇಕಿತ್ತು. ಅಂದರೆ ಕಂಪೇರ್ ಮಾಡಿದ್ರೆ ನನಗೆ ಇನ್ನೂ ಕ್ವಾಲಿಟಿ ಸಿಂಗರ್ಸ್ಗಳು, ಇನ್ನೂ ಜನಪದದ ಹಾಡುವಂಥವ್ರು ತುಂಬ ಜನ ಬರಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಬಹುಶಃ ಮುಂದಿನ
0: ಸರಣಿಯಲ್ಲಿ ಮಾಡುವಂತ ಈ ಕಾರ್ಯಕ್ರಮ. ನಾನು ಯಾಕೆ ಹೇಳಿದೆ ಅಂತಂದರೆ, ಈಗ ಆಲ್ರೆಡಿ ಇಂಥ ರಿಯಾಲಿಟಿ ಶೋಗಳನ್ನು ಬೇರೆ ಬೇರೆ ಚಾನೆಲ್ಗಳನ್ನು ನಾವು ನೋಡಿದ್ದೀವಿ, ಅದು ಗಾನ ಸಿಂಚನ ಎಷ್ಟು ಹೊರತಾಗಿತ್ತು ಅಂತ.
1: ಅದು ಬಹಳ ಮುಖ್ಯದ ವಿಷಯ. ನಾವಿಲ್ಲಿ ಗಾನ ಸಿಂಚನ ಅಂತ ಮಾಡಿದಾಗ ಜನಪದದ್ದು ಯಾರು ನೋಡ್ತಾರೆ ಅನ್ನೋ ಒಂದು ಸಣ್ಣದೊಂದು ಅಳಕಿದ್ದೇ ಇರುತ್ತೆ. ಆದರೆ ಅದು ಹೋಗ್ತಾ ಹೋಗ್ತಾ ಅದು ತಗೊಂಡಿದ್ದ ರೀತಿ, ಅದು ರೀಚ್ ಆಗ್ತಿದ್ದಂಥ ರೀತಿ ನೋಡಿದಾಗ ನಮಗೆ ನಿಜವಾಗ್ಲೂ ಖುಷಿ ಅನಿಸ್ತು. ಎಸ್, ಇದು ಜನಪದದ್ದೇ ಇಟ್ಕೊಂಡು ಮಾಡ್ಬೋದು ಅಂತೇಳಿ. ಅಲ್ಲಿ ಕೆಲವು ಸರಿ ನಾವು ಕಾಂಪ್ರಮೈಸ್ ಆಗಬೇಕಾಗಿ ಬಂತು, ಜನಪದನ್ನು ಹೊರತುಪಡಿಸಿ ಬೇರೆ ಹಾಡುಗಳನ್ನ ಹಾಡಿಸ್ಬೇಕಾದ ಸಂದರ್ಭ ಬಂತು. ಯಾಕೆಂದರೆ ಬಿಕಾಸ್ ಆಫ್ ವ್ಯೂವರ್ಸ್ ದೃಷ್ಟಿಯಿಂದ. ಸೊ ನನ್ನ ಉದ್ದೇಶ ಇರೋದೇನೆಂದರೆ ಸಂಪೂರ್ಣವಾಗಿ ಜನಪದದ ಪ್ರಕಾರಗಳನ್ನೇ ತಗೊಂಡು ಮೂಲ ಜನಪದ ಹಾಡುಗಳನ್ನೇ ತಗೊಂಡು ಕಾಂಪಿಟೇಷನ್ಸ್ ಮಾಡಬೇಕು. ಆ ಪ್ರಯತ್ನಕ್ಕೆ ಇದೆ, ಆದರೆ ಸಹಕಾರಗಳು ಸಿಗಬೇಕು.
0: ಅದಕ್ಕೆ ಯಾರಿಂದ ಸಹಕಾರ ಎಕ್ಸ್ಪೆಕ್ಟ್ ಮಾಡ್ತೀರಾ?
1: ದೂರದರ್ಶನ ಮಾಡಿಕೊಟ್ರೆ ಇನ್ನೊಮ್ಮೆ ನಾನು ಅದನ್ನು ಪ್ರಯತ್ನ ಮಾಡಬಹುದು.
0: ಈ ಪ್ರಯತ್ನ ಸರಿ ದೂರದರ್ಶನ,
1: ಆದರೆ ಈಗೇನಾಗುತ್ತೆ ಅಂದರೆ ತುಂಬ ಎಕ್ಸ್ಪೆಂಡಿಚರ್ಸ್ ಕೂಡ ಜಾಸ್ತಿ ಆಗುತ್ತೆ. ರಿಯಾಲಿಟಿ ಶೋಸ್ ಅಂದರೆ ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಆಗುತ್ತೆ. ವ್ಯೂವರ್ಸ್ ಕೂಡ ನಾನು ಹೇಳೋದೇನೆಂದರೆ ನಾವು ಎಲ್ಲದಕ್ಕೂ ಸಪೋರ್ಟ್ ಮಾಡಬೇಕು. ಮೊದಲು ನಮ್ಮತನಕ್ಕೆ ನಾವು ಸಪೋರ್ಟ್ ಮಾಡಬೇಕು. ನೀವು ಸರಿಗಮಪ ಇನ್ನೊಂದು ಮತ್ತೊಂದು ಅದು ಅವ್ರ ಹೆಚ್ಚು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ,
0: ಬಜೆಟ್
1: ಜಾಸ್ತಿ ಇರುತ್ತೆ, ನಿಮಗೆ ರಿಚ್ನೆಸ್ ಕಾಣ್ತಾ ಇರುತ್ತೆ. ಮತ್ತೆ ವ್ಯೂವರ್ಸ್ ತುಂಬ ಇರೋದ್ರಿಂದ ಅವ್ರಿಗೆ ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ. ಬಟ್ ಇದು ಸ್ವಲ್ಪ ಕಷ್ಟನೇನೋ ಅಂತ ಅನಿಸುತ್ತೆ ನನಗೆ.
0: ಈ ಪ್ರಯತ್ನವನ್ನು ನೀವು ಈಗ ಬೇರೆ ಬೇರೆ ಚಾನಲ್ ಹೆಸರು ಹೇಳಿದ್ರಲ್ಲ, ಅಲ್ಲಿ ಹೋಗಿ ಯಾಕೆ ಅಪ್ರೋಚ್ ಮಾಡಬಾರ್ದು?
1: ಕೆಲವು ಸರಿ ಅಪ್ರೋಚ್ ಮಾಡಿದ್ವಿ, ಅದಕ್ಕೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿಲ್ಲ. ಬೇರೆ ಬೇರೆ ಕಾರಣಗಳಿರ್ಬೋದು.
0: ಅಲ್ಲ, ಸತತ ಪ್ರಯತ್ನ
1: ಮಾಡಬೇಕು ಅದನ್ನ ಖಂಡಿತವಾಗ್ಲು. ನೋಡೋಣ ಮುಂದಿನ ದಿನಗಳಲ್ಲಿ, ಮನೇಲಿ ಕೂತಿದ್ರೆ ಯಾರು ಬರಲ್ಲ, ನಾವೇ ಅಪ್ರೋಚ್ ಮಾಡಬೇಕು.
0: ಮನೇಲಿ ಕೂತ್ಕೊಂಡ್ರೆ ಏನೂ ಸಿಗಲ್ಲ,
1: ಯಾರು ಬರೋದಿಲ್ಲ, ಯಾರು ಕರೆಯೋದು.
0: ಅದೇ ಎಲ್ಲ ಒಂದ್ ಕಡೆ ಕವಿಗಳನ್ನ ಮಾತಾಡ್ತಾರೆ, ಸವಿಯದಂತೂ ಗ್ಯಾರಂಟಿ, ಸುತ್ತಾಡ್ಸವಿ, ಕುತ್ಕೊಂಡ್ರು ಸೋದೋಗ್ತೀಯಾ, ಸುತ್ತಾಡೋದೋಗ್ತೀಯಾ,
1: ಸುತ್ತಾಡ್ಬಿಟ್ಟು ಸವಿ, ಸುತ್ತಾಡೋದ್ರು
0: ಸುತ್ತಾಡೋದು, ಕುತ್ಕೊಂಡ್ರು ಸವಿತೀಯಾ, ಸುತ್ತಾಡಿದ್ರು ಸವಿತೀಯಾ, ಸುತ್ತಾಡ್ಬಿಟ್ಟು ಸವಿ ಅಂತ
1: ಗಾದೆಗಳು, ಒಗಟುಗಳು ಇವೆಲ್ಲ ಬಂದದ್ದು ಜನಪದದಿಂದ.
0: ಹೌದೌದು. ಇನ್ನು ದೇಶಾದ್ಯಂತ ನೀವು ನಮ್ಮ ಕನ್ನಡ ಜನಪದವನ್ನು ಪಸರಿಸಿದ್ದೀರಾ, ಬೇರೆ ಬೇರೆ ಕಡೆ ಹೋದಾಗ ಕನ್ನಡ ಹಾಡುಗಳನ್ನ ಹಾಡಿದಾಗ, ಜನಪದ ಗೀತೆಗಳನ್ನ ಹಾಡಿದಾಗ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿರುತ್ತೆ?
1: ಸರ್, ಅದು ಒಳ್ಳೆ ರೆಸ್ಪಾನ್ಸ್ ಇದೆ. ನಾವು ಲಿಮಿಟೇಷನ್ಸ್ ಹಾಕೋಬಾರ್ದು ಭಾಷೆಗೆ, ಕಲೆಗೆ ಯಾವತ್ತೂ ಲಿಮಿಟೇಷನ್ಸ್ ಇಲ್ಲ. ನಾನು 2001-2002 ಈ NIC ಕ್ಯಾಂಪ್ಸ್ ಅಂತ ಮಾಡ್ತಿದ್ರು, ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಸ್ ಅಂತ. NIC ಅಂದರೆ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಸ್ ಅಂತ. ಅದಕ್ಕೆ ಕರ್ನಾಟಕದಿಂದ ಸೆಲೆಕ್ಟ್ ಆಗ್ತಿದ್ದೆ ನಾನು.
0: ಓಕೆ,
1: ಯಾರಿಗೂ ಗೊತ್ತಿರಲಿಲ್ಲ, ಅದಕ್ಕೆ ನಾನೇ ಸೆಲೆಕ್ಟ್ ಆಗ್ತಿದ್ದೆ. ಗೊತ್ತಿದ್ರೆ ಎಲ್ಲರೂ ಹೋಗ್ತಿದ್ರು ನಮ್ಮ ಪಾಪ. ಅವಾಗ ಯಾರು ಪ್ರಚಾರನೇ ಇಲ್ಲ ಸರ್, ಅದು ಆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತಿದ್ವಿ ನಾವು.
0: ಈಗ ಅದ್ರ ಬಗ್ಗೆ ಪ್ರಚಾರ ಇದೆಯಾ?
1: ಇಲ್ಲ ಸರ್, ಅದು ನಿಲ್ಲಿಸಬೇಕು.
0: ಅಯ್ಯೋ,
1: ಆ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರ ಅನ್ನೋದು ಎಷ್ಟು ಒಳ್ಳೆ ಕಲ್ಪನೆ ಅದು
0: ಅಲ್ವಾ.
1: ಆ ಎಲ್ಲ ರಾಜ್ಯದವರು ಬರ್ತಾ ಇದ್ರು, ಇಂಟರ್ಚೇಂಜ್ ಅಂದ್ರೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆಗ್ತಿದ್ರು. ಅವ್ರ ಕಲ್ಚರ್ ನಾವು ನೋಡ್ಕೊತಾ ಇದ್ವಿ, ನಮ್ಮ ಹಾಡುಗಳನ್ನ ಅವ್ರು ಕೇಳ್ತಾ ಇದ್ರು. ಎಷ್ಟು ಎಂಜಾಯ್ ಮಾಡ್ತಿದ್ರು ಗೊತ್ತಾ, ನಮ್ಮ ಹಾಡುಗಳನ್ನೆಲ್ಲ ಕೇಳಿ ಒಂದು ತಮಟೆ ಇಟ್ಕೊಂಡು ಹಾಡಕ್ಕೆ ಶುರು ಮಾಡಿಬಿಟ್ರೆ ಸಾಕು, ಹಿಂದಿ, ಅಸ್ಸಾಮಿಯವರು, ಬಂಗಾಳಿಯವರು, ಎಲ್ಲ ಸ್ಟೇಟ್ ಅವರು ಡ್ಯಾನ್ಸ್ ಮಾಡ್ತಿದ್ರು. ಆ ಟ್ರೆಡಿಷನಲ್ ಅವ್ರು ಎಂಜಾಯ್

0: ಟೂರ್ನಮೆಂಟ್ ಇರ್ತಿತ್ತು. ನ್ಯಾಷನಲ್ ಯೂತ್ ಫೆಸ್ಟಿವಲಲ್ಲೂ ಅದೇ ಥರ ಆಗ್ತಿತ್ತು. ಕಾಂಪಿಟೇಷನ್ಸ್ ಲೆವೆಲಲ್ಲಿ ಎಂತೆಂಥ ಹಾಡುಗಳು ಇರ್ತಿತ್ತು. ಭಾಳ ಖುಷಿ ಅನ್ಸೋದು. ಕೇಳ್ತಾರೆ ಸರ್, ಕೇಳ್ತಾರೆ, ಖಂಡಿತವಾಗ್ಲು ಕೇಳ್ತಾರೆ, ನಮ್ಮವ್ರು ಕೇಳಬೇಕಷ್ಟೆ.
1: ಅದು ಕರೆಕ್ಟ್. ಅದೇ ಸರ್ಕಾರದಿಂದ ಆಗಿರಲಿ ಅಕಾಡೆಮಿಯಿಂದ ಕೇಳಿದ್ರೆ ನೀವೇ ಕೇಳಿ ಅಂದ್ರೆ ನೀವೇ ಕೇಳಿ ಅಂತ ನೀವು ಹೇಳ್ಬೇಡಿ. ಇನ್ನು ಪ್ರೋತ್ಸಾಹ ಜನಪದ ಬೇಕಂತ ನಾವು ಒಂದೇ ಸರಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ನಿಮ್ಮಂದೇ ಆನ್ಸರ್ ಬರಬಾರದು ಇದು ಅಂತ. ಮತ್ತೆ
0: ಇಲ್ಲ, ಕೆಲವು ಸರಿ ಒಳ್ಳೆ ಕೆಲಸಗಳನ್ನು ಮಾಡೇ ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಯಾಕೆಂದ್ರೆ ತುಂಬ ವಿದ್ವಾಂಸರುಗಳು, ಹಿರಿಯ ಕಲಾವಿದರುಗಳು ಈ ನಾಡಿನಲ್ಲಿ ಜನಪದಕ್ಕೋಸ್ಕರ ಅವರದೇ ಆದ ಸೇವೆಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು. ಯಾಕೆ ಮಾಡೇ ಇಲ್ಲ ಅಂತ ಹೇಳಿಬಿಟ್ರೆ ನಮ್ಮಷ್ಟು ಮೂರ್ಖರು ಇನ್ಯಾರು ಇಲ್ಲ. ಯಾಕೆಂದರೆ ಆ ಪುಣ್ಯಾತ್ಮರು ಹಿರಿಯರು ಇರೋದ್ರಿಂದನೇ ಇದ್ದಿದ್ರಿಂದನೇ ಇದು ಇಲ್ಲಿವರೆಗೂ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಆ ಮಹನೀಯರನ್ನ ನಾವು ನೆನೆಸ್ಕೊಳ್ಳೇಬೇಕು. ಆದರೆ ಪರಿಸ್ಥಿತಿ ಬದಲಾವಣೆ ಆದಾಗ ನಾವು ಕೂಡ ಸ್ವಲ್ಪ ಅದ್ರ ಕಡೆ ಗಮನ ಹರಿಸ್ಬೇಕು. ಬರೀ ಯಾವುದೋ ಒಂದನ್ನೇ ಇಟ್ಕೊಳ್ಳೋದಕ್ಕಿಂತ ಈ ಥರದ ಮೂಲ ಏನಿದೆ ಅದಕ್ಕೆ ಬೆಲೆ ಕೊಡೋದನ್ನು ನಾವು ಕಲ್ತ್ಕೋಬೇಕಾಗಿದೆ.
1: ನನಗೆ ಅನಿಸುತ್ತೆ ಬಿಡಿಗೆ ಸರ್, ನೀವು ತುಂಬ ಒಳ್ಳೆ ಮಾತು ಹೇಳಿದ್ರು. ಕರೆಕ್ಟ್, ಮೂಲ ಜನಪದ ಇವತ್ತು ಇಂಪಾರ್ಟೆಂಟ್. ಚೆಲ್ಲಿದರೂ ಮಲ್ಲಿಗೆ ಇದೆಯಲ್ಲ, ಆ ಹಾಡು ಬೇರೆ ಬೇರೆ ಬೇರೆ ಬೇರೆ ವರ್ಷನ್ ಕೇಳಿಬಿಟ್ಟಿದ್ದೀನಿ. ಎಲ್ಲಿ ಚೆಲ್ಲಿದರೂ ಮಲೆಮಹದೇಶ್ವರ ದೇವಸ್ಥಾನ ಹತ್ರ ಇದ್ರೆ ಅಲ್ಲಿ ಮಾದಪ್ಪ ಅಂತ ಹೇಳ್ಬಿಡ್ತಾರೆ, ಚಾಮುಂಡಿ ಚಾಮುಂಡಿ ಹೇಳ್ಬಿಡ್ತಾರೆ, ಈ ಕಡೆ ಅಯ್ಯಪ್ಪ ಆಗ್ಬಿಡ್ತಾರೆ. ಬೇರೆ ಸಾಹಿತ್ಯವನ್ನ ತರೋ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ. ಮಟ್ಟಿಗೆ
0: ಇಲ್ಲ, ನೀವು ಒಳ್ಳೆ ವಿಷಯನ ಹೇಳಿದ್ರಿ. ಜನಪದ ಸಾಹಿತ್ಯ ಏನಾಗುತ್ತೆ ಗೊತ್ತಾ, ಅದು ನೀರಿದ್ದ ಹಾಗೆ. ನೀವು ಬಿಂದಿಗೆಗೆ ಹಾಕಿದ್ರೆ ಬಿಂದಿಗೆ ಆಗುತ್ತೆ, ಚೆಂಬ್ಗೆ ಹಾಕಿದ್ರೆ ಚೆಂಬ್ ಆಗುತ್ತೆ, ಲೋಟ ಹಾಕಿದ್ರೆ ಲೋಟ ಆಗುತ್ತೆ. ಅದನ್ನು ನೀವು ವೆಸ್ಟರ್ನ್ ಆರ ಮಾಡಿ, ಕ್ಲಾಸಿಕಲ್ ಆರ ಮಾಡಿ, ಇವ್ರು ನಮ್ಮ ಬಾಳಪ್ಪ ಹುಕ್ಕೇರಿರು ಜನಪದ ಸಾಹಿತ್ಯವನ್ನು ಎಷ್ಟು ಅದ್ಭುತವಾಗಿ ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡಿದ್ದಾರೆ. ಅದನ್ನು ಯಾರು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಮುಖ್ಯ. ಆದರೆ ನಂದು ಒಂದು ವಿಷಯ ಏನಂದರೆ, ಜನಪದ ಅಂದರೆ ಚೆಲ್ಲಿದ್ರು ಮಲ್ಲಿಗೆಯ, ತಿಂಗಳು ಮುಳುಗಿದವು, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಈಗಷ್ಟೇ ಅಲ್ಲ.
1: ನಮ್ದೊಂದು ಹಾಡು ಸೇರಿಸ್ಕೊಳ್ಳಿ, ಅದು ನಿಂಬೆಯ ಹಣ್ಣು.
0: ನಿಂಬೆಯ ಹಣ್ಣು ಅವಷ್ಟೇ ಅಲ್ಲ, ಅವಷ್ಟೇ ಅಲ್ಲ. ನಾನು ಹೇಳ್ದಲ್ಲ, ಮಗು ಹುಟ್ಟದಾಗಿಂದ ಹಿಡಿದು ಮನುಷ್ಯನ ಸಾವಿನವರೆಗೂ ನೀವು ಅಲ್ಲಿ ಏನೇನು ಬದುಕಿನ ನಡುವೆ ಏನೇನಿರುತ್ತೋ ಎಲ್ಲವೂ ಇನ್ಕ್ಲೂಡ್ ಆಗುತ್ತೆ. ಎಲ್ಲ ಎಷ್ಟು ಅದ್ಭುತವಾದ ಸಾಹಿತ್ಯ ಇದೆ ಗೊತ್ತಾ. ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ತಾಸಿನಲ್ಲಿ ಏನನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ.
1: ಅದು ನನಗೆ ಗೊತ್ತಾಗಿದೆ.
0: ಒಂದು ತಾಸಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಬೇಕು, ತಿಂಗಳಗಟ್ಟಲೆ ಬೇಕು ಅನ್ಕೊಳ್ಳಿ. ಅದು ನನಗೆ ಗಾನಗರಡಿ ಮೂಲಕ ಸಿಕ್ತು, ಒಂದಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಸಿಕ್ತು. ಆ ಥರದ್ದು ಒಂದು ಇನ್ನೊಂದು,
1: ನಾನು ತುಂಬಾ ಕಾರ್ಯಕ್ರಮಗಳು ನೋಡಿದ್ದೀನಿ, ನಿಮ್ಮ ವಿಶ್ಲೇಷಣೆ ತುಂಬಾ ನನಗೆ ಇಷ್ಟ ಆಯಿತು. ಒಂದು ಹಾಡಿನ ಬಗ್ಗೆ ಅದು ವಿಷಯ ಹಿಂದೂ ಮುಂದೆ ಹೇಳದಿದೆಯಲ್ಲ, ಅದು ತುಂಬಾ ಕೂಡಿಸ್ಕೊಂಡಿತ್ತು ನನ್ನ.
0: ಹೌದು ಸರ್, ಯಾಕಂದ್ರೆ ಈ ಜನಪದ ಹಾಡುಗಳ ಹಿನ್ನೆಲೆ ಹೇಳದೇ ಇದ್ರೆ ಅದು ಯಾವ ಸಂದರ್ಭದಲ್ಲಿ ಹುಟ್ಟಿತು, ಎಲ್ಲಿ ಹುಟ್ಟಿತು, ಯಾಕೆ ಆ ಹಾಡು ಬಂತು ಅನ್ನೋದೇ
1: ಗೊತ್ತಾಗಲ್ಲ.
0: ಅದು ಗೊತ್ತಾದ್ರೆ ಆ ಕಥೆ ಆ ಹಿನ್ನೆಲೆ ಗೊತ್ತಾದ್ರೆ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ ಜನಪದ ಸಾಹಿತ್ಯ.
1: ಹೌದು, ನೀವು ಹೇಳಿದ್ಮೇಲೆ ನನಗೂ ಅನ್ಸುತ್ತೆ, ಒಂದು ತಿಂಗಳಿಗೆ ಒಂದ್ಸರಿ ಇಂಥ ಜನಪದ ಗೀತೆಗಳನ್ನ ಕರೆದು ಒಂದೊಂದೇ ಒಂದೊಂದೇ ಪ್ರಕಾರವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡಬೇಕು.
0: ಒಂದು ಹಾಡನ್ನ ಇಟ್ಕೊಂಡು ನಾವು ಅದನ್ನು ವಿಮರ್ಶೆ ಮಾಡ್ತಾ
1: ಹೋಗುವ.
0: ಒಂದು ಹಾಡು, ಒಂದು ಹಾಡೆ ನಿಮಗೆ ಒಂದು ಕಂಸಾಳೆ ಪದ. ಕಂಸಾಳೆ ಪದ ಅಂದ್ರೆ ಏನು, ಕಂಸಾಳೆ ಯಾಕೆ ಬಳಸ್ತಾರೆ, ಇದ್ರ ಬಗ್ಗೆನೇ ಹೇಳ್ತಾ ಹೋಗ್ಬೋದು.
1: ಕರೆಕ್ಟ್.
0: ಗೀಗಿ ಪದ ಅಂದ್ರೆ ಏನು, ಗೀಗಿ ಪದ ಅಂದ್ರೆ ಯಾಕೆ, ಲಾವಣಿ ಅಂದ್ರೆ ಏನು, ಲಾವಣಿ ಯಾಕೆ ಬರುತ್ತೆ.
1: ಹೌದು ಹೌದು,
0: ಒಂದೊಂದು ಪ್ರಕಾರನೇ ಹಾಡ್ತಾ ಹೋಗ್ಬೋದು, ಹೇಳ್ತಾ ಹೋಗ್ಬೋದು.
1: ಮಜಲಗಳು, ಕರಳಿ ಮಜಲ,
0: ಬೇರೆ ಪ್ರಕಾರಗಳು.
1: ಹೌದು ಹೌದು, ಇಲ್ಲ ಪ್ರಯತ್ನವನ್ನು ಖಂಡಿತ ಮಾಡೋಣ. ಇನ್ನು ನಿಮಗೆ ನಮ್ಗೆ ತುಂಬಾ ಖುಷಿ ಏನಂತಂದ್ರೆ, ತುಂಬಾ ಜನ ಗಾಯಕರು ಮಾತಾಡಿದಾಗ ಜನಪದ ಗೀತೆಯನ್ನು ಮಾಡಿಸಿದಾಗ ಹಾಡ್ಕೊಂಡಿದ್ದೀನಿ ಸರ್ ಸಿನಿಮಾದಲ್ಲಿ ಹಾಡಿಲ್ಲ ಅಂತ ಹೇಳೋರು ಇದ್ದಾರೆ. ಬಟ್ ಅದಕ್ಕೆ ನೀವು ಹೊರತಾಗಿದ್ದೀರಾ, ಸಿನಿಮಾ ಕೂಡ ಹಾಡಿದ್ದೀರಾ, ಅವಕಾಶಗಳು ಹೇಗಿದ್ದು ಸಿಕ್ತು ಹೇಳಿ.
0: ನನಗೆ ಭಾಳ ಕನಸು ಚಿಕ್ಕ ವಯಸ್ಸಿಂದ ಸಿನಿಮಾದಲ್ಲಿ ಹಾಡಬೇಕು ಅಂತ ಆಸೆ ಇತ್ತು. ಬಟ್ ಸಿನಿಮಾ ಗಾಯಕ ಅನ್ಸ್ಕೊಳ್ಬೇಕು ಅನ್ನೋದಲ್ಲ, ಸಿನಿಮಾದಲ್ಲಿ
1: ಹಾಡಬೇಕು
0: ಅಂತ. 2004 ನಾನು ಸಿನಿಮಾಕ್ಕೆ ಎಂಟ್ರಿ ಆದವನು. ಮೇಷ್ಟ್ರು ಸಿನಿಮಾ,
1: ಓಕೆ,
0: ದೇವರಾಜ್ ಅವರು ಅಭಿನಯ, ಅದರಲ್ಲಿ ಒಂದು ಜನಪದ ಹಾಡೆ, ಮೂಲೋಕದಯ್ಯ ದೇವಾನೇ ಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಈ ಹಾಡನ್ನು ಹಾಡಿದೆ. ಅವ್ರ ಅಭಿನಯ, ಅದಕ್ಕೆ ಎಷ್ಟು ಖುಷಿ ಆಗ್ಬೇಕಲ್ಲ, ಅವ್ರು ಆಕ್ಟ್ ಮಾಡ್ತಿದ್ದಾರೆ, ನಾನು ಅದಕ್ಕೆ ಹಿನ್ನೆಲೆ ಹಾಡಿದ್ದೀನಿ ಅನ್ನೋದು. ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ. ಸುಮಾರು ಒಂದು 80 ಮೂವಿಗೆ ಹಾಡಿದ್ದೀನಿ. ಅದಾದಮೇಲೆ ಬೆಲ್ ಬಾಟಮ್ ಆ ಸಿನಿಮಾ ಬಂದಾಗ ನಾನು ಸ್ವಲ್ಪ ಇದು ಬೇಡವೇನೋ, ಇನ್ ಯಾಕೆ ಇದನ್ನೇ ಜನಪದನೇ ಹಾಡಿಸ್ತಾರೆ ಅಂತ ಬೇರೆ ಬೇರೆ ಹಾಡುಗಳನ್ನ ಹಾಡಿದ್ದೆ. ಸಿನಿಮಾ ಜನಪದ ಹೊರತುಪಡಿಸಿ ಬೇರೆ ಬೇರೆ ಹಾಡುಗಳನ್ನ ಕಂಪೋಸ್ ಮಾಡಿದ ಹಾಡುಗಳನ್ನ ಹಾಡ್ತಾ ಬಂದಿದ್ದೆ. ಇದು ಮತ್ತೆ ಜನಪದನೇ, ಇದು ಏನು ವರ್ಕೌಟ್ ಆಗುತ್ತಾ ಹಾಗೆ ಹೀಗೆ ಅಂತ ಅಂದಿದ್ದೆ. ಬಟ್ ಜೈತೀರ್ಥ ಅವರು ಇಲ್ಲ, ನೀವೇ ಹಾಡಬೇಕು ಅಂತ ಹೇಳಿ ಸ್ನೇಹ ಇತ್ತು, ವಿಶ್ವಾಸ ಇತ್ತು
1: ಎಲ್ಲದಕ್ಕಿಂತ ಹೆಚ್ಚಾಗಿ. ಅದು ಓಕೆ, ಅದ್ರ ಜೊತೆಗೆ ಜೈತೀರ್ಥ ಅವರಿಗೆ ತುಂಬಾ ಒಲವಿದೆ ಜನಪದ.
0: ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಜನಪದ ಹಾಡುಗಳನ್ನ ಬಳಸ್ತಾರೆ.
1: ನನಗೆ ಆಮೇಲೆ ವಿಷಯಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ ಜೈತೀರ್ಥ ಅವರು.
0: ಖಂಡಿತವಾಗಿ
1: ಅಲ್ವಾ.

0: ರಂಗಭೂಮಿಯಿಂದ ಬಂದವರು.
1: ತುಂಬಾ ಪ್ರಾಕ್ಟಿಕಲ್ ಆಗಿ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ, ತುಂಬಾ ವಿಷಯಗಳನ್ನ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಅವ್ರನ್ನ ಹತ್ತಿರದಿಂದ ಬಲ್ಲೆ, ಅವರು ತುಂಬಾ ವರ್ಷಗಳಿಂದ ಮಾತಾಡಿಸಿದ್ದೀನಿ. ಹಾಗಾಗಿ ಅವರು ಆ ಪ್ರಯತ್ನ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ನಾವು ಕಾರ್ಯಕ್ರಮ ಮುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಈ ಸಂಗೀತದ ಈ ಜನಪದ ಗಾಯಕ ಅಂತ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ಗಾಯಕ ಅಂತ ಹೇಳಿದ್ರೆ ಚಂದ ಅಂತ ಈಗ ಅನ್ಕೋತಾ ಇದ್ದೀನಿ ಈಗ. ಸೊ ಈ ಜರ್ನಿ ಹೀಗೆ ಮುಂದುವರಿಲಿ. ಹೇಗಿತ್ತು ಈ ಒಂದು ಗಂಟೆ ನಮ್ಮ ಜೊತೆ ಹಾಡಿದ್ದು, ಮಾತಾಡಿದ್ದು, ಹಾಡಿದ್ದು?
0: ಬಹಳ ಸಂತೋಷ ಆಯ್ತು. ಕೇಳುಗರಿಗೆ ಏನ್ ಅನ್ಸುತ್ತೆ ಅನ್ನೋದು ಬಹಳ ಮುಖ್ಯ.
1: ಅಯ್ಯೋ, ಮೆಸೇಜ್ ಓದಕ್ಕಾಗ್ತಿಲ್ಲ.
0: ಸುಧೀಂದ್ರ ಅವರು, ನಿಜವಾಗ್ಲು ನಿಮ್ಮ ಆ ಒಂದು ಜರ್ನಿ ಇದೆಯಲ್ಲ, ಈ ಒಂದು ರೇಡಿಯೋ ಜಾಕಿ ಆಗಿ ಎಷ್ಟು ಫ್ಲೂಯೆಂಟ್ ಆಗಿ ಎದುರುಗಳು ಕೂತಿರೋರ್ನ ಅಷ್ಟು ಚೆನ್ನಾಗಿ ಮಾತಾಡಿಸಿ ಅವರಲ್ಲಿರುವಂತ ಒಳಗಡೆನ ವಿಚಾರಗಳನ್ನ ತೆಗೆಸೋದು, ಅದು ಬಹಳ ಜವಾಬ್ದಾರಿ ಇತ್ತು. ಅದು
1: ಕೆಲವೊಂದ್ಸರಿ ತೆಗಿತೀವಿ ಸರ್, ಕೆಲವೊಂದ್ಸರಿ ನಿಮ್ಮಂತ ಪ್ರಶ್ನೆ ಕೇಳ್ಬಿಡ್ತಾರೆ ನಮಗೆ, ಸುಮ್ಮನೆ ಬಿಡ್ತೀವಿ.
0: ಇಲ್ಲ, ನಾನು ಕೆಲವೊಂದ್ಸರಿ ಹಾಗೆ ಮಾತಾಡೋದು ಅಂತ ಅನ್ಸುತ್ತೆ, ಬೇಜಾರಾಗುತ್ತೆ ಕೆಲವರಿಗೆ.
1: ಖುಷಿ ಆಯ್ತು.
0: ಕೆಲವು ಸರಿ ನೇರವಾಗಿ ಹೇಳಬೇಕಾಗುತ್ತೆ, ಕೆಲವೊಂದು ಮಾರ್ಮಿಕವಾಗಿ ಹೇಳಬೇಕಾಗುತ್ತೆ. ಬಹಳ ಸಂತೋಷ ಆಯ್ತು.
1: ಸೆಕೆಂಡ್ ಒಂದು ತಗೊಂಡೆ ನಾನು, ಮಾರ್ಮಿಕವಾಗಿತ್ತು, ಬಟ್ ನಾನು ತಗೊಳ್ಳಿಲ್ಲ ಬಿಟ್ಟುಬಿಟ್ಟೆ.
0: ಜನರಿಗೆ ನಾವು ಆಕಾಶವಾಣಿ ದೂರದರ್ಶನ ಇದನ್ನ ಇವತ್ತು ಒಂದ್ ಕಡೆ ಕೇಳ್ತಾ ಇರ್ತೀವಿ, ಅಯ್ಯೋ ಯಾರು ಕೇಳ್ತಾರ್ರಿ, ಯಾರು ನೋಡ್ತಾರ್ರಿ, ಈ ತರದ ನೆಗೆಟಿವ್ ಕೇಳೋರ್ಗೆ ನಂದು ಒಂದೇ ಉತ್ತರ
1: ಹೇಳಿ,
0: ಯಾವತ್ತು ತಾಯಿ ತಾಯಿನೇ.
1: ಎಂತ ಮಾತು,
0: ತಾಯಿ ತಾಯಿನೇ. ಯಾಕೆಂದ್ರೆ ಈ ಒಂದು ಏನು ಇಲ್ಲ ಸಂಸ್ಥೆ ಇದೆಯಲ್ಲ, ಈ ಸಂಸ್ಥೆ ತಾಯಿ ಬೇರು, ಕಲೆಗಳ ತವರು, ಕಲಾವಿದರ ತವರು ಮನೆ. ಹಾಗಾಗಿ ಯಾವತ್ತೂ ಈ ಸಂಸ್ಥೆಗಳು ಅಳಿಯಲ್ಲ, ಹೌದಲ್ವಾ?
1: ಅಂತ
0: ಅಳಿಯೋಕೆ ಸಾಧ್ಯನೇ ಇಲ್ಲ, ಕೇಳೋರು ಇದ್ದೇ ಇರ್ತಾರೆ.
1: ಹೌದು,
0: ಅದೇ ಯಾರೋ ಕೇಳ್ತಾ ಇಲ್ಲ ಅಂದ ತಕ್ಷಣನೇ ಒಂದು ಭಾಳ ಒಂದು ಅರ್ಥಪೂರ್ಣವಾದ ಮಾತು ಏನಂದ್ರೆ, ಕುವೆಂಪು ಅವ್ರ ಸಾಹಿತ್ಯ, ಬೇಂದ್ರೆಯವ್ರ ಸಾಹಿತ್ಯ ಓದಿಲ್ಲ ಅಂದ್ರೆ ಆ ಸಾಹಿತ್ಯಕ್ಕೇನು ಬೆಲೆ ಇಲ್ವಾ? ಯಾರೋ ಓದಿಲ್ಲ ಅಂದ ತಕ್ಷಣಕ್ಕೆ, ಯಾರೋ ಓದಿಲ್ಲ ಅಂದ ತಕ್ಷಣಕ್ಕೆ ಅದಕ್ಕೆ ಬೆಲೆ ಇಲ್ವಾ? ಅದಕ್ಕಿರೋ ಮೌಲ್ಯ ಅಂದ್ರೆ ಆ ಸಂಖ್ಯೆನಲ್ಲಿ ನೋಡೋಂಗಿಲ್ಲ. ಈಗ 300 ಜನ ಕುವೆಂಪು ಅವ್ರ ಸಾಹಿತ್ಯ ಓದಿಲ್ಲ, 600 ಜನ ಯಾವುದೋ ಒಂದು ಸಿನಿಮಾ ನೋಡಿದ್ರು ಅಂದ್ರೆ ಆ ಸಿನಿಮಾನೇ ದೊಡ್ಡದು, ಈ ಪುಸ್ತಕ ಕಡಿಮೆ ಅಂತ ಹೇಳಲಿಕ್ಕೆ ನಂಬರ್ಸ್ ಡಸಂಟ್ ಮ್ಯಾಟರ್. ಯಾವತ್ತು ನಂಬರ್ಸ್ನ, ಈಗ ನಮಗೆ ಇಷ್ಟು ಜನ ವ್ಯೂಸ್ ಇದ್ದಾರೆ, ಅಷ್ಟು ಜನ, ಅದು ಮ್ಯಾಟ್ರ್ ಅಲ್ಲ. ಯಾವುದು ಮೌಲ್ಯಯುತವಾಗಿರುತ್ತೋ ಅದು ಮಾತ್ರ ಮ್ಯಾಟರ್ ಆಗುತ್ತೆ ನನ್ನ ಪ್ರಕಾರವಾಗಿ.
1: ಎಂತ ಮಾತಾಡಿದ್ರಿ,
0: ಖಂಡಿತ
1: ಒಳ್ಳೆ ಮಾತುಗಳು ಮತ್ತೆ ಮತ್ತೆ ಸಿಗುವಂತಹ ಪ್ರಯತ್ನ ಮಾಡೋಣ ಮುನಿರಾಜ್ ಅವರೇ.
0: ಖಂಡಿತವಾಗ್ಲೂ.
1: ಥ್ಯಾಂಕ್ ಯು ವೆರಿ ಮಚ್.
0: ತುಂಬಾ ಧನ್ಯವಾದಗಳು ಸಮಸ್ತ ಶ್ರೋತೃಗಳಿಗೆ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. 1:30 ಇದೆ. ಅಂದ್ರೆ ನಾವಿದ್ದೇವೆ ಇವತ್ತಿನ ಕರೆಯಲ್ಲಿ ಕೈರುಚಿಯಲ್ಲಿ, ಕರೆಯಲ್ಲಿ ಕೈರುಚಿಯಲ್ಲಿ ಇವತ್ತು ಯಾವ ಪದಾರ್ಥ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಾಳೆಹಣ್ಣಿನ ಹಲ್ವಾ. ನಿನ್ನೆ ಮೊನ್ನೆ ಎಲ್ಲ ಕೂಡ ಹಬ್ಬದ ಸಂಭ್ರಮ ಒಂದು ಮಟ್ಟಕ್ಕೆ ಆಗಿದೆ. ಮನೆಯಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಹಣ್ಣುಗಳ ರಾಶಿಯೇ ಕಾಣಿಸ್ತಾ ಇರುತ್ತೆ. ಹಬ್ಬದ ದಿನ ಎಲ್ರಿಗೂ ಕೊಡೋದಕ್ಕೆ ಬೇಕು, ದೇವರ ನೈವೇದ್ಯಕ್ಕೆ ಬೇಕು ಹಾಗೆ ಅಂತ ಹೇಳಿ ಸ್ವಲ್ಪ ಪ್ಲ್ಯಾನ್ ಮಾಡಿ ಜಾಸ್ತಿನೇ ತರಿಸ್ಕೊಂಡಿರ್ತೀವಿ. ಕೊಟ್ಟು ತಗೊಂಡು ಎಲ್ಲ ಮಾಡಿ ಮುಗಿದ ಮೇಲೆ ಮತ್ತೆ ನೋಡಿದಾಗ ಹಣ್ಣುಗಳ ಬುಟ್ಟಿಯ ಕಡೆಗೆ ಇಷ್ಟೊಂದು ಹಣ್ಣುಗಳು ಹೇಗಪ್ಪ ಖರ್ಚು ಮಾಡೋದು ಅಂತ ಅನ್ಸುತ್ತೆ. ಮತ್ತೆ ಹೆಚ್ಚು ಬೆಲೆ ಕೊಟ್ಟು ತಂದಿರ್ತೀವಿ. ಹಾಗಿರ್ಬೇಕಾದ್ರೆ ಪಟಾಪಟ ಆಗುವಂತಹ ಹಾಗೆ ರುಚಿಯಾಗಿ ಇರುವಂತಹ ಒಂದೆರಡು ದಿನ ಇಟ್ಟರು ಕೂಡ ಉಳಿಯುವಂತಹ ಒಂದು ಪದಾರ್ಥ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತಿನ ನಮ್ಮ ರೆಸಿಪಿ ಬಾಳೆಹಣ್ಣಿನ ಹಲ್ವಾ. ಬಾಳೆಹಣ್ಣು ಮನೆಯಲ್ಲಿ ಇರೋವಂಥದ್ದು ಏನೇನಿದೆ ಅದನ್ನೆಲ್ಲ ಕೂಡ ರುಬ್ಬಿ ತೆಕ್ಕೊಳ್ಳಿ. ಅದನ್ನು ಬಾಣಲೆಗೆ, ದಪ್ಪ ತಳದ ಬಾಣಲೆ ತಗೋಬೇಕು ನೀವು. ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಈ ಬಾಳೆಹಣ್ಣಿನ ಮಿಶ್ರಣವನ್ನು ಹಾಕಿ ಒಂದು 5-6 ನಿಮಿಷ ಚೆನ್ನಾಗಿ ಬಾಳೆಹಣ್ಣನ್ನು ಬೇಯಿಸ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಸಕ್ಕರೆ, ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ. ಕೆಲವು ಸಲ ಏನಾಗುತ್ತೆ ಅಂದರೆ ಬಾಳೆಹಣ್ಣಿನಲ್ಲಿ ಲೈಟಾಗಿ ಹುಳಿಯ ಅಂಶ ಇರುತ್ತೆ, ಆವಾಗ ಈ ಹಲ್ವಾ ಕೂಡ ನಿಮಗೆ ಪೂರ್ತಿ ಸಿಹಿಯಾಗಿ ಬರೋದಿಲ್ಲ, ಲೈಟಾಗಿ ಹುಳಿ ಕೂಡ ಇರುತ್ತೆ. ಹುಳಿ ಮತ್ತು ಸಿಹಿ ಒಳ್ಳೆಯ ಮಿಶ್ರಣ ಅಂತ ಅಂದ್ಕೊಳ್ಬಹುದು. ಇದನ್ನು ತಳ ಬಿಡೋದ ಹಾಗೆ, ತಳ ಹತ್ತದ ಹಾಗೆ ನೀವು ಕೆದತ್ತಾ ಇರಬೇಕು ಸಕ್ಕರೆ ಹಾಕಿ. ಅದು ಬಾಣಲೆಯನ್ನು ಬಿಟ್ಕೊಂಡು ಬರ್ತಾ ಇದೆ, ಮತ್ತು ಮೇಲೆ ಆಗಾಗ ನೀವು ತುಪ್ಪವನ್ನು ಸೇರಿಸ್ಕೊಳ್ತಾ ಮಾಡಬಹುದು. ತುಪ್ಪದ ಪ್ರಮಾಣ ಜಾಸ್ತಿ ಆದಷ್ಟು ಕೂಡ ರುಚಿಯೂ ಕೂಡ ಚೆನ್ನಾಗಿರುತ್ತೆ, ಕ್ಯಾಲ್ರಿ ಕೂಡ ಚೆನ್ನಾಗಿಯೇ ಬೆಳೆಯುತ್ತೆ. ಇರಲಿ, ಈ ತುಪ್ಪ ಸಕ್ಕರೆ ಹಾಗೆ ಬಾಳೆಹಣ್ಣಿನ ಮಿಶ್ರಣ ಇದೆಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಂಡು ಅದು ಬಾಣಲೆಯಿಂದ ಅಂದರೆ ಮಿಶ್ರಣದಿಂದ ಎಣ್ಣೆ ಅಥವಾ ತುಪ್ಪ ಜಿಡ್ಡಿನ ಅಂಶ ಬಿಟ್ಕೊಳ್ತಾ ಇದೆ ಅನ್ಬೇಕಾದ್ರೆ ನೀವು ಅದನ್ನು ತೆಕ್ಕೊಳ್ಬಹುದು. ಈ ರೀತಿಯಾಗಿ ಮಾಡಿದಂತಹ ಹಲ್ವಾನ ನೀವು ಬೇಕಂದರೆ ಬಿಲ್ಲೆಯ ಆಕಾರಕ್ಕೆ, ನಿಮ್ಮಿಷ್ಟದ ಆಕಾರಕ್ಕೆ ಕತ್ತರಿಸಿ ಕೂಡ ಹಂಚಬಹುದು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಮುಂಚೆಯೇ ನೀವು ಒಲೆ ಆರಿಸಿದ್ರಿ ಅಂತಂದರೆ ಆರಾಮಾಗಿ ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ಪೂನ್ ಹಿಡ್ಕೊಂಡು ತಿನ್ನಬಹುದು. ತುಂಬ ರುಚಿಯಾಗಿ ಇರುತ್ತೆ. ಮತ್ತು ಇದಕ್ಕೆ ನೀವು ಪರಿಮಳಕ್ಕಾಗಿ ಏನನ್ನಾದರೂ ಏಲಕ್ಕಿ ಎಲ್ಲ ಸೇರಿಸ್ತಿರೋ, ಮತ್ತು ಇನ್ನೂ ಹೆಚ್ಚಿನ ರುಚಿಗಾಗಿ, ಹೆಚ್ಚಿನ ಕ್ಯಾಲೋರಿಗಾಗಿ ದ್ರಾಕ್ಷಿ ಗೋಡಂಬಿಗಳನ್ನು ಸೇರಿಸ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಇಲ್ಲ ಅಂದರೂ ಕೂಡ ಸಿಂಪಲಾಗಿ ತುಪ್ಪ, ಸಕ್ಕರೆ ಹಾಗೆ ಬಾಳೆಹಣ್ಣು ಇಷ್ಟು ಸೇರಿಸಿ ಈ ಹಲ್ವಾನ ನೀವು ಟ್ರೈ ಮಾಡಬಹುದು. ನಿಮ್ಮ ಮನೆಯಲ್ಲಿ ಹೇಗೆ ಖರ್ಚು ಮಾಡ್ತೀರಿ ಉಳಿದಂತಹ ಹಣ್ಣುಗಳನ್ನ ಮೆಸೇಜ್ ಮಾಡಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಕರಿಯಲಿ ಕೈರುಚಿಯಲ್ಲಿ ಯಶೋಧ ಅವರು ಹೇಳ್ತಾ ಇದ್ದಾರೆ, ನಾನು ಈ ತರ ಉಳಿದಂತಹ ಬಾಳೆಹಣ್ಣಿನಿಂದ ಮಂಗಳೂರು ಬನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಕೂಡ ಒಳ್ಳೆಯ ಐಡಿಯಾನೇ. ಹಾಗೆ ಹರೀಶ್ ಅವರು ಹೇಳ್ತಿದ್ದಾರೆ, ಅಷ್ಟೆಲ್ಲ ಯಾಕೆ ಕಷ್ಟಪಡಬೇಕು, ಎಲ್ಲ ಹಣ್ಣು ಸೇರಿಸಿ ಫ್ರೂಟ್ ಸಲಾಡ್ ಮಾಡಿ ಫ್ರಿಜ್ಜಲ್ಲಿ ಇಡಿ, ಆಮೇಲೆ ತಣ್ಣಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ನಿಮ್ಮನೆಯಲ್ಲೂ ಕೂಡ ಇದೇ ರೀತಿ ಹಣ್ಣುಗಳನ್ನು ಸರಿಯಾಗಿ ಬಳಸುವುದು ಮತ್ತು ವಿಲೇವಾರಿ ಮಾಡೋದು ತಲೆನೋವಿನ ಕೆಲಸ ಅಂತ ಅನ್ಕೊಳ್ತಿರೋ ಇಲ್ಲಾಂತಂದರೆ ಇದು ಕೂಡ ಒಂದು ಅಡುಗೆಗೆ ಸಿಕ್ಕಂತಹ ಅವಕಾಶ ಅಂತ ಅನ್ಕೊಳ್ತಿರೋ, ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇದುವರೆಗೂ ಕರೆಯಲ್ಲಿ ಕೈರುಚಿಯಲ್ಲಿ ಬಾಳೆಹಣ್ಣಿನ ಹಲ್ವಾ ಮಾಡೋದು ಹೇಗೆ ತಿಳ್ಕೊಂಡ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ತರುವ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು ಅಂಗೀಕಾರ. ಭೂತಾನ್ ವಿದೇಶಾಂಗ ಸಚಿವರೊಂದಿಗೆ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದಿನಿಂದ ರಷ್ಯಾಗೆ 3 ದಿನಗಳ ಅಧಿಕೃತ ಪ್ರವಾಸ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯ ಯಶೋಭೂಮಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ ಜಾಗತಿಕ ಅರೆವಾಹಕ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಸಹಕಾರ ಉತ್ತೇಜನ, ನಾವೀನ್ಯತೆಗೆ ಚಾಲನೆ, ಉತ್ಪಾದನಾ ಸಾಮರ್ಥ್ಯ ಬಲಪಡಿಸುವುದು, ಹೂಡಿಕೆ ಆಕರ್ಷಣೆ ಹಾಗೂ ಭವಿಷ್ಯಕ್ಕೆ ಸಜ್ಜಾದ ಪ್ರತಿಭೆಗಳನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಲಿದೆ. ಕಾರ್ಯಕ್ರಮದಲ್ಲಿ 600 ಪ್ರದರ್ಶಕರು, 300 ಅಧಿಕ ಅಂತಾರಾಷ್ಟೀಯ ಕಂಪನಿಗಳು ಹಾಗೂ 40 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿವೆ. ಪ್ರದರ್ಶನದಲ್ಲಿ 6 ದೇಶಗಳ ಮಳಿಗೆಗಳು, 12 ರಾಜ್ಯ ಸರ್ಕಾರಗಳ ಮಳಿಗೆಗಳು ಹಾಗೂ ಪ್ರತ್ಯೇಕ ಸ್ಟಾರ್ಟ್ಅಪ್ ಮಳಿಗೆ ಇರಲಿವೆ. ಭಾರತ ಅರೆವಾಹಕ ಮಿಷನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ವಿವಿಧ ಸಂಸ್ಥೆಗಳು ಜಂಟಿಯಾಗಿ ಸೆಮಿಕಾನ್ ಇಂಡಿಯಾ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಆಯೋಜಿಸಿವೆ. ಕಾರ್ಯಕ್ರಮದಲ್ಲಿ ಚರ್ಚಾಗೋಷ್ಠಿಗಳು ಹಾಗೂ ಅಧಿವೇಶನಗಳು ನಡೆಯಲಿವೆ. ಅರೆವಾಹಕ ತಯಾರಿಕೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಅರೆವಾಹಕ ಹಾಗೂ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿನ ಉದಯೋನ್ಮುಖ ಪ್ರವೃತ್ತಿಗಳು ಮತ್ತು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಭಾರತೀಯ ಮತ್ತು ಅಂತಾರಾಷ್ಟೀಯ ಕಂಪನಿಗಳಿಗೆ ಪಾಲುದಾರಿಕೆ, ಹೂಡಿಕೆ ಅವಕಾಶಗಳು ಹಾಗೂ ತಂತ್ರಜ್ಞಾನ ಸಹಯೋಗಗಳನ್ನು ಅನ್ವೇಷಿಸಲು ಈ ಕಾರ್ಯಕ್ರಮ ಪ್ರಮುಖ ವೇದಿಕೆಯಾಗಲಿದೆ. ಜಾಗತಿಕ ವಿಶ್ವಾಸಾರ್ಹ ಅರೆವಾಹಕ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಲು ಇದು ಸಹಕಾರಿಯಾಗಲಿದೆ. ನ್ಯೂಜಿಲೆಂಡ್ ಸಂಸತ್ತು ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಜಾರಿಗೆ ತರುವ ಮಸೂದೆಯನ್ನು ಅಂಗೀಕರಿಸಿದೆ. ಇದು ಸುಂಕಗಳಲ್ಲಿ ಗಮನಾರ್ಹ ಕಡಿತ ಮತ್ತು ಉಭಯ ದೇಶಗಳ ನಡುವೆ ವ್ಯಾಪಾರ ವಿಸ್ತರಣೆಗೆ ದಾರಿ ಮಾಡಿಕೊಡಲಿದೆ. ವಿರೋಧ ಪಕ್ಷವಾದ ಲೇಬರ್ ಪಕ್ಷದ ಬೆಂಬಲದೊಂದಿಗೆ ಈ ಮಸೂದೆಯು 93-29 ಮತಗಳ ಅಂತರದಿಂದ ಅಂಗೀಕಾರಗೊಂಡಿತು. ಈ ಒಪ್ಪಂದವು ರಫ್ತುದಾರರಿಗೆ ತಕ್ಷಣದ ಮತ್ತು ಗಣನೀಯ ಪ್ರಯೋಜನಗಳನ್ನು ಒದಗಿಸಲಿದೆ ಎಂದು ನ್ಯೂಜಿಲೆಂಡ್ ಹಣಕಾಸು ಸಚಿವ ಟಾಡ್ ಮೆಕಕ್ಲೆ ತಿಳಿಸಿದ್ದಾರೆ. ಉತ್ತಮ ಗುಣಮಟ್ಟದ ಈ ವ್ಯಾಪಾರ ಒಪ್ಪಂದವು ಈ ವರ್ಷದ ನಂತರ ಜಾರಿಗೆ ಬರುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭೂತಾನ್ಗೆ ತೆರಳಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಸಚಿವರು ಭೂತಾನ್ ವಿದೇಶಾಂಗ ಸಚಿವ ಲ್ಯಾನ್ಫೋ ಡಿಎನ್ ಡುಂಗಲ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭೂತಾನ್ನ ರಾಜರಿಂದ ರಾಜಮನೆತನದ ಗೌರವ ಸ್ವೀಕರಿಸಲಿರುವ ಸಚಿವ ಜೈಶಂಕರ್ ಭೂತಾನ್ ಪ್ರಧಾನಮಂತ್ರಿಯವರನ್ನು ಭೇಟಿಯಾಗಲಿದ್ದಾರೆ. ಭಾರತ ಮತ್ತು ಭೂತಾನ್ ನಡುವಿನ ನಿಯಮಿತ ಉನ್ನತ ಮಟ್ಟದ ವಿನಿಮಯದ ಪರಂಪರೆಗೆ ಅನುಗುಣವಾಗಿ ಈ ಭೇಟಿ ನಡೆಯುತ್ತಿದೆ. ಉಭಯ ದೇಶಗಳ ನಡುವಿನ ನಿಕಟ ಸ್ನೇಹ ಮತ್ತು ಸಹಕಾರದ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು ಭೇಟಿಯ ಉದ್ದೇಶವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದಿನಿಂದ ಇದೇ 18ರವರೆಗೆ ರಷ್ಯಾಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಜನರಲ್ ಧೀರಜ್ ಸೇಠ್ ರಷ್ಯಾದ ಭೂಸೇನಾ ಮುಖ್ಯಸ್ಥ ಕರ್ನಲ್ ಜನರಲ್ ಹ್ಯಾಂಡ್ರೆ ನಿಕೋಲೋವಿಚ್ ಮೋಟ್ರೋವಿಚ್ ಅವರೊಂದಿಗೆ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ವೃತ್ತಿಪರ ಸೇನಾ ಸಹಕಾರ ಮತ್ತು ತರಬೇತಿ ಸೇರಿದಂತೆ ವಿವಿಧ ವಿಚಾರಗಳು ಮಾತುಕತೆಯಲ್ಲಿ ಒಳಗೊಂಡಿರಲಿವೆ. ಮಾಸ್ಕೋದಲ್ಲಿ ಅವರಿಗೆ ಗೌರವ ವಂದನೆ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲಿದ್ದಾರೆ. ರಕ್ಷಣಾ ಸಚಿವಾಲಯದ ಪ್ರಕಾರ ಸೇನಾ ಮುಖ್ಯಸ್ಥರು ಮಾಸ್ಕೋದಲ್ಲಿರುವ ರಾಷ್ಟೀಯ ರಕ್ಷಣಾ ನಿಯಂತ್ರಣ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ರಷ್ಯಾದ ರಕ್ಷಣಾ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಲಿದ್ದಾರೆ. ರಕ್ಷಣಾ ಉದ್ಯಮ ಮತ್ತು ಖರೀದಿ ವ್ಯವಹಾರಗಳನ್ನು ನೋಡಿಕೊಳ್ಳುವ ರಕ್ಷಣಾ ಉಪಸಚಿವ ಸರ್ಗೇವಿಚ್ ಒಸ್ಮಾಕೋವ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಗಳು ಸಮಕಾಲೀನ ಸೇನಾ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಹಾಗೂ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶ ಒದಗಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ರಷ್ಯಾ ನಡುವಿನ ದೀರ್ಘಕಾಲದ ರಕ್ಷಣಾ ಪಾಲುದಾರಿಕೆ ಹಾಗೂ ಉಭಯ ದೇಶಗಳ ಸೇನಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಓಜೋನ್ ದಿನವನ್ನು ಇಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಸಂಕುಲವನ್ನು ರಕ್ಷಿಸುವಲ್ಲಿ ಓಜೋನ್ ಪದರದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. 2026 ವಿಶ್ವ ಓಜೋನ್ ದಿನದ ಧ್ಯೇಯ ವಾಕ್ಯ ತಂಪಾದ ಗ್ರಹಕ್ಕಾಗಿ

0: ಜಾಗತಿಕ ಕ್ರಮ ಎಂಬುದಾಗಿದ್ದು, ಓಜೋನ್ ಪದರದ ರಕ್ಷಣೆಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದಿಂದ ಸಾಧಿಸಿರುವ ಪ್ರಗತಿಯನ್ನು ಒತ್ತಿ ಹೇಳುತ್ತದೆ. ಜೊತೆಗೆ ಓಜೋನ್ ಸಂರಕ್ಷಣೆಯನ್ನು ಹವಾಮಾನ ಬದಲಾವಣೆ ತಡೆಗಟ್ಟುವ ಕ್ರಮಗಳೊಂದಿಗೆ ಸಂಯೋಜಿಸುತ್ತದೆ. ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಮತ್ತು ಸುರಕ್ಷಿತ ಪರ್ಯಾಯಗಳ ಬಳಕೆಯನ್ನು ಉತ್ತೇಜಿಸುತ್ತದೆ. ಓಜೋನ್ ಪದರವು ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಯ ಮೇಲಿನ ಜೀವ ಸಂಕುಲಕ್ಕೆ ರಕ್ಷಣೆ ನೀಡುತ್ತದೆ. ಈ ನೈಸರ್ಗಿಕ ರಕ್ಷಣಾ ಕವಚವು ಚರ್ಮದ ಕ್ಯಾನ್ಸರ್, ಕಣ್ಣಿನ ಪೊರೆ ಹಾಗೂ ಪರಿಸರ ವ್ಯವಸ್ಥೆಗಳಿಗೆ ಉಂಟಾಗುವ ಹಾನಿಯ ಅಪಾಯವನ್ನು ಗಣನೀಯವಾಗಿ ತಗ್ಗಿಸುತ್ತದೆ. ವಿಶ್ವ ಓಜೋನ್ ದಿನದ ಅಂಗವಾಗಿ ಹಾನಿಕಾರಕ ನೇರಳಾತೀತ ಕಿರಣಗಳ ವಿರುದ್ಧ ಓಜೋನ್ ಪದರವು ರಕ್ಷಣಾ ಕವಚವಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ಓಜೋನ್ ಪದರದ ಸಂರಕ್ಷಣೆ ಪ್ರತಿಯೊಂದು ಮನೆಯಲ್ಲಿಯೇ ಆರಂಭವಾಗುತ್ತದೆ ಎಂಬುದನ್ನು ವಿಶ್ವ ಓಜೋನ್ ದಿನ ನೆನಪಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ 46ನೇ ಫಿಡೆ ಚೆಸ್ ಒಲಿಂಪಿಯಾಡ್ ಆರಂಭವಾಗಿದೆ. ಪಂದ್ಯ ಆರಂಭಕ್ಕೂ ಮುನ್ನ ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಸಿಂಡರೋ ಅವರಿಗೆ ಎಐಸಿಎಫ್ ಅಧ್ಯಕ್ಷ ನಿತಿನ್ ನಾರಂಗ್ ಜ್ಯೋತಿಯನ್ನು ಹಸ್ತಾಂತರಿಸಿದರು. ಈ ಕ್ರೀಡಾಕೂಟದಲ್ಲಿ 1980 ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಮುಕ್ತ ವಿಭಾಗದಲ್ಲಿ 208 ತಂಡಗಳು, ಮಹಿಳಾ ವಿಭಾಗದಲ್ಲಿ 191 ತಂಡಗಳು ಪಾಲ್ಗೊಳ್ಳಲಿವೆ. ಮುಕ್ತ ಹಾಗೂ ಮಹಿಳಾ ವಿಭಾಗಗಳಲ್ಲಿ ಭಾರತ ಹಾಲಿ ಚಾಂಪಿಯನ್ ಆಗಿದ್ದು ಪ್ರಶಸ್ತಿ ಗಳಿಸುವ ನೆಚ್ಚಿನ ತಂಡವಾಗಿದೆ. ಮೆಕ್ಕಾ ಸಮೀಪ ನಿನ್ನೆ ಹೌತಿ ಬಂಡಕೂರರ ಡ್ರೋನ್ ಒಂದನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಪತ್ತೆ ಹಚ್ಚಿ ಧ್ವಂಸಗೊಳಿಸಿವೆ ಎಂದು ಸೌದಿ ಅರೇಬಿಯಾ ತಿಳಿಸಿದೆ. ಯಮನ್ನಲ್ಲಿ ಸರ್ಕಾರವನ್ನು ಬೆಂಬಲಿಸುವ ಮೈತ್ರಿ ಪಡೆಗಳ ವಕ್ತಾರ ಮೇಜರ್ ಜನರಲ್ ತುರ್ಕಿ ಅಲ್ ಮಾಲಿಕಿ ಮಾತನಾಡಿ, ಇದು ಮೆಕ್ಕಾ ಮೇಲೆ ಹೌತಿಗಳು ನಡೆಸಲು ಯತ್ನಿಸಿದ ಎರಡನೇ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ ಯಾವುದೇ ದಾಳಿಗಳ ವಿರುದ್ದ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಸೌದಿ ನೇತೃತ್ವದ ಮೈತ್ರಿ ಪಡೆ ಎಚ್ಚರಿಕೆ ನೀಡಿದೆ. ಆದರೆ ಮೆಕ್ಕಾವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದನ್ನು ಹೌತಿಗಳು ನಿರಾಕರಿಸಿದ್ದಾರೆ. ಸೌದಿ ಅರೇಬಿಯಾ ಮತ್ತು ಹೌತಿಗಳ ನಡುವಿನ ಸಂಘರ್ಷ ತೀವ್ರಗೊಂಡಿರುವ ಸಂದರ್ಭದಲ್ಲೇ ಈ ಘಟನೆ ನಡೆದಿದೆ. ರಷ್ಯಾ ಮತ್ತು ಉಕ್ರೇನ್ ಇಂಧನ ಮೂಲ ಸೌಕರ್ಯಗಳ ಮೇಲೆ ಪರಸ್ಪರ ದಾಳಿ ನಡೆಸಿವೆ. ಕೈವ್ನಲ್ಲಿರುವ ಪೆಟ್ರೋಲ್ ಬಂಕ್ಗಳ ಮೇಲೆ ರಷ್ಯಾ ದಾಳಿ ಮಾಡಿದರೆ ರಷ್ಯಾದ ತೈಲ ಸಂಸ್ಕರಣಾಗಾರವನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ದಾಳಿ ನಡೆಸಿದೆ. ಕಿವ್ ಮತ್ತು ಉಕ್ರೇನ್ನ ಇತರ ನಗರಗಳ ಮೇಲೆ ರಾತ್ರಿಯಿಡೀ ಸುಮಾರು 200 ಡ್ರೋನ್ಗಳಿಂದ ರಷ್ಯಾ ದಾಳಿ ನಡೆಸಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಪೆಟ್ರೋಲ್ ಬಂಕ್ಗಳ ಜೊತೆಗೆ ರಷ್ಯಾದ ದಾಳಿಗಳು ಇತರ ಪ್ರದೇಶಗಳಲ್ಲಿನ ಇಂಧನ ಮತ್ತು ಬಂದರು ಮೂಲಸೌಕರ್ಯಗಳ ಮೇಲೂ ಪರಿಣಾಮ ಬೀರಿವೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದೆಡೆ ಓಲ್ಗಾ ನದಿಯ ಉದ್ದಕ್ಕೂ ಇರುವ ರಷ್ಯಾದ ಸಮಾರಾ ಪ್ರದೇಶದ ಸ್ರಿಜ್ರಾನ್ನಲ್ಲಿರುವ ತೈಲ ಸಂಸ್ಕರಣಾಗಾರಗಳ ಮೇಲೆ ಉಕ್ರೇನ್ ದಾಳಿ ನಡೆಸಿದೆ. ಅಲ್ಲದೆ ಟ್ಯಾಗನ್ ರೋಗ್ ಮತ್ತು ಓರಿಯೋಲ್ ಪ್ರದೇಶಗಳಲ್ಲಿ ಡ್ರೋನ್ ಉತ್ಪಾದನೆಯಲ್ಲಿ ತೊಡಗಿರುವ ಸೌಲಭ್ಯಗಳ ಮೇಲೂ ಡ್ರೋನ್ ಮೂಲಕ ದಾಳಿ ನಡೆಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ಲಾಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಸೋಮವಾರವಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ, ರಷ್ಯಾ ಮತ್ತು ಉಕ್ರೇನ್ ಪರಸ್ಪರರ ಇಂಧನ ಮೂಲ ಸೌಕರ್ಯದ ಮೇಲಿನ ದಾಳಿಗಳನ್ನು ನಿಲ್ಲಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದರು. ಆದರೂ ದಾಳಿಗಳು ಮುಂದುವರೆದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ತರುವ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು ಅಂಗೀಕಾರ. ಭೂತಾನ್ ವಿದೇಶಾಂಗ ಸಚಿವರೊಂದಿಗೆ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದಿನಿಂದ ರಷ್ಯಾಗೆ 3 ದಿನಗಳ ಅಧಿಕೃತ ಪ್ರವಾಸ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಸ್ನೇಹಿತರೆ, ಇದುವರೆಗೂ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕಗ್ಗದ ಸಿರಿ.
2: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವ್ಯಾಪಾರ ಮೂವರೊಟ್ಟು ವಿಚಾರ, ಭಾವಿಪೊಡೆ ನೀನು ಜಗ ಇನ್ನೊಂದ ದೃಷ್ಟ. ಜೀವನ ವ್ಯಾಪಾರ ಮೂವರೊಟ್ಟು ವಿಚಾರ, ಭಾವಿಪೊಡೆ ನೀನು ಜಗ ಇನ್ನೊಂದ ದೃಷ್ಟ. ಆವಗಂ ಮೂರನೆಯ ಭಾಗಸ್ಥ ನಿಚ್ಛೆ ಫಲ, ಈ ವಿವರ ವರಿಯ ಸುಖ ಮಂಕುತಿಮ್ಮ. ಆವಗಂ ಮೂರನೆಯ ಭಾಗಸ್ಥ ನಿಚ್ಛೆ ಫಲ, ಈ ವಿವರ ವರಿಯ ಸುಖ ಮಂಕುತಿಮ್ಮ.

ಈ ಪದ್ಯ ಮುಂದಿಂದು ಬಹಳ ಮುಖ್ಯವಾದಂಥ ಪದ್ಯ. ನಮ್ಮ ಭಾರತೀಯ ಅಧ್ಯಾತ್ಮ ಪರಂಪರೆಯನ್ನು ನಾಲ್ಕು ಸಾಲಲ್ಲಿ ಕೆತ್ತಿಟ್ಟುಬಿಟ್ಟಿದ್ದಾರೆ ಗುಂಡಪ್ಪನವರು. ನಮ್ಮ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹೇಳುವಂಥದ್ದು, ಮೂರು ಜನ ಇದ್ದಾರೆ, ಜೀವ, ಜಗತ್ತು, ದೈವ. ಇದು ಯಾವಾಗಲೂ ನಂಬ್ಕೊಂಡಿದೆ, ಟ್ರೈಪಾಡ್ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಹೇಳ್ತೀವಿ. ಜೀವ, ಜಗತ್ತು, ದೈವ. ಜೀವ, ನಾನು ಬಂದಿದ್ದೇನೆ ದೇಹ ತುಂಬಿಕೊಂಡು, ನಾನು ಜೀವ ಅದೇ. ಈ ಜೀವ ಬಂದಿರೋದೇ ಒಂದು ಜಗತ್ತಿನಲ್ಲಿ, ಜಗತ್ತು ಕಣ್ಣಿಗೆ ಕಾಣಿಸುತ್ತೆ, ಕಣ್ಣಿಗೆ ಹೊಡಿತದೆ, ನೋಡ್ತಾ ಇದ್ದೇನೆ. ಕಣ್ಣಿಗೆ ಕಾಣುವ ಜಗತ್ತು, ನನ್ನ ಅನುಭವಕ್ಕೆ ಬರುವಂತಹ ದೇಹ, ಈ ಜೀವ, ಎರಡೂ ಇದೆ. ಆದರೆ ಇವೆರಡಕ್ಕೂ ಕಣ್ಣಿಗೆ ಕಾಣಿಸ್ಲಾರ್ದಂಥದ್ದು ಇನ್ನೊಂದಿದೆ, ಇವೆರಡನ್ನು ನಿಗ್ರಹ ಮಾಡುವಂಥದ್ದು ಅನ್ನುವಂಥ ಮಾತು. ಜೀವನ ವ್ಯಾಪಾರ ಮೂವರ ಒಟ್ಟು ವಿಚಾರ. ಇಡೀ ನಮ್ಮ ಜೀವನದ ಲೆಕ್ಕ ಇರೋದು ಈ ಮೂರು ವಿಚಾರ. ಮೂರು ಜನ ಇದ್ದಾರೆ, ಯಾರು? ಭಾವ್ಯ ಪಡೆ, ಅರ್ಥ ಆಗಬೇಕಾದ್ರೆ ನಿನಗೆ, ನೀನು, ಜಗ, ಇನ್ನೊಂದು ಅದೃಷ್ಟ. ಅದೃಷ್ಟ ಅನ್ನೋ ಮಾತೆ ಚಂದ. ಅದೃಷ್ಟ ಕಣ್ಣಿಗೆ ಕಾಣಲಾರದು ಅಂತ, ಕಣ್ಣಿಗೆ ಕಾಣಿಸ್ಲಾರದು. ಅದಕ್ಕೆ ಏನಪ್ಪ ಅದೃಷ್ಟ ನಿಂದು ಅಂತೀವಿ. ಅದೃಷ್ಟ ಪದವನ್ನು ಸರಿಯಾಗಿ ಬಳಸ್ಲಿಕ್ಕಿಲ್ಲ ನಾವು. ಅದೃಷ್ಟ ಅಂದರೆ ಕಣ್ಣಿಗೆ ಕಾಣಲಾರದು, ಕಣ್ಣಿಗೆ ಕಾಣಿಸುವಂಥದ್ದು ದೃಷ್ಟ, ಕಣ್ಣಿಗೆ ಕಾಣದು ಅದೃಷ್ಟ. ಭಾವಿ ಪಡೆ, ನೀನು, ಜಗ, ಇನ್ನೊಂದು ಅದೃಷ್ಟ. ನೀನು ಜೀವ, ಜಗತ್ತು, ಜಗತ್ತಿದೆ, ಇನ್ನೊಂದು ಅದೃಷ್ಟ. ಆವಾಗಂ ಕೊನೆಗೆ ಮಾತು ಹೇಳ್ತಾರೆ. ಆದರೂ ಕೂಡ ನೆನಪಿಡಬೇಕಾದ ಏನಪ್ಪ ಅಂದರೆ, ಮೂರನೆಯ ಭಾಗಸ್ಥ ನಿಚ್ಛೆ ಬಲ, ಈ ವಿವರ ವರಿಯ ಸುಖ ಮಂಕುತಿಮ್ಮ. ನೀನು ಗಟ್ಟಿಯಪ್ಪ, ಒಳ್ಳೆ ಮನುಷ್ಯ, ನೀನು ಸಾಧನೆ ಮಾಡೋಕೆ ಬಂದಿದ್ದೀಯಾ. ಜೀವ ಜಗತ್ತಿನಲ್ಲಿ ವ್ಯವಹಾರ ಆಗ್ತಾ ಇದೆ, ಆದ್ರೆ ಒಂದು ಮಾತು ನೆನಪಿಟ್ಕೋಬೇಕು, ಮೂರನೆಯ ಭಾಗಸ್ಥ ಇದ್ದಾನಲ್ಲ. ಮೂರು ಜನ ಭಾಗಸ್ಥರಿದ್ದೀವಿ ಜೀವಕ್ಕೆ, ಒಂದು ನಾನು, ಒಂದು ಜಗತ್ತು, ಇನ್ನೊಂದು ಅದೃಷ್ಟ. ನೆನಪಿಡಬೇಕಾದದ್ದು, ಮೂರನೆಯ ಭಾಗಸ್ಥನಿಚ್ಛೆ ಬಲ, ಅವನಿಚ್ಛೆನೇ ಬಲ. ನಾನು ಏನೇ ರಟ್ಟೆ ಸವಿಸಿದ್ರು ಕೂಡ ಸಾಧನೆ ಮಾಡಿದ್ದೀನಿ ಅನ್ಕೋತೇನೆ, ಜಗತ್ತು ನನಗೆ ಪೂರಕವಾಗಿದೆ ಅನ್ಕೋತೇನೆ, ಇಷ್ಟೆಲ್ಲ ಇದ್ರೂ ಸಾಧನೆ ಆಗೋದಿಲ್ಲಲ್ಲ. ಯಾಕೆಂದ್ರೆ ಆ ಮೂರನೇ ಅವನು ಬಿದ್ದಾನೆ, ಅವನ ಇಚ್ಛೆನೇ ಬಲ. ಈ ವಿವರ ವರಿಯ ಸುಖ ಯಾಕೆ ಹೇಳ್ತಾರೆ ಅಂತಂದರೆ, ಎಷ್ಟೋ ಸಲ ನಿರಾಸೆ ಹೋಗ್ಬಿಡ್ತಾರೆ ಜನ. ಎಷ್ಟು ಪ್ರಯತ್ನ ಮಾಡಿದೆ ಆಗಲಿಲ್ಲ, ಎಷ್ಟು ಪ್ರಯತ್ನ ಮಾಡಿದೆ ಆಗಲಿಲ್ಲ. ನೆನಪಿಟ್ಕೋಬೇಕಾದದ್ದು, ನಾನು ಎಷ್ಟೇ ಪ್ರಯತ್ನ ಇದ್ದರೂ ನಿನಗೆ ಸಾಧನೆ ದಕ್ಕಬೇಕಾದರೆ ಅದೃಷ್ಟ ಬಲ ಬೇಕು, ಅವನ ಮೂರನೇ ಇಚ್ಛೆ ಬಲ ಅಂತ ಹೇಳ್ತಾರೆ.

ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ. ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ. ನೀನೆ ಕೈ ಬೀಸಿಕೊಳೆ ನೋವು ಬೆವರುಗಳೆ ಫಲ, ಮಾಣುಮನ ದುಬ್ಬಸವ ಮಂಕುತಿಮ್ಮ. ನೀನೆ ಕೈ ಬೀಸಿಕೊಳೆ ನೋವು ಬೆವರುಗಳೆ ಫಲ, ಮಾಣುಮನ ದುಬ್ಬಸವ ಮಂಕುತಿಮ್ಮ.

0: ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾವು ಕಂಡಿಲ್ವೇ, ಸುಖ ಪಡಬೇಕು ಅಂತ ಏನೇನು ಹಾರಾಟ ಮಾಡುತ್ತೆ ಜೀವ. ಇನ್ನೊಂದು ಪದ್ಯದಲ್ಲಿ ಡಿವಿಜನ್ ಹೇಳ್ತಾರೆ, ಎದ್ದೆದ್ದು ಬೀಳುತ್ತೀಯೇ, ಗುದ್ದಾಡಿ ಸೋಲುತ್ತೀಯೇ, ಗದ್ದಲವ ತುಂಬಿ ಪ್ರಖ್ಯಾತನಾಗುತ್ತೀಯೇ, ಜಗವನ್ನು ಉದ್ಧರಿಪೇನೆಂದು ಒದ್ದಾಡುತ್ತೀಯ ಸಖನೆ, ನಿನ್ನುದ್ಧಾರವೆಷ್ಟಾಯಿತು ಮಂಕುತಿಮ್ಮ. ಹಾಗೆ ಏನೇನು ಹಾರಾಟ ಮಾಡ್ತಾ ಇದ್ದೀವಲ್ಲ ಸುಖ ಪಡಬೇಕು ಅಂತ. ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ, ಇದನ್ನು ಗಟ್ಟಿಯಾಗಿ ಬರ್ಕೋಬೇಕು ನಾವು ಡೈರಿಯಲ್ಲಿ. ಇದನ್ನು ತಾನಾಗಿ ಬರ್ತದೆ ನೋಡಿ ಸುಖ, ಅದು ನಿಜವಾದ ಸುಖ. ಅದು ಹೇಗೆ ಬರಬೇಕು? ಬೇಸಿಗೆ ಕಾಲ ಕುದಿತಾ ಇದೆ, ಕಿಟಕಿ ಹತ್ರ ಕೂತ್ಕೊಂಡಿದ್ದೀರಿ, ಯಾವಾಗಲೂ ಒಂದು ಸುಳಿಗಾಲಿ ಬಂದು ಮುಖಕ್ಕೆ ತಟ್ಟುತ್ತದೆ, ಆಹ್ ಎಷ್ಟು ಚೆನ್ನಲ್ಲ ತಣ್ಣ ಗಾಳಿ ಬಂತು ಅಂತ ಅನಿಸುತ್ತೆ. ಅದೇ ನೀವು ಕೈಯಲ್ಲಿ ಒಂದು ಫ್ಯಾನ್ ಹಿಡ್ಕೊಂಡು ಹಾಕೋತಾ ಇದ್ರೆ ಏನಾಗುತ್ತೆ ಗೊತ್ತಾ? ನೀನೇ ಕೈ ಬೀಸಿಕೊಳೆ ನೋವು ಬೆವರೆಗಳೇ ಫಲ. ಕೈಯಲ್ಲಿ ಒಂದು ಪಟ್ರಟ್ ಹಿಡ್ಕೊಂಡು ನಾನೇ ಗಾಳಿ ಹಾಕೋತಾ ಇದ್ರೆ ಎಡಗೈಯಿಂದ ಬಲಗೈಗೆ ಬಲಗೈ ಎಡಗೆ ಶಿಫ್ಟ್ ಮಾಡ್ತಾ ಇರ್ತೀನಿ, ಕೈ ನೋವು ಬರುತ್ತೆ ಬೆವರು ಬರುತ್ತೆ ಅಷ್ಟೇನೆ. ಸುಖ ಕೊಡಲ್ಲ ಅದು, ತಾನಾಗಿ ಬಂದಂಥ ತಂಗಾಳಿ ಕೊಡುವಂಥ ಸುಖವನ್ನು ಕೈಯಲ್ಲಿರುವಂಥ ರಟ್ಟು ಎಂದಿಗೂ ಕೊಡಲಾರದು. ಅದಕ್ಕೆ ಹೇಳ್ತಾರೆ, ಮಾಡು ಮನದುಬ್ಬಸವ ಮಂಕುತಿಮ್ಮ. ಈ ಮನಸ್ಸಿನ ಉಬ್ಬಸ ಇದೆಯಲ್ಲ, ಅದು ಮಾಡಬೇಕು ಇದು ಮಾಡಬೇಕು ತಳಮಳ ಉಬ್ಬಸ, ಅದು ಪ್ರೆಷರ್ ಕುಕ್ಕರ್ ಸಿಚುವೇಶನ್, ಅದು ಬೇಡ. ಅದು ಮಾಡಿದಷ್ಟು ಶೆಕೆ ಜಾಸ್ತಿ ಆಗ್ತದೆ ನಿನಗೆ. ಅದಕ್ಕೇನು ಹೇಳಬೇಕು? ತಾನಾಗಿ ಬಂದಂಥ ಸುಖಕ್ಕೋಸ್ಕರ ಕೂಡು, ಸುಖದ ಬೆನ್ನತ್ತಿ ಓಡಬೇಡ. ಈ ಬೆನ್ನತ್ತಿ ಓಡಿದಾಗ ಏನಾಗುತ್ತೆ ಹೇಳಿ? ಅದು ಕ್ಷಣಿಕ ತೃಪ್ತಿಯನ್ನು ಕೊಡ್ತದೆ. ಎಷ್ಟೋ ಜನ ನೋಡಿದ್ದೇನೆ, ಒಂದು ಕಾರ್ ಕೊಂಡ್ಕೋಬೇಕು ಅಂತ ಜೀವನ ಪರ್ಯಂತ ಕಷ್ಟಪಟ್ಟು ಕಾರ್ ಕೊಂಡ್ಕೋತಾರೆ. ಒಂದು 6 ತಿಂಗಳು ಅದ್ಭುತ ಅನಿಸುತ್ತೆ ಕಾರು, 7ನೇ ತಿಂಗಳು ಅನಿಸೋಲ್ಲ, ಆ ಕಾರ್ ತೊಗೋಬೇಕಾಗಿತ್ತು ನಾನು, ಇದು ಚೆನ್ನಾಗಿಲ್ಲ ಅನಿಸುತ್ತೆ, ಅದನ್ನು ತೊಗೊಂಡ್ರೆ ಇನ್ನೊಂದು ತೊಗೋಬೇಕಾಯಿತು ಅನಿಸುತ್ತೆ. ಆದ್ದರಿಂದ ಉಬ್ಬಸ ಇದೆಯಲ್ಲ, ಅದು ಮಾಡಬೇಕು ಅದು ಬೇಕು ಅದು ಬೇಕು ಅನ್ನೋ ಉಬ್ಬಸ ಕಡಿಸ್ಕೊಂಡ್ರೆ ಸಾಕಪ್ಪ, ತಾನಾಗಿ ಬಂದಂಥ ಸುಖ ಭಾಳ ಒಳ್ಳೆಯದು, ಭಾಳ ಹಾರಾಟ ಪ್ರಯೋಜನ ಇಲ್ಲ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಒಂದೂವರೆ ಆಯಿತು ಅಂದರೆ ಲಂಚ್ ಬಾಕ್ಸ್ ತೆರೆಯುವ ಹೊತ್ತು. ನಮ್ಮ ನಮ್ಮ ಊಟದ ಸಮಯದಲ್ಲಿ ಒಂದು ಸ್ವಲ್ಪ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳುವಂಥ ಸಮಯ. ಇವತ್ತು ಇಂಟರ್ನ್ಯಾಷನಲ್ ಓಝೋನ್ ಡೇ, ಅಂದರೆ ಓಝೋನ್ ಪದರ ನಮ್ಮನ್ನೆಲ್ಲ ಕೂಡ ಅಲ್ಟ್ರಾವಯೊಲೆಟ್ ಕಿರಣದಿಂದ ರಕ್ಷಿಸ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದ್ದೇ ಇರುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುವಂತಹ ತುಂಬ ಸಾಮಾನ್ಯ ಸಂಗತಿ ಇದು. ಹಾಗಿರಬೇಕಾದ್ರೆ ವರ್ಷದಲ್ಲಿ ಒಂದು ದಿನ ಇಂಟರ್ನ್ಯಾಷನಲ್ ಓಝೋನ್ ಡೇ ಯಾಕೆ ಆಚರಿಸ್ತಾರೆ ಗೊತ್ತಾ? ಓಝೋನ್ ಡೇ ಆಚರಿಸೋದು ಓಝೋನ್ ಪದರವನ್ನು ರಕ್ಷಿಸೋದಕ್ಕೆ ಇರುವಂತಹ ವಿಷಯಗಳ ಕುರಿತು ಒಂದು ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು. ಆ ಕಾರಣಕ್ಕಾಗಿ ಇವತ್ತು ಅದರ ಕುರಿತಾಗಿ ಮಾತಾಡ್ತಾನೆ ನಮ್ಮ ಲಂಚ್ ಬಾಕ್ಸ್ನ ಮುಗಿಸೋಣ ಅಂತ. ಈ ಓಝೋನ್ ಡೇ ದಿನ ಅದರ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಳು ಆಗ್ತಾ ಇರುತ್ತೆ. ಮತ್ತು ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಒಂದು ಥೀಮ್ ಅಂತ ಕೂಡ ಇರುತ್ತೆ. ಇದೆಲ್ಲ ಕೂಡ ಸರಿಯಾದಂತಹ ಸಂಗತಿಯೇ. ಆದರೆ ನಾವು ವರ್ಷಕ್ಕೆ ಒಂದು ದಿನವನ್ನು ಆಚರಿಸಿದ್ರು ಪ್ರತಿ ದಿನವೂ ಕೂಡ ನಮ್ಮ ನಡೆ ನುಡಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮಾರ್ಪಾಡುಗಳನ್ನ ಮಾಡಿಕೊಂಡ್ರೂ ಕೂಡ ಬಹುದೊಡ್ಡ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕ್ಲೋರೋಫ್ಲೋರೋಕಾರ್ಬನ್ಸ್ ಅಂತ ಯಾವ್ದು ಹೇಳ್ತೀವಿ ಅವೆಲ್ಲವೂ ಕೂಡ, ಆ ಎಮಿಷನ್ಸ್ ಎಲ್ಲವೂ ಕೂಡ ಓಝೋನ್ ಪದರವನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಆ ಎಮಿಷನ್ಸ್ನ ಕಡಿಮೆ ಮಾಡೋದ್ರ ಮೂಲಕ ಮತ್ತು ಆದಷ್ಟು ನಡಿಗೆಯನ್ನು ಬಳಸೋದ್ರ ಮೂಲಕ, ಹಾಗೆ ಸೈಕಲ್ ಇತ್ಯಾದಿಯನ್ನು ಬಳಸೋದ್ರ ಮೂಲಕ ನಾವು ಪರಿಸರದ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನು ಕಡಿಮೆ ಮಾಡಬಹುದು, ಹಾಗೆ ಓಝೋನ್ ಪದರದ ವಿನಾಶವನ್ನು ಕೂಡ ತಪ್ಪಿಸಬಹುದು ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಇವತ್ತಿನ ಲಂಚ್ ಬಾಕ್ಸ್ನಲ್ಲಿ ಮಾತಾಡ್ತಾ ಹೋಗೋಣ. ಹಾಗೆ ನೀವು ಕೂಡ ಓಝೋನ್ ಪದರದ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ, ಎಷ್ಟು ತಿಳ್ಕೊಂಡಿದ್ದೀರಿ, ಹಾಗೆ ಓಝೋನ್ ಪದರದ ರಕ್ಷಣೆಗಾಗಿ ನೀವು ಹಮ್ಮಿಕೊಂಡಿರುವಂತಹ ಸಣ್ಣ ಪುಟ್ಟದ್ದಾದರೂ ಸರಿ ಮಹತ್ವದ ಚಟುವಟಿಕೆಗಳೇನು ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ನಾವಿದ್ದೇವೆ ಲಂಚ್ ಬಾಕ್ಸ್ನಲ್ಲಿ. ಹೇಳಿದೆ ಇವತ್ತು ಇಂಟರ್ನ್ಯಾಷನಲ್ ಓಜೋನ್ ಡೇ ಅಂತ. ಈ ನಿಟ್ಟಿನಲ್ಲಿ ನಾವು ಅಳವಡಿಸ್ಕೊಳ್ಬಹುದಾದಂತಹ ಸಣ್ಣ ಪುಟ್ಟ ವಿಚಾರಗಳು ಮಹತ್ತರವಾದಂತಹ ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯ ಇದೆ ಅಂತ ಹೇಳಿದೆ. ಆಗಲೇ ಹೇಳಿದ ಹಾಗೆ ಮುಖ್ಯವಾಗಿ ನಾವು ಬಳಸುವಂತಹ ವಾಹನಗಳು ಅದು ಎಮಿಟ್ ಮಾಡುವಂತಹ ಕಾರ್ಬನ್ಗಳು ನಮ್ಮ ಓಜೋನ್ ಪದರವನ್ನು ಹಾಳು ಮಾಡೋದ್ರಿಂದ ಹೆಚ್ಚಾಗಿ ನಡಿಗೆಯನ್ನು ಆಶ್ರಯಿಸೋದು ಮತ್ತು ಬೇಕಾದಾಗ ಮಾತ್ರ ನಾವು ವೆಹಿಕಲ್ಸ್ನ ಬಳಸೋದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆಯೇ ಪ್ರಕೃತಿಗೂ ಕೂಡ ಒಳ್ಳೆಯದು. ಮತ್ತು ಇನ್ನೊಂದೇನು ಅಂತಂದರೆ ಕಾರ್ ಪೂಲಿಂಗ್ ಮಾಡಬಹುದು, ಮತ್ತು ಆದಷ್ಟು ಕೂಡ ನಾವು ಸಾರಿಗೆ ವ್ಯವಸ್ಥೆ ಏನಿದೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂಥದ್ದಿರಬಹುದು. ಇವೆಲ್ಲವೂ ಕೂಡ ಬರೀ ನಮ್ಮ ಜೇಬಿಗೆ ನಮ್ಮ ಆರ್ಥಿಕತೆಗೆ ಮಾತ್ರ ಪ್ಲಸ್ ಪಾಯಿಂಟ್ ಅಲ್ಲ, ಒಟ್ಟಾರೆಯಾಗಿ ಪ್ರಕೃತಿಗೂ ಕೂಡ ಪ್ಲಸ್ ಪಾಯಿಂಟ್. ಮತ್ತು ನೀವೇನಾದರೂ ಒಂದು ಪದಾರ್ಥವನ್ನು ಕೊಂಡ್ಕೊಳ್ಬೇಕು ಅಂದರೆ ಇವತ್ತಿಗೆ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಬಹಳ ಸುಲಭದ ಕೆಲಸ ಅಂತ ನಿಮಗೆ ಅನ್ನಿಸ್ಬಹುದು. ಅದೇ ಕಾರಣಕ್ಕಾಗಿ ನೀವು ಮನೆಯ ತರಕಾರಿಯಿಂದ ಹಿಡಿದು ದೊಡ್ಡ ದೊಡ್ಡ ಐಟಮ್ಗಳವರೆಗೂ ಪ್ರತಿಯೊಂದನ್ನು ಕೂಡ ಆನ್ಲೈನಲ್ಲಿ ಶಾಪಿಂಗ್ ಮಾಡುವಂತಹ ಹವ್ಯಾಸವನ್ನು ಬೆಳೆಸ್ಕೊಂಡಿರಬಹುದು. ಆದರೆ ಇದು ಕೂಡ ಎಲ್ಲೋ ಒಂದು ಕಡೆ ಓಜೋನ್ಗೆ ಪೆಟ್ಟನ್ನು ಕೊಡ್ತಾ ಇರುತ್ತೆ. ಹೇಗೆ ಅಂತ ಹೇಳ್ತೀರಾ? ಅದಕ್ಕೆ ಪ್ಯಾಕಿಂಗ್ಗೆ ಬಳಸುವಂತಹ ಮಟೀರಿಯಲ್, ಮತ್ತು ನಿಮ್ಮ ಮನೆಯ ತನಕ ತಲುಪಿಸೋದಕ್ಕೆ ಅದು ಆಶ್ರಯಿಸುವಂತಹ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳು, ಈ ಎಲ್ಲ ಕಾರಣದಿಂದಾಗಿ ನೀವು ಮನೆಗೆ ನಿಮಗೆ ಸಹಜವಾಗಿ ಸಿಗ್ತಾ ಇದೆ ಸವಲತ್ತು ಅಂತ ಅಂದ್ಕೊಳ್ತಾ ಇರ್ತೀರಿ, ಆದರೆ ಅದರಿಂದಾಗಿ ಪ್ರಕೃತಿಯ ಮೇಲೆ ಒಂದು ಒತ್ತಡ ಬೀಳ್ತಾ ಇರುತ್ತೆ. ಆ ಕಾರಣದಿಂದ ನೀವೇ ಅಂಗಡಿಗೆ ಹೋಗಿ ಸಾಧ್ಯವಾದರೆ ನಡ್ಕೊಂಡು ಹೋಗಿ ಪದಾರ್ಥಗಳನ್ನ ತೆಗೆದುಕೊಂಡು ಬಂದರೆ ನಿಮಗೆ ನಿಮ್ಮ ಕೆಲಸ ಮಾಡಿದ್ದ ತೃಪ್ತಿಯೂ ಸಿಗತ್ತೆ, ಹಾಗೆಯೇ ಪ್ರಕೃತಿಗೂ ಕೂಡ ನೀವು ಕೊಡುಗೆ ಕೊಟ್ಟ ಹಾಗೆ ಆಗುತ್ತೆ ಅಂತ ಹೇಳಬಹುದು. ಮತ್ತು ಇದಲ್ಲದೆ ಮನೆಯಲ್ಲಿರುವಂತಹ ರೆಫ್ರಿಜರೇಟರ್ಸ್ ಇರಬಹುದು ಅಥವಾ ಎಸಿ ಇರಬಹುದು, ಇದನ್ನು ಕೂಡ ಬಹಳ ಜವಾಬ್ದಾರಿಯಿಂದ ಬಳಸೋದನ್ನು ನಾವು ಹಾಗೆಯೇ ಜವಾಬ್ದಾರಿಯಿಂದ ನಿರ್ವಹಿಸೋದನ್ನು ನಾವು ಕಲಿಬೇಕಾಗತ್ತೆ. ಯಾವುದು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರಲ್ಲ, ಸುಸ್ಥಿತಿಯಲ್ಲಿ ಇರೋದಿಲ್ಲ, ಆ ಎಲ್ಲ ಎಸಿಗಳು ಕೂಡ ವಾತಾವರಣಕ್ಕೆ ಕ್ಲೋರೋಫ್ಲೋರೋಕಾರ್ಬನ್ಸ್ನ ಬಿಡ್ತಾ ಇರತ್ತಂತೆ, ಬಿಡುಗಡೆ ಮಾಡ್ತಾ ಇರತ್ತಂತೆ. ಆ ಕಾರಣಕ್ಕಾಗಿ ಎಸಿಯನ್ನು ಸರಿಯಾಗಿ ಸುಸ್ಥಿತಿಯಲ್ಲಿ ಮೇಂಟೈನ್ ಮಾಡೋದು ಕೂಡ ನಮ್ಮ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಅಂತ ಹೇಳಬಹುದು. ಈ ರೀತಿ ಸಣ್ಣ ಪುಟ್ಟ ವಿಷಯಗಳು, ಸಣ್ಣ ಪುಟ್ಟ ಸಂಗತಿಗಳು, ಏನು ಮಹಾ ಅಂತ ಅನಿಸೋಂಥ ವಿಷಯಗಳೇ ಬಹುದೊಡ್ಡ ಪೆಟ್ಟನ್ನು ಕೊಡ್ತಾ ಇರುತ್ತೆ ಎಷ್ಟೋ ಸಲ. ಆದರೆ ಇದನ್ನೆಲ್ಲ ಕೂಡ ಸರಿ ಮಾಡಿಕೊಳ್ತಾ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಹೋದ ಹಾಗೆಲ್ಲ ಕೂಡ ನಾವು ಪ್ರಕೃತಿಗೆ ಮತ್ತಷ್ಟು ಹತ್ತಿರ ಆಗ್ತೀವಿ. ಮುಂದಿನ ತಲೆಮಾರಿಗೆ ಒಳ್ಳೆಯ ಪ್ರಕೃತಿಯನ್ನು ಉಳಿಸುವುದಕ್ಕೆ ಕೊಡುವುದಕ್ಕೆ ನಮ್ಮ ಕೈಲಾದ ಪ್ರಯತ್ನ ಮಾಡಿದ್ದೀವಿ ಅಂತ ನಾವು ಅಂದ್ಕೊಳ್ಬಹುದು. ನಿಮಗೇನನ್ಸತ್ತೆ, ನಿಮ್ಮ ಐಡಿಯಾ ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹೇಳ್ತಿದ್ದಾರೆ, ಮಾರ್ಕೆಟ್ಗೆ ಶಾಪಿಂಗ್ಗೆ ಹತ್ತಿರದಲ್ಲೇ ಏನೇ ಬೇಕಾದರೂ ವಾಕಿಂಗ್ ಮಾಡಿ ಹಾಲು ಹಣ್ಣು ತರಕಾರಿ ಎಲ್ಲ ತರಬಹುದು, ಇದರಿಂದ ನಮ್ಮ ಪ್ರಕೃತಿಗೆ ಕೊಡುಗೆ ಕೊಟ್ಟ ಹಾಗೆ ಆಗುತ್ತೆ ಅಂತ ಎಕ್ಸಾಕ್ಟ್ಲಿ ಅದೇ ಮಾತನ್ನ ಹೇಳ್ತಿದ್ದೆ ನಾನು ಕೂಡ. ಮತ್ತೆ ಯಶೋಧ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಓಜೋನ್ ಪದರದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಬೇಕು, ಇದು ಒಬ್ಬರು ಇಬ್ಬರ ಕೈಯಲ್ಲಿ ಆಗುವಂಥ ಕೆಲಸ ಅಲ್ಲ, ತಿಳಿದಿರೋರು ಮತ್ತಷ್ಟು ಜನರಿಗೆ ತಿಳಿಸುವಂತಹ ಪ್ರಯತ್ನ ಮಾಡಬೇಕು. ಇವಾಗ ನೋಡಿ ವಾಯುಮಾಲಿನ್ಯ ಅನ್ನೋದು ಎಷ್ಟು ಜಾಸ್ತಿ ಆಗಿದೆ, ನಮ್ಮನೆಯ ಹತ್ರನೂ ಕೂಡ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದೆ, ಅದು ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಉಗುಳ್ತಾ ಇರುತ್ತೆ ಅಂದರೆ ಎಷ್ಟೋ ದೂರದವರೆಗೆ ಕಾಣಿಸ್ತಾ ಇರುತ್ತೆ, ನೋಡಿದ್ರೆ ಹೊಟ್ಟೆ ಉರಿಯತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗೇ ಓಜೋನ್ ಪದರ ತೆಳ್ಳಗಾಗಿ ಸೂರ್ಯನ ಕಿರಣ ನೇರವಾಗಿ ಚರ್ಮದ ಮೇಲೆ ಬಿದ್ದರೆ ಸುಟ್ಟಂತೆ ಆಗಬಹುದು, ವಾಹನ ಕಾರ್ಖಾನೆಗಳ ಹೊಗೆಯಿಂದ ಹಾಗೆಯೇ ವಾಯುಮಾಲಿನ್ಯವಾಗಿ ಓಜೋನ್ ಪದರ ಹಾಳಾಗುತ್ತೆ, ವಾಯುಮಾಲಿನ್ಯ ಕಡಿಮೆಯಾದರೆ ಓಜೋನ್ ಪದರ ಸೂರ್ಯಕಿರಣವನ್ನು ಫಿಲ್ಟರ್ ಮಾಡಿ ಬಿಡತ್ತೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ ಹರೀಶ್ ಅವರು. ಹೌದು, ಇವೆಲ್ಲವನ್ನು ಕೂಡ ನಾವು ಎಷ್ಟೋ ಸಲ ನಮ್ಮ ಶಾಲೆಯ ಪಠ್ಯಗಳಲ್ಲಿ ಓದ್ತೀವಿ, ಮರೆತು ಹೋಗಿರ್ತೀವಿ. ಪ್ರತಿನಿತ್ಯದ ನಮ್ಮ ಕೆಲಸ ಕಾರ್ಯ, ನಮ್ಮ ವೃತ್ತಿ, ಕುಟುಂಬ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಮಾಡ್ತಾ ಎಷ್ಟೋ ಸಲ ನಾವು ಬರೀ ಸ್ವಾರ್ಥಿಗಳಾಗಿ ನಮ್ಮ ಬಗ್ಗೆ ಅಷ್ಟೇ, ನಮ್ಮ ಕೆಲಸದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನಮಗೆ ಸಿಕ್ಕಂತಹ ಶಿಕ್ಷಣ ಇರಬಹುದು, ತಿಳ್ಕೊಂಡಿರುವಂತಹ ವಿಚಾರಗಳಿರಬಹುದು, ಅದನ್ನು ಅಪ್ಲೈ ಮಾಡೋದ್ರಲ್ಲಿ ಸೋಲ್ತಾ ಇರ್ತೀವಿ. ನಮ್ಮ ಹತ್ರ ಮಾಸ್ಟರ್ಸ್ ಇರಬಹುದು ಅಥವಾ ಅದಕ್ಕೂ ಹೆಚ್ಚಿನ ಓದು ಇರಬಹುದು, ವಿದ್ಯೆ ಇರಬಹುದು, ಪ್ರತಿಯೊಂದು ಇರಬಹುದು. ಆದರೆ ಪ್ರಕೃತಿಯ ಹತ್ತಿರ ನಾವು ನಮ್ಮ ವಿದ್ಯೆಯನ್ನು, ನಮ್ಮ ಅಂತಸ್ತು ಅಧಿಕಾರವನ್ನು ಪಕ್ಕದಲ್ಲಿ ಇಟ್ಟು ವರ್ತಿಸಬೇಕಾಗತ್ತೆ. ಆವಾಗ ನಾವು ನಿಸರ್ಗವನ್ನು ನೋಡಿ ಕಲಿಬೇಕಾಗತ್ತೆ. ಪ್ರಾಣಿ ಪಕ್ಷಿಗಳು ಯಾವುದೇ ಒಂದು ಶಾಲೆಗೆ ಹೋಗಿಲ್ಲ, ಯಾರೂ ಕೂಡ ಅದಕ್ಕೆ ಪಾಠ ಹೇಳಿಕೊಟ್ಟಿಲ್ಲ, ಆದರೆ ಅದು ನಮ್ಮ ಪ್ರಕೃತಿಯನ್ನು, ನಮ್ಮ ಪರಿಸರವನ್ನು ಚೆನ್ನಾಗಿಯೇ ಇಡುತ್ತೆ. ಹಾಳು ಮಾಡೋದೇನಿದ್ರೂ ಕೂಡ ಮನುಷ್ಯ. ಯಾವತ್ತಾದರೂ ನಿಮ್ಗೆ ಹೀಗೆ ಅನಿಸಿದ್ಯಾ, ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಲಂಚ್ ಬಾಕ್ಸ್ನಲ್ಲಿ ಇಂಟರ್ನ್ಯಾಷನಲ್ ಓಜೋನ್ ಡೇ ಪ್ರಯುಕ್ತ ಓಜೋನ್ನ ಕುರಿತಾಗಿ ಹಾಗೆಯೇ ನಾವು ಏನು ಕೆಲಸ ಮಾಡಬಹುದು ಅನ್ನೋದ್ರ ಕುರಿತಾಗಿ ಒಂದು ಸಣ್ಣ ಮಾತುಕತೆ ನಡೀತು ನಮ್ಮ ನಿಮ್ಮ ಮಧ್ಯೆ. ಸುಧಾ ಬೂದಿಹಾಳ್ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನೀವು ತಗೊಂಡಿರುವಂಥ ಟಾಪಿಕ್ ತುಂಬಾನೇ ಚೆನ್ನಾಗಿದೆ. ಇವತ್ತಂತೂ ಎಂಥ ಕಾಲದಲ್ಲಿ ಇದ್ದೀವಿ ಅಂದರೆ ಮನೆ ಪಕ್ಕದಲ್ಲೇ ಅಂಗಡಿ ಇದ್ರೂ ಕೂಡ 5 ರೂಪಾಯಿ ಕೊತ್ತಂಬರಿ ಸೊಪ್ಪು ತರೋದು ಕೂಡ ಮನೇಲಿರೋ ಒಬ್ಬರು ಎದ್ದು ಹೋಗೋದಿಲ್ಲ. ಪ್ರತಿಯೊಂದನ್ನು ಕೂಡ ಮನೆ ಬಾಗಿಲಿಗೆ ತರಿಸ್ಕೊಳ್ತಾ ಇದ್ದೀವಿ. ಆದರೆ ಇದು ಬರೀ ನಮಗೆ ಆರ್ಥಿಕವಾಗಿ ಮಾತ್ರ ಪೆಟ್ಟು ಕೊಡ್ತಾ ಇಲ್ಲ, ಜೊತೆಯಾಗಿ ಪ್ರಕೃತಿಗೂ ಕೂಡ ಪೆಟ್ಟು ಕೊಡ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ತುಂಬ ಒಳ್ಳೆಯ ಕಾರ್ಯಕ್ರಮ ಇದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಹಾಗೆ ನಾವು ತೆಗೆದುಕೊಳ್ಳುವಂತಹ ಸಣ್ಣ ಪುಟ್ಟ ನಿರ್ಧಾರಗಳು, ಸಣ್ಣ ಪುಟ್ಟ ಮಾರ್ಪಾಡುಗಳು ಬಹುದೊಡ್ಡ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಇದೆ. ನಾವು ಪ್ರತಿ ಸಲ ಇದನ್ನು ಒಂದು ಎಕ್ಸ್ಕ್ಯೂಸ್ ಮಾಡ್ಕೊಳ್ತೀವಿ, ನಾನೊಬ್ಳು ಮಾಡಿದ್ರೆ ಏನಾಗುತ್ತೆ ಅಂತ. ಆದರೆ ಈ ರೀತಿ ಒಬ್ಬೊಬ್ಬರಾದಿಯಾಗಿ ಪ್ರತಿಯೊಬ್ಬರು ಮಾಡೋದಕ್ಕೆ ಶುರು ಮಾಡಿದ್ರೆ ಎಂತಹ ಬದಲಾವಣೆಯನ್ನಾದರೂ ಕೂಡ ನಾವು ತರಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಪ್ರಕೃತಿಯ ಕುರಿತು ನಾವು ನಿಷ್ಠರಾಗಿರೋಣ, ಹಾಗೆಯೇ ಪ್ರೀತಿಯನ್ನು ಬೆಳೆಸಿಕೊಳ್ಳೋಣ. ಸಣ್ಣ ಪುಟ್ಟ ಬದಲಾವಣೆಯೊಂದಿಗೆ ಈ ಪ್ರಕೃತಿಯನ್ನು ರಕ್ಷಿಸೋಣ, ಮುಂದಿನ ತಲೆಮಾರಿಗೆ ಉಳಿಸ್ಕೊಡೋಣ ಅಂತ ಹೇಳ್ತಾ ಇವತ್ತಿನ ಲಾಂಚ್ ಬಾಕ್ಸ್ ಕಾರ್ಯಕ್ರಮ ಮುಗಿತಾ ಇದೆ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. 8ನೇ ಅಂತಾರಾಷ್ಟ್ರೀಯ ತೆರಿಗೆ ಸಮ್ಮೇಳನಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಯುಪಿಐ ವಹಿವಾಟಿಗೆ ತೆರಿಗೆ ವಿಚಾರ, ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಖಂಡನೆ. ಮಿಮ್ಸ್ ಜಾಗ ಅತಿಕ್ರಮಣ ಕುರಿತಂತೆ ಕೂಡಲೇ ಸಮಸ್ಯೆ ಇತ್ಯರ್ಥಕ್ಕೆ ಸಚಿವ ಚೆಲುವರಾಯಸ್ವಾಮಿ ಜಿಲ್ಲಾಡಳಿತಕ್ಕೆ ಸೂಚನೆ. ಚಾಮರಾಜನಗರದಲ್ಲಿ ಮುಂದುವರೆದ ಹುಲಿ ಸೆರೆ ಕಾರ್ಯಾಚರಣೆ, ಜಮೀನುಗಳಿಗೆ ತೆರಳದಂತೆ ಅರಣ್ಯಾಧಿಕಾರಿಗಳು ರೈತರಿಗೆ ಸೂಚನೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ತೆರಿಗೆಗೆ ಸಂಬಂಧಿಸಿದ ಪ್ರಸ್ತಾವನೆಗಳು ಕೇವಲ ದರ ಕಡಿತ ವಿನಾಯಿತಿ ಅಥವಾ ರಿಯಾಯಿತಿಗಳನ್ನು ಕೋರುವುದಕ್ಕೆ ಸೀಮಿತವಾಗದೆ ರಾಷ್ಟ್ರದ ಹಿತಾಸಕ್ತಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ತೆರಿಗೆ ಸಂಶೋಧನೆ ಮತ್ತು ವಿಶ್ಲೇಷಣಾ ಪ್ರತಿಷ್ಠಾನ ಆಯೋಜಿಸಿದ್ದ ನವಯುಗದ ತೆರಿಗೆ ಪದ್ಧತಿ ಕುರಿತ 2 ದಿನಗಳ ಸಮ್ಮೇಳನವನ್ನು ಅವರು ಉದ್ಘಾಟಿಸಿದರು. ಸ್ವತಂತ್ರ ತೆರಿಗೆ ನೀತಿ ಸಂಶೋಧನೆಯನ್ನು ಸಾರ್ವಜನಿಕ ಚರ್ಚೆಯ ನಿಯಮಿತ ಭಾಗವನ್ನಾಗಿ ಮಾಡುವಂತೆ ಅವರು ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಚಿಂತಕರಿಗೆ ಕರೆ ನೀಡಿದ್ದಾರೆ. ತೆರಿಗೆ ಸಂಶೋಧನೆಯು ಸರ್ಕಾರದ ಬೊಕ್ಕಸಕ್ಕೆ ಉಂಟಾಗುವ ಪ್ರತಿ ಆದಾಯದ ನಷ್ಟಕ್ಕೂ ಕಾರ್ಯಸಾಧ್ಯವಾದ ಪರ್ಯಾಯಗಳನ್ನು ಸೂಚಿಸುವಂತಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ.
1: Year after year, a very large part of the representation eventually comes down to 3 requests. Reduce a rate, provide an exemption or grant a concession. Here is a provision that no longer serves the tax system and ought to be removed even though we presently benefit from it. The question should not only be what should my sector get in this year's budget, but the large

0: ಪರಿಶಿಷ್ಟ ಸಮುದಾಯದ ನಾಯಕ ಎಂಬ ಕಾರಣಕ್ಕೆ ಸತೀಶ್ ಜಾರಕಿಹೊಳಿಯವರನ್ನು ಎರಡು ಬಾರಿ ಗುರಿಯಾಗಿಸಿ ಇಡಿ ದಾಳಿ ನಡೆಸಿದೆ ಎಂದು ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರದ ಮುಂದೆ ತಲೆಬಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಾಗ ಅತಿಕ್ರಮಣ, ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಹಾಗೂ ಅನಧಿಕೃತ ವಿದ್ಯುತ್ ಸಂಪರ್ಕ ಜಾಲದ ವಿರುದ್ದ ಪ್ರತಿಭಟನೆ ನಡೆಸುತ್ತಿದ್ದ ಹೋರಾಟಗಾರರ ಮನವಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸ್ಪಂದಿಸಿದ್ದಾರೆ. ಕೂಡಲೇ ಸಮಸ್ಯೆ ಇತ್ಯರ್ಥಕ್ಕೆ ಜಿಲ್ಲಾಧಿಕಾರಿಗೆ ಗಡುವು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ನಡೆಸುತ್ತಿದ್ದ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಸಚಿವ ಚೆಲುವರಾಯಸ್ವಾಮಿ ಅವರ ಭರವಸೆಯ ಮೇರೆಗೆ ಹಿಂಪಡೆದಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಬೆಂಗಳೂರಿನಲ್ಲಿ ಶೀಘ್ರವೇ ಉನ್ನತ ಮಟ್ಟದ ಸಭೆ ನಡೆಸಿ ನವೆಂಬರ್ ಅಥವಾ ಡಿಸೆಂಬರ್ ಅಂತ್ಯದೊಳಗೆ ಕಾನೂನು ಚೌಕಟ್ಟಿನಲ್ಲಿ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಹಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿ ದಾಳಿಗೆ ರೈತ ಬಸವಣ್ಣ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯ ಸಿಬ್ಬಂದಿ ಹುಲಿ ಸೆರೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ನಿನ್ನೆಯಿಂದಲೂ ಜಮೀನಿನಲ್ಲೇ ಬೀಡು ಬಿಟ್ಟಿರುವ ಅರಣ್ಯ ಸಿಬ್ಬಂದಿ ಹುಲಿ ಹೆಜ್ಜೆ ಗುರುತಿನ ಮೂಲಕ ಹುಲಿ ಇರುವಿಕೆ ಸ್ಥಳ ಪತ್ತೆ ಹಚ್ಚುತ್ತಿದ್ದಾರೆ. ಡ್ರೋಣ್ ಹಾಗೂ ಥರ್ಮಲ್ ಡ್ರೋಣ್ ಶ್ವಾನದಳದ ಮೂಲಕ ಕಾರ್ಯಾಚರಣೆ ನಡೆಸುತ್ತಿದ್ದು ಇದುವರೆಗೂ ಹುಲಿ ಸುಳಿವು ಸಿಕ್ಕಿಲ್ಲ. ಕಬ್ಬಿನ ಗದ್ದೆಯೊಳಗೆ ಆಯಕಟ್ಟಿನ ಸ್ಥಳದಲ್ಲಿ ಕೊಟ್ಟಿಗೆ ಮಾದರಿ ಬೋನ್ ಅಳವಡಿಸಲಾಗಿದೆ. 50ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸುತ್ತಮುತ್ತಲಿನ ಜಮೀನುಗಳಿಗೆ ರೈತರು ತೆರಳದಂತೆ ಅರಣ್ಯಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ಮುಂದಿನ 24-48 ಗಂಟೆಗಳಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ದೊಮ್ಮಲೂರು ಪ್ರದೇಶದಲ್ಲಿ ಸೇನಾ ಆವರಣದ ಗೋಡೆಯೊಂದು ಕುಸಿದು ಬಿದ್ದು 3 ಹಸುಗಳು ಸಾವನ್ನಪ್ಪಿವೆ. ಹಸುಗಳ ಮಾಲೀಕ ಮುನಿರಾಜು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನೈಋತ್ಯ ಮುಂಗಾರು ಮತ್ತು ವಾಯುಭಾರ ಕುಸಿತದಿಂದಾಗಿ ರಾಜ್ಯದ ಕರಾವಳಿ, ಮಲೆನಾಡು ಮತ್ತು ಒಳನಾಡು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದೆ. ಉಡುಪಿ, ದಕ್ಷಿಣ ಕನ್ನಡ, ಕಾರವಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೇಂದ್ರ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ಕಡಲ ತೀರಗಳನ್ನು ಸ್ವಚ್ಛಗೊಳಿಸಲು ಮತ್ತು ಸಾಗರ ಸಂರಕ್ಷಣೆಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಇದೇ 19ಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅಭಿಯಾನದ ಸಂಯೋಜಕ ಡಾ ಜಗನ್ನಾಥ ರಾಥೋಡ್, ಕಡಲ ತೀರಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಇತರೆ ಕಸದ ಶೇಖರಣೆಯನ್ನು ಕಡಿಮೆ ಮಾಡುವುದು ಮತ್ತು ಸಾಗರದ ಆರೋಗ್ಯವನ್ನು ಕಾಪಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ.
4: ದಿನಾಂಕ 19/9/2026 ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷದ ಒಂದು ಸ್ಲೋಗನ್ ಏನಂದ್ರೆ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ. ನಮ್ಮ ಭಾರತ ಸರ್ಕಾರವು ಸುಮಾರು 9 ಬೀಚ್ಗಳಲ್ಲಿ 19 ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದೆ. ಮುಖ್ಯವಾಗಿ ಎಲ್ಲರಿಗೊಂದು ಜಾಗೃತಿಯನ್ನು ಮೂಡಿಸೋದು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬಳಸದೇ ಇರೋಂಗೆ ಜನರಲ್ಲಿ ಒಂದು ತಿಳುವಳಿಕೆ ಮೂಡಿಸೋದು, ಮತ್ತೆ ಈ ವೇಸ್ಟ್ ಅನ್ನ ಜನರೇಟ್ ಮಾಡ್ತೀವಿ ನಾವು ಅದರ ಮೂಲದಲ್ಲೇನೆ ಬೇಸಿಕ್ ಲೆವೆಲ್ ಅಲ್ಲಿ ಅದನ್ನ ಸೆಗ್ರಿಗೇಷನ್ ವಿಂಗಡಣೆ ಮಾಡಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡೋದು.
0: ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ನೂತನವಾಗಿ ನೇಮಕವಾಗಿರುವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೊಂದಿಗೆ ಸಭೆ ನಡೆಸಿದರು. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನೂತನವಾಗಿ ಜಿಲ್ಲಾಧ್ಯಕ್ಷರು ನೇಮಕಗೊಂಡಿದ್ದು ಅವರಿಗೆ ಮಾರ್ಗದರ್ಶನ ನೀಡಲು ಹೈಕಮಾಂಡ್ ನಾಯಕರು ಸಭೆ ಕರೆದಿದ್ದಾರೆ ಎಂದು ತಿಳಿಸಿದ್ದಾರೆ. ನಾಳೆಯಿಂದ 3 ದಿನಗಳ

0: ಕಾಲ ಕಲಬುರಗಿ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳ ಪ್ರವಾಸ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕಲಬುರಗಿ ಪ್ರವಾಸದ ವೇಳೆ ಬರ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ನವದೆಹಲಿಯ ಇಂಡಿಯನ್ ಸೊಸೈಟಿ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಹಾಗೂ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ನಾಳೆಯಿಂದ 19ರವರೆಗೆ ಬೆಂಗಳೂರಿನ ಹೆಸರಘಟ್ಟದಲ್ಲಿ ದ್ವೀಪಕಲ್ಪ ಭಾರತದ ಸಸ್ಯತಳಿ ಸಂಪನ್ಮೂಲಗಳ ಸದ್ಬಳಕೆ ಕುರಿತ ರಾಷ್ಟೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ಪಶ್ಚಿಮ ಮತ್ತು ಪೂರ್ವಘಟ್ಟಗಳು, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಪರಿಸರ ವ್ಯವಸ್ಥೆಗಳ ಕುರಿತಂತೆಯೂ ಚರ್ಚೆ ನಡೆಯಲಿದೆ. ಈ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಹಗಲು ಹೊತ್ತಿನಲ್ಲೇ 7 ಗಂಟೆಗಳ ಕಾಲ ಗುಣಮಟ್ಟದ ಮತ್ತು ಸಮರ್ಪಕ ವಿದ್ಯುತ್ ನೀಡುವ ಕೇಂದ್ರದ ಮಹತ್ವಾಕಾಂಕ್ಷೆಯ ಕುಸುಮ್ ಘಟಕ ಸಿ ಯೋಜನೆಯಡಿ 28 ಕಾಮಗಾರಿಗಳು ಅನುಮೋದನೆಗೊಂಡಿದ್ದು 11 ಕಾಮಗಾರಿಗಳು ಪೂರ್ಣಗೊಂಡು 80 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಕುಸುಮ್ ಘಟಕ ಸಿ ಯೋಜನೆ ಈ ಭಾಗದ ರೈತರಿಗೆ ವರದಾನವಾಗಿ ಸೌರೀಕರಣದ ಮೂಲಕ ದೊರೆಯುತ್ತಿರುವ ವಿದ್ಯುತ್ ಹಗಲು ಹೊತ್ತಿನಲ್ಲೇ ತಡೆಯಿಲ್ಲದೆ 7 ಗಂಟೆಗಳ ಕಾಲ ಲಭ್ಯವಾಗುವ ಮೂಲಕ ರೈತರಲ್ಲಿ ಭರವಸೆ ಮೂಡಿಸಿದೆ. ಈ ಯೋಜನೆಯಡಿ ಜಿಲ್ಲೆಯ 680 ಅಧಿಕ ಎಕರೆ ಭೂಮಿಯಲ್ಲಿ ಸೋಲಾರ್ ಫಲಕಗಳನ್ನು ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಇದರಿಂದ ಒಟ್ಟು 208 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಯ ಗುರಿ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 8ನೇ ಅಂತಾರಾಷ್ಟೀಯ ತೆರಿಗೆ ಸಮ್ಮೇಳನಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಯುಪಿಐ ವಹಿವಾಟಿಗೆ ತೆರಿಗೆ ವಿಚಾರ, ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಖಂಡನೆ. ಮಿಮ್ಸ್ ಜಾಗ ಅತಿಕ್ರಮಣ ಕುರಿತಂತೆ ಕೂಡಲೇ ಸಮಸ್ಯೆ ಇತ್ಯರ್ಥಕ್ಕೆ ಸಚಿವ ಚಲುವರಾಯಸ್ವಾಮಿ ಜಿಲ್ಲಾಡಳಿತಕ್ಕೆ ಸೂಚನೆ. ಚಾಮರಾಜನಗರದಲ್ಲಿ ಮುಂದುವರೆದ ಹುಲಿಸೆರೆ ಕಾರ್ಯಾಚರಣೆ, ಜಮೀನುಗಳಿಗೆ ತೆರಳದಂತೆ ಅರಣ್ಯಾಧಿಕಾರಿಗಳು ರೈತರಿಗೆ ಸೂಚನೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ
2: ಮ್ಯೂಸಿಕ್ ರಿಯಾರ್ಡ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಎವರ್ಗ್ರೀನ್ ಹಾಡುಗಳನ್ನ ಕೇಳಿಸುವಂತಹ ಸಮಯ ಯಾವತ್ತಿಗೆ ಕೇಳಿದ್ರು ಕೂಡ ಇಷ್ಟವಾಗುವಂತಹ ಗೀತೆಗಳು ಇದೀಗ ನಿಮ್ಮ ಜೊತೆಯಾಗ್ತಾ ಇದೆ. ಮೊದಲಿಗೆ ಚಂದು ಚಿತ್ರದಿಂದ ಅವಳ ಒಲವನಗೆ ಅನ್ನುವಂತಹ ಗೀತೆ. ಸುದೀಪ್, ಸೋನಿಯಾ ಅವರೆಲ್ಲ ಕೂಡ ನಟಿಸಿದಂತಹ ಚಿತ್ರ ನೆನಪಿರುತ್ತೆ ನಿಮಗೆ. ರಾಜೇಶ್ ಕೃಷ್ಣನ್ ಅವರ ವಾಯ್ಸಲ್ಲಿದೆ, ಅನಂತ್ ಕುಮಾರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು. ಇದಾದ ನಂತರ ಮನಸ್ಸೇ ಮನಸ್ಸೇ ಅನ್ನುವಂತಹ ಗೀತೆ ನಿಮಗಾಗಿ ಕೇಳಿಸ್ತಾ ಇದ್ದೀವಿ. ಸಾರಥಿ ಚಿತ್ರದಿಂದ ವಿಜಯಪ್ರಕಾಶ್ ಮತ್ತು ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ ಇರುವಂತಹ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ. ಎರಡೂ ಗೀತೆಗಳು ಕೂಡ ಒಂದಾದ ಮೇಲೆ ಒಂದರಂತೆ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. 2:50 ಆಗಿದೆ. ಇದೀಗ ಮತ್ತೆರಡು ಗೀತೆಗಳನ್ನ ಕೇಳಿಸುವಂತಹ ಟೈಮ್. ಪ್ರೀತಿಯ ನಿನ್ನ ವಿಳಾಸವನ್ನ ಅನ್ನುವಂತಹ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಮುಂದಕ್ಕೆ ಮನಸ್ಸೆಲ್ಲ ನೀನೇ ಚಿತ್ರದ ಹಾಡಿದು ರಾಜೇಶ್ ಕೃಷ್ಣನ್, ಹಾಗೆ ಸ್ವರ್ಣಲತಾ ಅವರ ವಾಯ್ಸ್ ಅಲ್ಲಿ ದೇವಿ ಮನೋಹರ್ ಅವರ ಸಾಹಿತ್ಯ ಇರುವಂತಹ ಗೀತೆ, ರವಿರಾಜ್ ಅವರ ಕಂಪೋಸಿಷನ್. ಇದಾದ ಮೇಲೆ ಬಾ ನಗು ನನ್ನೊಂದಿಗೆ ಅನ್ನುವಂತಹ ಗೀತೆ ಹೊಂಗನಸು ಚಿತ್ರದಿಂದ ಕೇಳಿ ಬರುತ್ತೆ. ಚಿತ್ರ ಹಾಗೇನೆ ವಿಜಯ್ ಎಸ್ ದಾಸ್ ಅವರ ವಹಿಸಲಿದೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ ಎಂ ರಾಯಂಪುರದಲ್ಲಿ 2:30 ಟೈಮ್ನಲ್ಲಿ ಎಲ್ಲರಿಗೂ ಒಳ್ಳೆ ನಿದ್ದೆ ಹತ್ತುವಂಥ ಟೈಮು. ಮಾತು ಕಮ್ಮಿ, ಹಾಡು ಜಾಸ್ತಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 3:06 ಆಗ್ತಾ ಇದೆ. ಈಗ ಕೇಳಿ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಇದೀಗ ಹೊಂ ಬಿಸಿಲಿನ ಹೊತ್ತಿನಲ್ಲಿ ಪ್ರಶ್ನೆಗಳಂತೂ ಸಿದ್ಧವಾಗಿದೆ, ಹಾಗೆ ನಾನು ಕೂಡ ಕೇಳೋದಕ್ಕೆ ಸಿದ್ಧವಾಗಿದ್ದೀನಿ. ಉತ್ತರ ಕೊಡೋದಕ್ಕೆ ನಿಮ್ಮ ಕಡೆಯಿಂದ ಗ್ರೀನ್ ಸಿಗ್ನಲ್ ಬರೋದನ್ನ ಕಾಯ್ತಾ ಇರಲ್ಲ. ಪ್ರಶ್ನೆ ಹೇಳ್ಬಿಡ್ತೀವಿ, ನೀವೇನೆ ಬೇಗ ಬೇಗ ಉತ್ತರವನ್ನು ಕಳಿಸ್ಬೇಕು. ಮತ್ತೆ ನನ್ನ ಹೆಸರು ಮೊದಲಿಗೆ ಹೇಳಲಿಲ್ಲ, ನನ್ನ ಹೆಸರು ಕೊನೆಯಲ್ಲಿ ಹೇಳಿದ್ರಿ, ಇದೆಲ್ಲ ಜಗಳಕ್ಕೆ ಅವಕಾಶನೇ ಇಲ್ಲ ಆಯ್ತಾ. ನಿಮ್ಮ ನೆಟ್ವರ್ಕ್ ಎಷ್ಟು ಕೋಆಪರೇಟ್ ಮಾಡುತ್ತೆ ಅಷ್ಟು ಫಾಸ್ಟಾಗಿ ನಮಗೆ ನಿಮ್ಮ ಉತ್ತರಗಳು ತಲುಪತ್ತೆ. ನೀವು ಬೇಗಲೇ ಉತ್ತರ ಕಳಿಸಿರಬಹುದು, ಆದರೆ ನಿಮಗಿಂತ ಮುಂಚಿತವಾಗಿ ಮತ್ತಿನ್ನೊಬ್ಬರು ಉತ್ತರ ಕಳಿಸಬಹುದು, ಅಥವಾ ಅವರ ನೆಟ್ವರ್ಕ್ ಅವರಿಗೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿರಬಹುದು. ಹಾಗಾಗಿ ಈ ತರಹ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಜಾರು ಮಾಡಿಕೊಳ್ಳದೆ ಖುಷಿ ಖುಷಿಯಾಗಿ ಈ ಅರ್ಧ ಗಂಟೆಯ ಹೊತ್ತು ನಮ್ಮ ಜೊತೆ ಆಟಾಡೋದಕ್ಕೆ ನೀವು ರೆಡಿಯಾಗಿರಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೇಗಿದೆ ನೋಡಿ, ಸಾಯಿಸುತೆ ಅವರ ಕಾದಂಬರಿ ಆಧರಿಸಿ ಬಂದ ಈ ಚಿತ್ರದಲ್ಲಿ ವಿಷ್ಣುವರ್ಧನ್, ಆರತಿ, ಮಾನು, ಲೀಲಾವತಿ, ಸುಂದರಕೃಷ್ಣ ಅರಸ್ ಮುಂತಾದವರು ತಾರಾಗಣದಲ್ಲಿ ಇದ್ರು. 1983 ತೆರೆಕಂಡಂತಹ ಈ ಚಿತ್ರದ ಹೆಸರೇನು ಅಂತ ನೀವು ನಮಗೆ ಹೇಳಬೇಕು. ಸಾಯಿಸುತೆ ಅವರ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಚಿತ್ರ. ಮತ್ತಿನ್ನೊಂದು ಹಿಂಟ್ ಕೊಡೋದೇನು ಅಂದರೆ, ಕಾದಂಬರಿಯ ಹೆಸರನ್ನೇ ಚಿತ್ರದ ಹೆಸರಾಗಿ

ಆಕಾಶವಾಣಿ ಎಫ್ಎಂ ರಾಯ್ಮೋದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದಾರೆ ಅಂದರೆ ದಿಲೀಪ್ ಕಲ್ಯಾಣ್ಕರ್, ನೇತ್ರಾ, ಬಾಬಾ ಕಲ್ಯಾಣ್, ಸುಬ್ರಹ್ಮಣ್ಯ, ಜಯಂತ್, ಹೊನ್ನೂರು, ಅಲಿ, ರೇಖಾ, ಸುಧಾಮೂರ್ತಿ, ಮಹಾದೇವಿ, ವಿಲ್ಫ್ರೆಡ್ ಭೈರತಿ, ಹಾಗೆ ಎನ್ ಜಿ ಬಸವರಾಜ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು ಮತ್ತು ಬೇಗ ತಲುಪಿತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸಾಯಿಸುತ್ತೆ ಅವರ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಚಿತ್ರ ವಿಷ್ಣುವರ್ಧನ್, ಮಾನು, ಲೀಲಾವತಿ, ಸುಂದರಕೃಷ್ಣ ಅರಸ್ ಮುಂತಾದವರು ನಟಿಸಿದ್ರು ಅಂತ ಹೇಳಿದೆ. 1983 ತೆರೆಕಂಡಂತಹ ಚಿತ್ರ ಅಂತ ಒಂದು ಹಿಂಟ್ ಕೂಡ ಕೊಟ್ಟಿದೆ, ಮತ್ತೆ ಕಾದಂಬರಿಯ ಹೆಸರೇ ಚಿತ್ರದ ಹೆಸರು ಅಂತ ಕೂಡ ಹೇಳಿದೆ. ಇಷ್ಟೆಲ್ಲ ಹೇಳಿದ ಮೇಲೆ ಸರಿ ಉತ್ತರನೇ ಬರಬೇಕಿತ್ತು, ಮತ್ತು ಸರಿ ಉತ್ತರ ಗಂಧರ್ವಗಿರಿ ಅಂತಾಗಿತ್ತು. ಆಲ್ಮೋಸ್ಟ್ 95% ಜನ ಗಂಧರ್ವಗಿರಿ ಅಂತ ಸರಿಯಾದಂತಹ ಉತ್ತರವನ್ನೇ ಕಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲತೆ. ಮತ್ತಷ್ಟು ಪ್ರಶ್ನೆಗಳಿದೆ, ಖಂಡಿತ ನಿರಾಶೆ ಹೊಂದಬೇಡಿ.

ಇವತ್ತೇನಾದರೂ ಸರಿಯಾದಂತಹ ಉತ್ತರ ಮೊದಲೇ ಪ್ರಶ್ನೆಗೆ ಕಳಿಸಿ. ನಿಮ್ಮ ಉತ್ತರ, ನಿಮ್ಮ ಹೆಸರನ್ನು ನಾನು ಹೇಳಿಲ್ಲ ಅನ್ನೋ ಹಾಗಿದ್ರೆ, ಯಾಕೆಂದರೆ ಇನ್ನು ಮೂರು ಪ್ರಶ್ನೆಗಳು ದಾರಿಯಲ್ಲಿದೆ. ಆಯಿತಾ, ಎರಡನೇ ಪ್ರಶ್ನೆ ಹೇಗಿದೆ ನೋಡಿ. ಮನಮೋಹನ್ ದೇಸಾಯಿ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಹಿಂದಿಯ ಈ ಚಿತ್ರದಲ್ಲಿ ರಾಜೇಶ್ ಖನ್ನಾ ಹಾಗೆ ಮಮತಾಜ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು. ಮುಂದೆ ಇದು ತೆಲುಗಿನಲ್ಲಿ ನೇರಂ ನಾದಿಕಾದು ಆಕಲಿದಿ ಅಂತ ರೀಮೇಕ್ ಕೂಡ ಆಯಿತು. ಹಿಂದಿ ಚಿತ್ರದ ಹೆಸರೇನು ಅಂತ ನನ್ನ ಪ್ರಶ್ನೆ. ಮನಮೋಹನ್ ದೇಸಾಯಿ ಅವರು ನಿರ್ದೇಶನದಲ್ಲಿ ಬಂದಂತಹ ಚಿತ್ರ ಇದು. ರಾಜೇಶ್ ಖನ್ನಾ ಹಾಗೆ ಮಮತಾಜ್ ಅವರು ನಟಿಸಿದ್ರು. ಮತ್ತಿನ್ನೊಂದು ವಿಶೇಷ ಏನು ಅಂದರೆ, ಇದು ಬ್ಲಾಕ್ ಬಸ್ಟರ್ ಸಿನಿಮಾ ಆಯಿತು. ಮುಂದಕ್ಕೆ ಇದೇ ಫಾರ್ಮುಲಾ ಬೇಸ್ಡ್ ಎಷ್ಟೋ ಸಿನಿಮಾಗಳು ಬರ್ತಾ ಹೋಯಿತು. ಆಯಿತಾ, ತೆಲುಗಿನಲ್ಲಿ ಈ ಸಿನಿಮಾ ನೇರಂ ನಾದಿಕಾದು ಆಕಲಿದಿ ಅಂತ ಹೇಳಿ ರೀಮೇಕ್ ಕೂಡ ಆಗಿತ್ತು. ಸೊ ಹಿಂದಿ ಚಿತ್ರದ ಹೆಸರೇನು ಅಂತ ಕೇಳಿದ್ದೀನಿ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. ಆಯಿತಾ, 9480900101 3 ನಮ್ಮ ವಾಟ್ಸಪ್ ಸಂಖ್ಯೆ. ಚಂದದ ಹಾಡುಗಳಂತೂ ನಿಮ್ಮ ಜೊತೆಯಾಗಿ ಇರುತ್ತೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂದರೆ ವಾಣಿ, ಪದ್ಮಶ್ರೀ, ಶ್ರೀಲಕ್ಷ್ಮಿ, ಗುರುರಾಜ್, ಗುರುರಾಜ್ ಹಾಗೆ ಮಹೇಂದ್ರ, ಜಾಫರ್, ಸೇವಾಶ್ರಮ, ಹ್ಯಾಬಿಲ್, ರಾಘವೇಂದ್ರ, ದೇವಿ ಸಿಂಗ್, ನಾಗರಾಜ್, ನಂಗಲಿ, ಇಷ್ಟು ಜನರ ಉತ್ತರ ಸರಿಯಾಗಿದ್ದು ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ, ಪ್ರಶ್ನೆಯನ್ನು ಪೂರ್ತಿ ಕೇಳಿಸ್ಕೋಬೇಕಾಗಿತ್ತು. ಸೆಕೆಂಡ್ ಪಾರ್ಟ್ ಆಫ್ ದಿ ಪ್ರಶ್ನೆಗೆ ನೀವು ಗಮನ ಕೊಡಲಿಲ್ಲ ಅಂತಂದರೆ ತುಂಬ ಜನ ತಪ್ಪು ಉತ್ತರ ಕಳಿಸೋ ಹಾಗೆ ಆಯಿತು. ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಮನಮೋಹನ್ ದೇಸಾಯಿ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಹಿಂದಿ ಚಿತ್ರದಲ್ಲಿ ರಾಜೇಶ್ ಖನ್ನಾ ಹಾಗೆ ಮಮತಾಜ್ ಮುಖ್ಯ ಭೂಮಿಕೆಯಲ್ಲಿ ಇದ್ರು ಅಂತ ಹೇಳಿದ್ದೆ. ಇದನ್ನು ಕೇಳಿದ ತಕ್ಷಣ ಸಚ್ಚಾ ಜೂಟಾ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಿ. ಹೌದು, ಅದರಲ್ಲೂ ಕೂಡ ಈ ಮೂರು ಜನ ಇದ್ರು ಸರಿ. ಆದರೆ ಅದರ ನೆಕ್ಸ್ಟ್ ಪಾರ್ಟ್ ಏನಾಗಿತ್ತು ಅಂದರೆ ಪ್ರಶ್ನೆಯಲ್ಲಿ ಮುಂದೆ ಇದು ತೆಲುಗಿನಲ್ಲಿ ನೇರಂ ನಾದಿಕಾದು ಆಕಲಿದಿ ಅಂತ ರೀಮೇಕ್ ಆಯಿತು, ಹಿಂದಿ ಚಿತ್ರದ ಹೆಸರೇನು ಅಂತ ಕೇಳಿದ್ದೆ. ತೆಲುಗಿನಲ್ಲಿ ನೇರಂ ನಾದಿಕಾದು ಆಕಲಿದಿ ಅಂತ ರೀಮೇಕ್ ಆದಂತಹ ಚಿತ್ರ ಸಚ್ಚಾ ಝೂಟ ಅಲ್ಲ, ರೋಟಿ ಅನ್ನುವಂತಹ ಚಿತ್ರ. ಹಾಗಾಗಿ ರೋಟಿ ಎನ್ನುವುದು ಸರಿಯಾದಂತಹ ಉತ್ತರ ಆಗಿತ್ತು. ಸಚ್ಚಾ ಝೂಟ 1971 ಸುಮಾರಿನಲ್ಲಿ ಬಂದರೆ ರೋಟಿ ಚಿತ್ರ ಬಂದಿದ್ದು 1974. ಓಕೆ, ಅದಾದಮೇಲೆ ಬಂದಂತಹ ಚಿತ್ರ ಇದು. ಸೊ 1974 ಬಂದಂತಹ ರೋಟಿ ಅಂತ ಯಾರೆಲ್ಲ ಸರಿಯಾಗಿ ಉತ್ತರ ಕಳಿಸಿದ್ರಿ, ನಿಮ್ಮೆಲ್ಲರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇರಲಿ, ಪರವಾಗಿಲ್ಲ. ಇದೀಗ ಮುಂದಕ್ಕೆ ಜಾಸ್ತಿ ಕನ್ಫ್ಯೂಷನ್ ಇಲ್ಲದೆ ಇರುವಂತಹ ನೇರ ಪ್ರಶ್ನೆಗಳು ಆಯ್ತಾ? ಅಂದರೆ ಎರಡೂ ಕೂಡ ಮ್ಯಾಥ್ಸಲ್ಲಿ ಕನ್ಫ್ಯೂಷನ್ಗೆ ಸಾಧ್ಯತೆಯೇ ಇಲ್ಲ. ಸಿನಿಮಾ ಇರಬಹುದು, ಸಾಹಿತ್ಯ ಇರಬಹುದು, ಸಂಗೀತ, ಕಲೆಯ ಯಾವುದೇ ಅಂಶ ತಗೊಂಡ್ರೂ ಕೂಡ ಅಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ಗೆ ಅವಕಾಶ ಇರುತ್ತೆ. ಆದರೆ ಮ್ಯಾಥ್ಸಲ್ಲಿ ಮಾತ್ರ ಒಂದು ಅಂದರೆ ಒಂದೇ, ಒಂದೂವರೆ ಅಂದರೆ ಒಂದೂವರೆನೇ, 1.55 ಅಂದರೆ 1.55, ಅದನ್ನು ಹೀಗಲ್ಲ ಹಾಗೆ ಅಂತ ವಾದಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಕರಾರು ಒಕ್ಕಾಗಿ ಇರುವಂಥ ಏಕೈಕ ಸಬ್ಜೆಕ್ಟ್ ಅಂದರೆ ಅದು ಇಡೀ ವಿಶ್ವದಲ್ಲಿ ಮ್ಯಾಥ್ಸ್ ಒಂದೇ ಅಂತ ಅನಿಸುತ್ತೆ ಅಲ್ವಾ? ಗಣಿತದಲ್ಲಿ ಕನ್ಫ್ಯೂಷನ್ಗೆ ಅವಕಾಶವೇ ಇಲ್ಲ. ಹೀಗೂ ಆಗಿರಬಹುದು, ಹಾಗೂ ಆಗಿರಬಹುದು ಅಂತ ಹೇಳೋದಕ್ಕೆ ಸಾಧ್ಯತೆಯೇ ಇಲ್ಲ. ಒಂದು ಪ್ರಶ್ನೆಗೆ ಒಂದೇ ಉತ್ತರ ಗಣಿತದಲ್ಲಿ, ಇದಕ್ಕೆ ಮಾತ್ರ ನೀವು ಎಸ್ ಅಂತ ಹೇಳಲೇಬೇಕು ಆಯಿತಾ? ಇರಲಿ, ತೊಂದರೆ ಇಲ್ಲ. ಇದೀಗ ಪ್ರಶ್ನೆ ಹೇಗಿದೆ ನೋಡಿ, ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ ಇದು. ಒಬ್ಬ ವ್ಯಕ್ತಿ ವರ್ಷಕ್ಕೆ 2.5% ಅಷ್ಟು ಸಿಂಪಲ್ ಇಂಟ್ರೆಸ್ಟ್ಗೆ ಒಪ್ಪಿ 60,000 ರೂಪಾಯಿ ಸಾಲ ತಗೊಳ್ತಾನೆ. 60,000 ರುಪೀಸ್ ಸಾಲ ತಗೊಳ್ತಾನೆ, ಸಿಂಪಲ್ ಇಂಟ್ರೆಸ್ಟ್, 2.5% ಇಂಟ್ರೆಸ್ಟ್ ಪರ್ ಆನಮ್. ಓಕೆ, ನಾಲ್ಕನೇ ವರ್ಷದ ಕೊನೆಗೆ ಎಷ್ಟು ಬಡ್ಡಿ ಕೊಡಬೇಕಾಗತ್ತೆ ಅಂತ. ಅಂದರೆ ವರ್ಷ ಒಂದು ಬಡ್ಡಿ ಕೊಟ್ಟಿರಲ್ಲ ಅಂತಲೇ ಅಂದ್ಕೊಳ್ಳಿ, ನಾಲ್ಕನೇ ವರ್ಷದ ಕೊನೆಗೆ ಒಟ್ಟಾರೆಯಾಗಿ ಎಷ್ಟು ಬಡ್ಡಿ ಅವನು ಕೊಡಬೇಕಾಗತ್ತೆ? ಅಸಲು 60,000 ರೂಪಾಯಿ, ಸಿಂಪಲ್ ಇಂಟ್ರೆಸ್ಟ್, 2.5%, ಟೈಮ್ 4 ವರ್ಷ. ಬೇಗ ಬೇಗ ಉತ್ತರ ಕಳಿಸಿ. 4 ವರ್ಷದ ಕೊನೆಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೂಡಿರತ್ತೆ ಅಂತ ಒಟ್ಟಾರೆ ಸಿಂಪಲ್ ಇಂಟ್ರೆಸ್ಟ್ ಹೇಳಬೇಕು. ವರ್ಷ 4 ವರ್ಷ ಸೇರಿ ಎಷ್ಟಾಯಿತು ಅಂತ ಹೇಳಬೇಕು ನೀವು ನಮಗೆ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ.

ಸಖತ್ ಮಾಚುವಾಗಿದೆ ಕಣ್ರಿ. ಮ್ಯಾಥ್ಸಲ್ಲಿ ಕನ್ಫ್ಯೂಷನ್ ಇರಲ್ಲ ಅಂದರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ನು ಮ್ಯಾಥ್ಸಲ್ಲೇ ಆಗಿದೆ ನೋಡಿ. ತುಂಬ ಸಿಂಪಲ್ ಆದಂತಹ ಪ್ರಶ್ನೆ. 6ನೇ ಕ್ಲಾಸ್ 7ನೇ ಕ್ಲಾಸ್ನಲ್ಲಿ ನಮ್ಗೆ ಕಲಿಸ್ಕೊಟ್ಟಿರ್ತಾರೆ. ನಾನು ಮಧ್ಯಾಹ್ನ ಹೇಳಿದ ಹಾಗೆ ಕಲ್ತಿದ್ದನ್ನೆಲ್ಲ ಕೂಡ ಮರ್ತು ಹೋಗ್ತೀವಿ ಅಲ್ವಾ ದೊಡ್ಡವರಾಗ್ತಾ ಆಗ್ತಾ. ಅದಕ್ಕೆ ದೊಡ್ಡವರೆಲ್ಲ, ಜಾಣರೆಲ್ಲ, ಚಿಕ್ಕವರೆಲ್ಲ, ಕೋಣರೆಲ್ಲ ಅಂತ ಹಾಡೇ ಬಂದಿದ್ದು ಅನ್ಸುತ್ತೆ ಮೋಸ್ಟ್ಲಿ. ಇರಲಿ ಬಿಡಿ, ಪರವಾಗಿಲ್ಲ, ಇನ್ನೂ ಒಂದು ಪ್ರಶ್ನೆ ಅವಕಾಶ ಇದೆ. ಯಾರೆಲ್ಲ ತಪ್ಪುತ್ತರ ಕೊಟ್ಟಿದ್ದೀರಿ ಅವರಿಗೆ ಸರಿಯಾದಂತಹ ಉತ್ತರ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿಬಿಡ್ತೀನಿ. ಜಗದಾಂಬಿಕಾ, ಜಯಶ್ರೀ, ಸುನಿಲ್, ರಘುನಾರಾಯಣ್, ಎಚ್ ಆರ್ ರುದ್ರಸ್ವಾಮಿ, ಆಶಾ ಶ್ರೀನಿವಾಸ್, ಜಗದೀಶ್ ಹಿರೇಮಠ್, ಡೇವಿಡ್, ನಂದಿನಿ, ಅನಿಲ್ ಕುಷ್ಟಗಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಒಬ್ಬ ವ್ಯಕ್ತಿ ವರ್ಷಕ್ಕೆ 2.5% 2.5% ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿಯ ಆಧಾರದ ಮೇಲೆ 60,000 ರೂಪಾಯಿ ಸಾಲ ತಗೊಂಡಿರ್ತಾನೆ. 4ನೇ ವರ್ಷದ ಕೊನೆಗೆ ಎಷ್ಟು ಬಡ್ಡಿ ಕೊಡಬೇಕಾಗತ್ತೆ ಅಂತ ಕೇಳಿದ್ರೆ ಕೆಲವರದೆಲ್ಲ ಅಂದಾಜಲ್ಲಿ ಲಕ್ಷಗಟ್ಟಲೆ ಓಡ್ತಾ ಇದೆ. ಲಕ್ಷಗಟ್ಟಲೆ ಹಾಗೇನಾದರೂ ಬಡ್ಡಿ ಕೊಡೋ ಹಾಗಿದ್ರೆ ನಾನೇ ಸಾಲ ಕೊಡೋಣ ಅಂತ ಆಸೆ ಆಗ್ಬಿಡ್ತು ಕಣ್ರಿ. ಇರಲಿ ಬಿಡಿ, ಸರಿಯಾದಂತಹ ಉತ್ತರ ಆಗಿತ್ತು 6,000 ರೂಪಾಯಿಗಳು. ಇದಕ್ಕೆ ಒಂದು ಫಾರ್ಮುಲಾ ಇದೆ, PTR/100 ಅಂತ. ಪ್ರಿನ್ಸಿಪಲ್ ಇಂಟು ಟೈಮ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ನಮಗೆ ಇಂಟ್ರೆಸ್ಟ್ ಎಷ್ಟು ಅಂತ ಕೊಟ್ಬಿಡುತ್ತೆ. ಸಿಂಪಲ್ ಇಂಟ್ರೆಸ್ಟ್ನ ಫಾರ್ಮುಲಾ ಇದು. ಸೊ ಪ್ರಿನ್ಸಿಪಲ್ 60,000 ಇಂಟು ಟೈಮ್ ಅಂದರೆ 4 ವರ್ಷ ಇಂಟು ರೇಟ್, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 2.5/100 ಮಾಡಿದರೆ ಸರಿಯಾದಂತಹ ಉತ್ತರ ಸಿಗ್ತಿತ್ತು. ಬರೀ ಬಾಯಲ್ಲೇ ಲೆಕ್ಕ ಹಾಕ್ತೀನಿ ಅಂತಂದರೆ, ಈ ಫಾರ್ಮುಲಾ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಬಾಯಲ್ಲೇ ಲೆಕ್ಕ ಹಾಕ್ತೀನಿ ಅಂದರೆ, ಇವಾಗ 2.5 × 4 ಅಂದರೆ ಎಷ್ಟು, 10 ಅಲ್ವಾ. ಸೊ 10% ಬಡ್ಡಿ ಇಡೀ 4 ವರ್ಷಕ್ಕೆ, 10% ಆಫ್ 60,000 ಎಷ್ಟು ಅಂದರೆ 6,000 ರೂಪಾಯಿ. ಬಾಯಿ ಲೆಕ್ಕದಲ್ಲೇ ಸಿಂಪಲಾಗಿ ಆನ್ಸರ್ ಕಳಿಸಬಹುದಾಗಿತ್ತು. ತುಂಬ ಜನ ಎಡವಿದ್ದೀರಾ, ಸರಿಯಾದಂಥ ಉತ್ತರ ಕೂಡ ಒಂದಷ್ಟು ಜನ ಕೊಟ್ಟಿದ್ದೀರಿ. ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ತಪ್ಪು ಉತ್ತರ ಕೊಟ್ಟವ್ರ ಬಗ್ಗೆ ಖಂಡಿತ ಬೇಜಾರಿಲ್ಲ, ಖಂಡಿತ ಎಲ್ರಿಗೂ ಕೂಡ ಒಂದಲ್ಲ ಒಂದು ಹೊತ್ತಿನಲ್ಲಿ ಈ ರೀತಿ ಕನ್ಫ್ಯೂಸ್ ಆಗೋದು ಸಹಜ. ಮತ್ತು ನಾವು ಏನೇನೋ ಕೆಲಸದ ಮಧ್ಯೆ ಇರ್ತೀವಿ ಅಲ್ವಾ, ಆವಾಗ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕು ಅನ್ನೋಂಥ ಧಾವಂತದಲ್ಲಿ ಈ ತರಹ ಮಿಸ್ಟೇಕ್ಸ್ ಆಗುತ್ತೆ. ಆಮೇಲೆ ನಮ್ಮನ್ನು ಆಡ್ಕೊಂಡು ಹೋಗ್ಬಿಟ್ರು ಅಂತೆಲ್ಲ ತಪ್ಪಾಗಿ ತಿಳ್ಕೋಬೇಡಿ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಇದು ನನ್ನ ಫೇವ್ರೇಟ್ ಆಯಿತಾ, ಏಜಸ್ನ ಕುರಿತಾಗಿರುವಂತಹ

ಪ್ರಶ್ನೆ. ಪ್ರಸ್ತುತ ಅಂದ್ರೆ ಇವಾಗ ಪ್ರೆಸೆಂಟ್ ಏಜು ತಂದೆ ಮತ್ತೆ ಮಗನದು ಒಟ್ಟಾಗಿ ಕೂಡಿದ್ರೆ 80 ವರ್ಷ ಅಂತ ಅನ್ಕೋಬಹುದು. ತಂದೆ ಮತ್ತು ಮಗನ ವಯಸ್ಸು ಒಟ್ಟಾಗಿ ಪ್ರೆಸೆಂಟ್ ಏಜ್ನ ಕೂಡಿದ್ರೆ 80 ಬರುತ್ತೆ. 10 ವರ್ಷದ ಹಿಂದೆ ತಂದೆಯ ವಯಸ್ಸು ಮಗನಿಗಿಂತ 2 ಪಟ್ಟು ಇತ್ತು. ತಂದೆ ಮಗನಿಗಿಂತ 2 ಪಟ್ಟು ಹೆಚ್ಚಿನ ವಯಸ್ಸಿನವನಾಗಿದ್ದ 10 ವರ್ಷದ ಹಿಂದೆ. ಹಾಗಿದ್ರೆ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂಡ್ ಸನ್ ಏನು ಅಂತ ನೀವು ನಮಗೆ ಹೇಳಬೇಕು. ಆಯ್ತಾ, ತಂದೆ ಮತ್ತು ಮಗನ ಪ್ರಸ್ತುತ ಏಜ್ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದೀನಿ. ಇದನ್ನ ಇನ್ನೂ ಟಿಪ್ ಹೇಳಬೇಕು ಅಂತಂದ್ರೆ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಹಾಕೊಂಡ್ಬಿಟ್ರೆ ಬೇಗ ಬೇಗ ಉತ್ತರ ಸಿಗುತ್ತೆ. ಬೇಗ ಕಳಿಸಿ ನನಗೆ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಈ ಪ್ರಶ್ನೆಗೂ ಕೂಡ ಸರಿಯಾದಂತಹ ಉತ್ತರ ಕಳಿಸಿರೋದು ತುಂಬ ಕಡಿಮೆ ಜನ. ಆಯಿತಾ, ಮ್ಯಾಥ್ಸು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ, ಯಾರಿಗಾದರೂ ಅಷ್ಟೇ. ಕಲಿಯೋ ತನಕ

ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿವಿದ್ಯೆ, ಆದರೆ ಕಲಿಯೋ ತನಕ ಬ್ರಹ್ಮವಿದ್ಯೆ ಅನ್ನೋದಂತೂ ನಾವು ಒಪ್ಕೊಳ್ಳೇಬೇಕು. ಸರಿಯಾದಂತಹ ಉತ್ತರ ಯಾರೆಲ್ಲ ಕಳಿಸಿದ್ದಾರೆ ಅಂದರೆ ಮಾಲಾ ಮಂಚೋಹಳ್ಳಿ, ಹಾಗೆ ಎನ್ಆರ್ ಪ್ರಸಾದ್, ಡಾಕ್ಟರ್ ರಾಜೇಶ್, ಮೋಹನ್ ಎಸ್ರೆ, ಹಂಸವೇಣಿ, ವೇದಾ ಶೆಟ್ಟಿ, ಜಯಲಕ್ಷ್ಮಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂಡ್ ಸನ್ ಏನು ಅಂತ ಕೇಳಿದೆ, 50 and 30 ಅಂತ ಉತ್ತರ ಕೊಡಬೇಕಿತ್ತು, 50 and 30 ವರ್ಷ. ನಮ್ಮ ಪ್ರಶ್ನೆ ಏನಿತ್ತು, ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸು ಕೂಡಿದ್ರೆ 80, 50 + 30 = 80. ಸೊ ಇಲ್ಲಿಗೆ ಮ್ಯಾಚ್ ಆಗೋಯ್ತು. ಆಯ್ತಾ, 10 ವರ್ಷದ ಹಿಂದೆ ತಂದೆಯ ವಯಸ್ಸು ಮಗನಿಗಿಂತ 2 ಪಟ್ಟು ಇತ್ತು. 10 ವರ್ಷದ ಹಿಂದೆ ತಂದೆ ವಯಸ್ಸು 40 ಆಗಿತ್ತು, ಮಗನ ವಯಸ್ಸು 20 ಆಗಿತ್ತು. ಅಂದರೆ ಮಗನಿಗಿಂತ 2 ಪಟ್ಟು ಹೆಚ್ಚಿನ ವಯಸ್ಸು ತಂದೆಯದಾಗಿತ್ತು. ಸೊ ಇದನ್ನ ಸರಿ ಇದೆ ಉತ್ತರ 50 and 30 ಅಂತ ಹೇಳೋದಕ್ಕೆ ಇದನ್ನ ಹೇಳಿದ್ದಾಯ್ತು. ಆದರೆ ನಾವು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬಹುದಾಗಿತ್ತು ಅಂದರೆ, ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸು ಕೂಡಿದ್ರೆ 80 ಅಂತ ಹೇಳಿದ್ದೆ ಅಲ್ವಾ, x + y = 80 ಅಂತ ಹಾಕೋಬಹುದು. ಇದು ಫಸ್ಟ್ ಈಕ್ವೇಶನ್. ಮತ್ತೆ ಇನ್ನೊಂದು ಈಕ್ವೇಶನ್ ಏನು ಅಂದರೆ, 10 ವರ್ಷದ ಹಿಂದೆ ತಂದೆಯ ವಯಸ್ಸು ಮಗನಿಗಿಂತ 2 ಪಟ್ಟು ಇತ್ತು ಅಂತ ಹೇಳಿದ್ದೆ. ಸೊ ತಂದೆಯ ವಯಸ್ಸು ಎಕ್ಸ್ ಅಂದರೆ x = 2y ಆಗಿರೋದು, ಮಗನ ವಯಸ್ಸು ವೈ ಅಂತ ಅಂದ್ಕೊಂಡ್ರೆ. ಸೊ x - 2y ಆಗ್ತಿರ್ಲಿಲ್ಲ 10 ವರ್ಷದ ಹಿಂದೆ ಅಲ್ವಾ. x - 10 = 2 × (brackets) ಓಪನ್ ಮಾಡಿ y - 10 ಅಂತ ಹಾಕೋಬೇಕಾಗಿತ್ತು. ಅವಾಗ x - 2y = -10 ಅಂತ ಒಂದು ಈಕ್ವೆಷನ್ ಸಿಕ್ಕಿರತ್ತು. x + y = 80, x - 2y = -10. ಇದನ್ನ ಹೇಗೆ ಈಕ್ವೆಷನ್ ಸಾಲ್ವ್ ಮಾಡ್ತೀವಿ, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೆಷನ್, ಹಾಗೆ ಸಾಲ್ವ್ ಮಾಡಿದ್ರೆ ನಿಮಗೆ ಉತ್ತರ ಸಿಕ್ಬಿಡ್ತಿತ್ತು. y = 30 ಅಂತ ಸಿಕ್ಕಿರೋದು, x = 50 ನಾವೇ ಕಂಡು ಹಿಡ್ಕೋಬಹುದಾಗಿತ್ತು, x + y = 80 ಅಂತ ನಮ್ಗೆ ಗೊತ್ತಿದ್ದರಿಂದ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಎಲ್ಲರಿಗೂ ಕೂಡ ತುಂಬ ಹೃದಯದ ಪ್ರೀತಿ ಹಾಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸ್ಫೂರ್ತಿ ಧಾರೆಯನ್ನು ಮುಂದುವರಿಸೋಣ ಒಂದು ಹಾಡಿನ ನಂತರ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಸಮಯ 4:16 ಅಂದ್ರೆ ನಾವಿರೋದು ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಪ್ರತಿ ಬುಧವಾರ ಇನ್ಸ್ಪಿರೇಷನ್ ಬರುವಂತಹ ಕಥೆಗಳನ್ನ ಹಂಚ್ಕೊಳ್ತೀವಿ, ಹಾಗೆ ನಿಮ್ಮ ಜೊತೆ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತೀವಿ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು.

ಕಂಫರ್ಟ್ ಝೋನ್ ಅಂದರೆ ನಮಗೆ ಒಂದು ಕಡೆ ನೆಮ್ಮದಿ ಅಂತ ಅನಿಸ್ಬಿಟ್ಟಿರುತ್ತೆ. ಹೇಗೋ ಒಂದು ಕೆಲಸ ಅಂತ ಆಗಿರುತ್ತೆ, ಅದು ಬರ್ತಾ ಇರುವಂತಹ ಸಂಬಳದಲ್ಲೋ ಅಥವಾ ಅದರಿಂದ ಆ ಹಣದಿಂದಲೋ ಹೇಗೋ ಒಂದು ಮಟ್ಟಿಗೆ ಬದುಕು ನಡೀತಾ ಇರುತ್ತೆ. ಇನ್ನೇನು ತಾನೇ ಬೇಕು ಬಿಡು, ಸಾಕು ಇಷ್ಟೇ ಅಂತ ಅಂದ್ಕೊಳ್ತಾ ಎಷ್ಟೋ ಕಡೆಯಲ್ಲಿ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಅವಕಾಶ ಇದ್ರು, ಕಲಿಯೋದಕ್ಕೆ ಅವಕಾಶ ಇದ್ರು, ಅದಕ್ಕೆಲ್ಲ ಕೂಡ ಪೂರ್ತಿ ಕುರುಡರಾಗಿ ಹಾಗೆಯೇ ಹೇಗಿದೆ ಹಾಗೆ ಸಗಿಸ್ಕೊಂಡು ತೇಳ್ಕೊಂಡು ಹೊಟ್ಟೋಗೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇದನ್ನ ಕಂಫರ್ಟ್ ಝೋನ್ ಅಂತ ಹೇಳಬಹುದು. ಈ ಕಂಫರ್ಟ್ ಝೋನ್ನ ಬಿಟ್ಟು ಹೊರಗಡೆ ಬಂದರೆ ನಮಗೆ ನಾವು ಒಂದಷ್ಟು ಸವಾಲುಗಳನ್ನ ತೆಗೆದುಕೊಂಡ್ರೆ, ಸವಾಲುಗಳಿಗೆ ಒಡ್ಡಿಕೊಂಡ್ರೆ ಇನ್ನಷ್ಟನ್ನು ಸಾಧಿಸಬಹುದು, ಇನ್ನಷ್ಟು ಯಶಸ್ಸು ನಮ್ಮದಾಗತ್ತೆ, ಇನ್ನೂ ಒಳ್ಳೆಯ ವ್ಯಕ್ತಿಯಾಗಿ ನಾವು ಬೆಳೀಬಹುದು, ಇನ್ನೂ ಹೆಚ್ಚು ತಿಳ್ಕೊಳ್ಬಹುದು, ಜ್ಞಾನವಂತರಾಗಬಹುದು, ಇವೆಲ್ಲಕ್ಕೂ ಅವಕಾಶ ಇರುತ್ತೆ. ಆಲ್ಮೋಸ್ಟ್ ಸ್ಕೈ ಈಸ್ ದ ಲಿಮಿಟ್ ಅಂತ ಹೇಳ್ತಾರಲ್ಲ, ಹಾಗೆ ಆಕಾಶದ ಎತ್ತರಕ್ಕೆ ಬೆಳೆಯೋಕೆ ಬೇಕಾದಂತಹ ಅಷ್ಟು ಪೊಟೆನ್ಷಿಯಲ್ ನಮ್ಮಲ್ಲಿ ಇರುತ್ತೆ, ಅಷ್ಟು ಅವಕಾಶಗಳು ಕೂಡ ಇರುತ್ತೆ. ಆದರೆ ಕಂಫರ್ಟ್ ಝೋನ್ ಅನ್ನುವಂತಹ ಒಂದು ಏನು ಬಂಗಾರದ ಪಂಜರದೊಳಗೆ ನಮ್ಮನ್ನು ನಾವು ಕೂಡ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀವಿ. ಅವಾಗೇನಾಗುತ್ತೆ, ಪ್ರತಿ ದಿನವೂ ಕೂಡ ಅದೇ ರೊಟೀನ್ಗೆ ಹೋಗಿಕೊಂಡು ನಮ್ಮ ಲಿಮಿಟ್ಸ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೋಗದೆ ಹೇಗೋ ಹಾಗೆ ಬದುಕು ಸಾಗಿಸ್ಕೊಂಡು ಹೋಗ್ತಾ ಇರ್ತೀವಿ. ನೀವು ಯಾವತ್ತಾದರೂ ಈ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಸಕ್ಸಸ್ನ ಕಂಡಿದ್ದೀರಾ? ಅಥವಾ ನಿಮ್ಮ ಸುತ್ತಮುತ್ತ ಇರೋರು ಈ ರೀತಿ ಕಂಫರ್ಟ್ ಝೋನಿಂದ ಆಚೆ ಬಂದು ಕೆಲಸ ಮಾಡಿದಾಗ ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ದನ್ನು ನೋಡಿ ನೀವು ಕೂಡ ಇನ್ಸ್ಪೈರ್ ಆಗಿದ್ದೀರಾ? ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸೋಮಶೇಖರ್ ಅವರು ಹೇಳ್ತಾ ಇದ್ರು, ನೀವು ಬಿಡಿ ಮೇಡಮ್, ಬೆಂಗಳೂರಲ್ಲಿದ್ದೀರಾ, ಅವಕಾಶಗಳೇನು ಬೇಕಾದಷ್ಟು ಸಿಗತ್ತೆ. ಕಂಫರ್ಟ್ ಝೋನಲ್ಲೂ ಇರಬಹುದು, ಬೇಕು ಅಂದರೆ ನೀವು ಕಂಫರ್ಟ್ ಝೋನಿಂದ ಆಚೆ ಬಂದು ಕೂಡ ಕೆಲಸ ಮಾಡಬಹುದು. ಆದರೆ ಬಹುತೇಕ ಹಳ್ಳಿ ಜನರಿಗೆ ಈ ಒಂದು ಅವಕಾಶ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವುದೇ ಜಾಗದಲ್ಲಿ ಇರಿ, ಹಳ್ಳಿಯಲ್ಲಿ ಕೃಷಿಯನ್ನೇ ಮಾಡ್ತಾ ಇರಿ, ಇವಾಗ ಒಂದು ಸ್ವಲ್ಪ ಜಾಗದಲ್ಲಿ ನೀವು ಮಾಡ್ತಾ ಇದ್ದೀರಿ, ಯಾವುದೋ ಒಂದು ರೀತಿಯ ಬೆಳೆಯನ್ನು ಆಧರಿಸಿ ಬದುಕು ನಡೀತಾ ಇದೆ ಅಂತಂದರೆ, ನೀವು ಕೃಷಿ ಕೇಂದ್ರಕ್ಕೆ ಹೋಗಿ ವಿಚಾರಗಳನ್ನ ತಿಳ್ಕೊಂಡು ಬಂದು ಹೊಸ ಬೆಳೆ ಅಥವಾ ಹೊಸ ಯೋಜನೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದಿರಬಹುದು, ಅಥವಾ ಅದ್ರ ಜೊತೆಗೆ ಹೈನುಗಾರಿಕೆ ಮಾಡೋಂಥದ್ದಿರಬಹುದು, ಕೋಳಿ ಸಾಕಣೆ ಮಾಡೋಂಥದ್ದಿರಬಹುದು. ಹೀಗೆ ನಿಮಗೆ ಯಾವತ್ತೂ ಕೂಡ ತುಂಬ ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಇರಲಿ ಬಿಡು ಹೀಗೆ ನಡ್ಕೊಂಡು ಹೋಗಲಿ ಅನ್ನೋದನ್ನು ಬಿಟ್ಟು ಪ್ರಯೋಗಕ್ಕೆ ಒಡ್ಡಿಕೊಳ್ಳೋದು, ಹೊಸದನ್ನು ಪ್ರಯತ್ನಿಸೋದು, ಹೊಸ ವಿಷಯಗಳನ್ನ ಕಲಿಯೋದು, ಇದಕ್ಕೆ ನಾವು ಕಂಫರ್ಟ್ ಝೋನಿಂದ ಆಚೆ ಬರೋದು ಅಂತ ಹೇಳೋದು. ನೀವು ಹಳ್ಳಿಯಲ್ಲಿದ್ದೀರೋ, ಪಟ್ಟಣದಲ್ಲಿದ್ದೀರೋ, ಯಾವ ಕೆಲಸ ಮಾಡ್ತೀರೋ ಅದೆಲ್ಲ ಮುಖ್ಯ. ಈ ಕಂಫರ್ಟ್ ಝೋನಿಂದ ಆಚೆ ಬರೋದಕ್ಕೆ ನಿಮಗೆ ಮನಸ್ಸಾಗತ್ತಾ, ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಅಂತ ಕೇಳಿದ್ದೀನಿ. ಒಂದು ಸ್ವಲ್ಪ ವರ್ಷಗಳ ಹಿಂದೆ ಪ್ರತಿಯೊಬ್ಬರಿಗೂ ಕೂಡ ನಿರ್ಧಾರಿತವಾಗಿ ಇಂಥದ್ದೊಂದು ಕೆಲಸ ಅಂತ ಇರ್ತಿತ್ತು. ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡ್ರೆ ಅಲ್ಲೇ ಅವರು ರಿಟೈರ್ಮೆಂಟ್ ಆಗೋ ತನಕ ಕೆಲಸ ಮಾಡಿ ಹೊರಗಡೆ ಬರ್ತಾ ಇದ್ರು. ಆದರೆ ಈ ಜಾಗತೀಕರಣ ಆದ ಮೇಲಿಂದ ಯಾರ ಕೆಲಸವೂ ಕೂಡ ಹಾಗೆ ಪರ್ಮನೆಂಟ್ ಅನ್ನೋ ಹಾಗೆ ಇಲ್ಲ. ಪ್ರತಿಯೊಬ್ಬರೂ ಕೂಡ ಹೊಸ ಹೊಸ ಅವಕಾಶಗಳ ಕಡೆಗೆ, ಹೊಸ ಹೊಸ ಸಂಗತಿಗಳ ಕಡೆಗೆ ಮುಖ ಮಾಡ್ತಾ ಇರುವಂಥ ಜಗತ್ತು ಇದು. ಹಾಗಿರಬೇಕಾದ್ರೆ ನೀವು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಂಬಳಕ್ಕೋ, ಯಾವುದೋ ಒಂದು ಕೆಲಸಕ್ಕೋ ಅಂಟಿಕೊಂಡು ಕೂತ್ಕೊಂಡು ಆಮೇಲೆ ಕಂಪನಿಗೆ ನೀವು ಬೇಡ ಅಂತ ಅನಿಸೋದಕ್ಕೆ ಶುರುವಾಗಿ, ಕಂಪನಿಗೆ ನೀವು ಹೊರೆಯ ಹಾಗೆ ಕಾಣಿಸೋಕೆ ಶುರುವಾಗಿ, ನಿಮ್ಮನ್ನು ಆಚೆಗೆ ಹಾಕಿದ್ರೆ ಅವಾಗ ಭಯ ಆಗತ್ತೆ ಅಲ್ವಾ, ಅವಾಗ ಕಷ್ಟ ಆಗತ್ತೆ ಅಲ್ವಾ. ಆ ಕಾರಣಕ್ಕಾಗಿ ಕೇಳ್ತಾ ಇರೋದು ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ, ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಿ ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. ಬೇಗ ಬೇಗ ನಿಮ್ಮ ಸಂದೇಶವನ್ನು ನಮಗೆ ಕಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಎನ್ ಆರ್ ಪ್ರಸಾದ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ಮಾರ್ಕೆಟಿಂಗ್ ಅಲ್ಲಿ ಇದ್ದೆ, ಆಲ್ಮೋಸ್ಟ್ 20 ವರ್ಷ ಕೆಲಸ ಮಾಡಿದೆ. ಭಾರತದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಕೆಲಸ ಮಾಡ್ತಾ ನನಗೆ ಅನಿಸಿದ್ದು, ಇನ್ನ ಮೆನ್ ಮೆಟೀರಿಯಲ್ ಮೆಷಿನ್ಸ್ನ ಸಹವಾಸ ಸಾಕು ಅಂತ. ತುಂಬ ಚೆನ್ನಾಗಿದ್ದಂತಹ ಉದ್ಯೋಗವನ್ನು ಬಿಟ್ಟೆ, ಅದಾದ ಮೇಲೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಕಲಿತೆ, ಇದೀಗ ಕರೆನ್ಸಿ ಟ್ರೇಡಿಂಗ್ ಕೂಡ ಕಲಿತೆ, ಅದರಿಂದ ಕೂಡ ಹಣ ಸಂಪಾದನೆ ಆಯಿತು, ಖುಷಿಯಾಗಿ ಇದ್ದೀನಿ ಅಂತ. ಹೀಗೆ ನಾವು ಮಾಡ್ತಾ ಇದ್ದಂತಹ ಕೆಲಸವನ್ನು ಬಿಟ್ಟು ಅಥವಾ ನಾವು ಮಾಡ್ತಾ ಇರುವಂತಹ ಕೆಲಸದಲ್ಲೇ ಮತ್ತಷ್ಟು ಎತ್ತರಕ್ಕೆ ಏರೋದಕ್ಕೆ ನಮಗೆ ನಮ್ಮ ಕಂಫರ್ಟ್ ಝೋನ್ ಅಡ್ಡಿ ಆಗ್ತಾ ಇರುತ್ತೆ. ಬಹಳಷ್ಟು ಸಲ ಆ ಕಂಪನಿ ಸೆಟ್ ಆಗಿಬಿಟ್ಟಿರುತ್ತೆ, ಅಲ್ಲಿರುವಂಥ ಸಹೋದ್ಯೋಗಿಗಳು ನಮಗೆ ಇಷ್ಟ ಆಗಿಬಿಟ್ಟಿರ್ತಾರೆ, ಮತ್ತು ಹೇಗೋ ಒಂದು ಬಗೆಯ ಬದುಕಿಗೆ ನಾವು ಒಗ್ಗಿಕೊಂಡು ಬಿಟ್ಟಿರ್ತೀವಿ. ಅಂದರೆ ಎಲ್ಲ ಇದೆ ಅಂತ ಅಲ್ಲ, ಇರೋದೇ ಸಾಕು ಅಂತ ಅನಿಸುವಂಥ ಮನಸ್ಥಿತಿಗೆ ಬಂದುಬಿಟ್ಟಿರ್ತೀವಿ. ಇನ್ನು ಎಷ್ಟು ದಿನ ಅಂತ ಹೋರಾಟ ಮಾಡೋದು, ಇನ್ನು ಎಷ್ಟು ದಿನ ಅಂತ ಕಲಿಯೋದು ಅಂತ ನಮ್ಮ ಕಲಿಕೆಗೆ ಒಂದು ಫುಲ್ ಸ್ಟಾಪ್ ಇಟ್ಟಿರ್ತೀವಿ. ಅದನ್ನು ಬಿಟ್ಟು ಹೊಸದಾಗಿ ಕಲಿಯೋದಿರಬಹುದು, ಹೊಸ ಅವಕಾಶಗಳ ಕಡೆ ಗಮನ ಹರಿಸೋದಿರಬಹುದು, ಮತ್ತು ಕಂಫರ್ಟ್ ಝೋನ್ಗೆ ಒಗ್ಗಿಕೊಳ್ತಾ ಇದ್ದೀನಿ ಅಂತ ಅಂದಾಗ ಆ ಜಾಗ ಬಿಟ್ಟು ಮತ್ತೊಂದು ಜಾಗಕ್ಕೆ ವಲಸೆ ಹೋಗೋದಿರಬಹುದು. ಇಂತಹ ಕೆಲಸಗಳನ್ನ ಮಾಡಿದಾಗ ವ್ಯಕ್ತಿಯಾಗಿ ನಾವು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳುತ್ತೆ ಮ್ಯಾನೇಜ್ಮೆಂಟ್ನ ಲೆಸನ್ಸ್. ನಿಮ್ಗೇನನ್ಸುತ್ತೆ, ನೀವು ಕೂಡ ಇದೇ ರೀತಿ ಒಂದು ಕೆಲಸಕ್ಕೆ ಒಗ್ಗಿಕೊಂಡು ಬಿಡ್ತಾ ಇದ್ದೀನಿ ಅಂತ ಅನ್ನಿಸಿದಾಗ ಆ ಕೆಲಸದ ಮುಂದುವರಿಕೆಯಾಗಿ ಮತ್ತಷ್ಟು ಕಷ್ಟದ ಕೆಲಸ ನೋಡುವಂಥದ್ದಿರಬಹುದು, ಮತ್ತಷ್ಟು ನಿಮ್ಮನ್ನು ನೀವು ಚಾಲೆಂಜ್ ಮಾಡ್ಕೊಳ್ಳುವಂಥದ್ದಿರಬಹುದು, ಇಂಥದಕ್ಕೆ ತೆರೆದುಕೊಂಡಿದ್ದೀರಾ ಅಂತ ಕೇಳಿದ್ದೀನಿ. ನಿಮ್ಮ ಉತ್ತರಗಳ ನಿರೀಕ್ಷೆಯಲ್ಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
1: ಸಾರ್ವಜನಿಕರಿಗಾಗಿ ಸೇವಾ ನಿರತರು ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನ

0: ಸಮಯ 4:30 ಆಗ್ತಾ ಇದೆ. ಈಗ 5 ನಿಮಿಷಗಳ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ.
1: ಶಿಕ್ಷಣ, ಉದ್ಯೋಗ, ಆರೋಗ್ಯ ಸೇವೆ ನೀಡುತ್ತಲೇ ಸಮಾಜಮುಖಿ ಸೇವೆಯಲ್ಲಿ
2: ಸಾರ್ವಜನಿಕರಿಗಾಗಿ
3: ಸೇವಾ ನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
1: ಕರ್ನಾಟಕ ಆರ್ಯ ವೈಶ್ಯ
2: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
2: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com. ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾಸಭಾ ಕೈಗೊಳ್ಳಿರುವ ಮಹತ್ವದ ಯೋಜನೆಗಳ ಬಗ್ಗೆ ಹೇಳಿ ಸರ್.
6: ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡಬೇಕು ಅನ್ನೋದೊಂದಿದೆ. ಇದೆಲ್ಲದಕ್ಕಿಂತ ಬಹಳ ಮಿಗಿಲಾಗಿ ನಾವು ಈ ವೆಲ್ಫೇರ್ ಆಕ್ಟಿಸ್ನ ಮೀರಿ ಮುಂದಿನ 25 ವರ್ಷಗಳಲ್ಲಿ ಈ ದೇಶದ ಯೋಜನೆಗೆ ಅವರ ಭವಿಷ್ಯಕ್ಕೆ ಅಂದರೆ ಒಂದು ಆಂಟ್ರಪ್ರಿನರ್ಶಿಪ್ ಬರೀ ಉದ್ಯೋಗ ನೋಡ್ಬೋದು, ಉದ್ಯಮಿಗಳಾಗಿ ನೀವು ಉದ್ಯಮ ಮಾಡಬೇಕು ಅನ್ನೋದು ನಿಮ್ಗೇನು ಬೇಕು ಅಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಒಂದು ದೊಡ್ಡದಾಗಿ ನಾವೊಂದು ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿಟ್ ಅಂತೇಳಿ ಡಿಸೆಂಬರ್ ತಿಂಗಳಲ್ಲಿ ಪ್ಯಾಲೇಸ್ ಗೌಂಡಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಅದು ಆರಂಭ, ಅಲ್ಲಿಂದ ಅದು ನಿರಂತರವಾಗಿ ವರ್ಷದ 365 ದಿನಕ್ಕೆ ಅದಕ್ಕೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಪ್ಲಾಟ್ಫಾರ್ಮಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಬೇಕಾದಷ್ಟು ಮಾರ್ಗದರ್ಶನ, ಒಳ್ಳೆ ಸ್ಟಾರ್ಟ್ಅಪ್ಸ್ ಇದೆ, ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟು, ಅವ್ರಿಗೆ ಟೆಕ್ನಿಕಲ್ ಸಪೋರ್ಟ್ ಬೇಕಂದ್ರೆ ಅದು ಸರ್ಕಾರದ ಸೇವೆಗಳು ಬೇಕಂದ್ರೆ ಅದಕ್ಕೆ ಕೋಆರ್ಡಿನೇಷನ್ನು, ಬ್ಯಾಂಕ್ ಲೋನ್ ಬೇಕಂದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಮಾಡುವಂಥದ್ದು ನಮ್ಮ ಈ ಯೋಜನೆಯ ಮಹತ್ತರ ಉದ್ದೇಶ ಆಗಿದೆ. ಮುಂದಿನ 10 ವರ್ಷಗಳಲ್ಲಿ ಕನಿಷ್ಠ ಒಂದು 5,000 ಸ್ಟಾರ್ಟ್ಅಪ್ಸ್ ಆಗಬೇಕು, ಅದರ ಮೂಲಕ ಕನಿಷ್ಠ ಒಂದು 10 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಈ ಯೋಜನೆ ಇದೇ ಡಿಸೆಂಬರ್ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಯೋಜನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಆರ್ ವಿ ಕಾಲೇಜವರು ಇದಕ್ಕೆ ನಮ್ಮ ನಾಲೆಜ್ ಪಾರ್ಟ್ನರ್ಸ್ ಆಗಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಸೇರ್ಕೊತಿದ್ದಾರೆ. ಬರೀ ಒಂದು ಭಾಗ ಅಲ್ಲ, 10 ಪ್ಯಾರಾಮೀಟರ್ಸಲ್ಲಿ 10 ಉದ್ಯಮಗಳ ಬಗ್ಗೆ ಅಲ್ಲಿ ಮಾರ್ಗದರ್ಶನ ಕೊಡೋದು, ಅವ್ರು ಟ್ರೈನಿಂಗ್ ಕೊಡೋದು, ಅವ್ರು ಸಪೋರ್ಟ್ ಮಾಡೋದು ಎಲ್ಲ ಮಾಡ್ತೀವಿ. ಇನ್ಕ್ಯುಬೇಷನ್ ಇಂದ ಹಿಡಿದು ಅವ್ರು ಸ್ಟಾರ್ಟ್ಅಪ್ಸ್ಗೆ ಬರೋವರೆಗೂ, ಆ ಸ್ಟಾರ್ಟ್ಅಪ್ಸಲ್ಲಿ ಸಕ್ಸಸ್ ಆಗೋವರೆಗೂ ಹ್ಯಾಂಡ್ ಓವರ್ ಮಾಡ್ತೀವಿ ಅವ್ರನ್ನ ನಾವು. ಈ ಕೆಲಸ ನಮಗೆ ಈ ಡಿಸೆಂಬರ್ನಿಂದ ಪ್ರಾರಂಭ ಆಗುತ್ತೆ.
2: ವಿಷನ್ ಸಮಿತ್ 2026 ಇಲ್ಲಿ ಭಾಗವಹಿಸ್ಲಿಕ್ಕೆ ಎಂಟ್ರಿ ಫೀಸಸ್ ಏನಾದರೂ ಇದೆಯಾ?
6: ನಾವು ಎಲ್ಲ ಭಾಗದ ಜನ ಬರಬೇಕು ಅನ್ನೋದು ಒಂದು. ಫೀಸು ಕೂಡ ಯಾಕೆ ಇಟ್ಟಿದ್ವಿ ಅಂದರೆ ಅಲ್ಲಿ ನಾವು ಕರೀತಾ ಇರೋದು ಜ್ಞಾನದ ಹಂಚಿಕೆಗೆ, ಇಲ್ಲಿ ಬಂದು ಜಾತ್ರೆ ಥರ ಆಗಬಾರ್ದು. ಹಾಗಾಗಿ ಯಾರಿಗೆ ಆಸಕ್ತಿ ಇದೆ ಅವ್ರೊಳಗೆ ಬರ್ತಾರೆ. ಎಲ್ಲಿ ಸೆಷನ್ಗೆ ಹೋಗ್ಬೇಕಂತಿದೆ ಆ ಸೆಷನ್ ಮತ್ತೆ ಸಪ್ರೇಟಾಗಿ ಇಟ್ಟಿರ್ತೀವಿ, ಅದಕ್ಕಿನ್ನ ಯಾವುದು ನಿಗದಿ ಮಾಡಿಲ್ಲ. ಆನ್ಲೈನಲ್ಲೆಲ್ಲ ಫಿಕ್ಸ್ ಮಾಡಬೇಕು, ಯಾವುದು ಗೇಟಲ್ಲಿ ಬಂದು ಟಿಕೆಟ್ ತೊಗೊಳೋ ಪ್ರಶ್ನೆ ಇರಲ್ಲ. ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡಿ ನಾನು ಇಂಥ ಸೆಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅಂಥ ಸೆಷನ್ ಡೈರೆಕ್ಟ್ ಎಂಟ್ರಿ ಇರ್ತವೆ.
2: ಎಷ್ಟು ದಿನದ ಮೊದಲು ಈ ಒಂದು ನೋಂದಣಿಯನ್ನು ಮಾಡ್ಕೋಬೇಕಾಗತ್ತೆ ಸರ್?
6: ಬಹುಶಃ ಆಗಸ್ಟು 25 ತಾರೀಕಿಂದ ಪ್ರಾರಂಭ ಮಾಡ್ತೀವಿ, ಅಲ್ಲಿಂದ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊತಾರೆ, ನವೆಂಬರ್ 30 ಕ್ಲೋಸ್ ಮಾಡ್ತೀವಿ. ಒಟ್ಟಾರೆ ಒಂದು 50,000 ಜನಕ್ಕೆ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಟ್ಟಿರ್ತೀವಿ, ಅದ್ರ ಮೇಲೆ ನೆಲೆಸ್ತೀವಿ. ಸುಮಾರು 100-200 ಕಾಲೇಜುಗಳು ಇದು ನೇರವಾಗಿ ಭಾಗವಹಿಸುವಂತ ಎಲ್ಲ ಸಾಧ್ಯತೆಗಳು ಇದೆ ಇದರೊಳಗೆ.
2: ಈ ಒಂದು ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿತ್ 2026 ಪ್ರತಿಯೊಬ್ಬ ಉದ್ಯಮಿ ಆಗ್ಬೇಕಂತ ಇರ್ತಕ್ಕಂಥವ್ರು, ಯುವ ಉದ್ಯಮಿಗಳು ಬರಬೇಕು ಅಂತ ಹೇಳಿ ಯಾಕೆ ಒಂದು ಕರೆ ಕೊಡ್ತೀರಾ ಸರ್?
6: ಭಾರತ ದೇಶದಲ್ಲಿ ಇವತ್ತಿನ ಜನಸಾಂದ್ರತೆ ನೋಡಿದಾಗ, ಇಲ್ಲಿ ಬರ್ತಿರೋಂತಹ ಗ್ರಾಜುಯೇಟ್ಸ್ ನೋಡಿದಾಗ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕಡಿಮೆ ಆಗ್ತಾ ಇದಾವೆ. ಯಾಕೆ ಅಂದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಬದಲು ಎಂಪ್ಲಾಯೀಸ್ ಆಗೋರೇ ಜಾಸ್ತಿ ಆಗ್ತಾ ಇದ್ದಾರೆ. ಸರ್ಕಾರಗಳು ಬಹಳ ದೊಡ್ಡ ಆಸಕ್ತಿಯನ್ನು ತೋರಿಸ್ತಾ ಇದಾವೆ, ನೀವು ಬನ್ನಿ, ಮುಂದೆ ಬನ್ನಿ, ಸ್ಟಾರ್ಟ್ಅಪ್ಸ್ ಮಾಡಿ.

0: ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಬನದ ದೀಪಕ್ ಆರ್ ಸಾಗರ್. ನಮಸ್ಕಾರ. ಸಾರ್ವಜನಿಕರಿಗಾಗಿ
1: ಸೇವಾನಿರತರು.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ
4: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
4: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡಕ ಮೊಬೈಲ್ನಲ್ಲಿ. ಸ್ಫೂರ್ತಿಧಾರಿಯಲ್ಲಿ ನಾವಿದ್ದೇವೆ. ಸ್ಫೂರ್ತಿಧಾರಿಯಲ್ಲಿ ನೀವು ಹೇಳಿ ನಿಮಗೆ ಯಾವುದು ಮೋಟಿವೇಟ್ ಮಾಡುತ್ತೆ ಕಂಫರ್ಟ್ ಝೋನಿಂದ ಆಚೆ ಬಂದು ಕೆಲಸ ಮಾಡೋದಕ್ಕೆ. ಅದು ಸಂಬಳ ಆಗಿರಬಹುದು ಅಥವಾ ನಿಮಗೆ ಸಿಗುವಂತಹ ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಮತ್ತು ಹೊಸದನ್ನು ಕಲಿಯೋದ್ರಲ್ಲಿ ನಿಮಗಿರುವಂತಹ ಖುಷಿ ಇರಬಹುದು, ಮತ್ತು ಬೇರೆ ಬೇರೆ ಅನುಭವಗಳಿಗೆ ತೆರೆದುಕೊಳ್ಬೇಕು ಅನ್ನುವಂಥ ಆಸಕ್ತಿ ಇರಬಹುದು. ಯಾವುದು ನಿಮಗೆ ಡ್ರೈವಿಂಗ್ ಫ್ಯಾಕ್ಟರ್ ಕಂಫರ್ಟ್ ಝೋನಿಂದ ಆಚೆ ಬರೋದಕ್ಕೆ ಯಾವುದು ನಿಮ್ಮನ್ನು ಪ್ರೇರೇಪಿಸುತ್ತೆ ನಮಗೆ ಉತ್ತರ ಕಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡ್ತಾ ಇದ್ದಾರೆ ಲತಾ ದಿನೇಶ್ ಅವರು. ಅವರು ಹೇಳ್ತಾ ಇದ್ದಾರೆ, ಮೊದಲು 16 ವರ್ಷ ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ ಮೇಲೆ ನಾನೇ ಓನರ್ ಆಗಬೇಕು, ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಇವಾಗ ನಮ್ಮದೇ ಅಂಗಡಿ ಓಪನ್ ಮಾಡಿದ್ದೀನಿ. ಖುಷಿಯಾಗುತ್ತೆ ಈ ವಿಷಯ ಹೇಳೋದಕ್ಕೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರತಿ ತಿಂಗಳು EMI ಮತ್ತು ಬಡ್ಡಿ ಕಟ್ಟಬೇಕು ಅನ್ನೋದೇ ಬಹುತೇಕ ಜನರಿಗೆ ಇರುವಂಥ ಮೋಟಿವೇಶನ್ ಅಂತ ಹೇಳ್ತಾ ಇದ್ದಾರೆ. ನಿಜ ಅಲ್ಲ, ಮನುಷ್ಯನಿಗೆ ಆಸೆಗಳಿರಬೇಕು, ಕನಸುಗಳಿರಬೇಕು, ಹಾಗೆ ಸಣ್ಣ ಪುಟ್ಟ ಸಾಲನೂ ಇರಬೇಕು ಅಂತ ಅನಿಸುತ್ತೆ. ಇಲ್ಲಾಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ಯಾರಿಗೆ ತಾನೇ ಮೋಟಿವೇಶನ್ ಇರುತ್ತೆ ಅಂತ ಅಂತೀರಾ? ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಡೋದಕ್ಕೆ ಅಂತಲೇ ಇರುವಂಥ ಅವಕಾಶ ಇದು. ಬೇಗ ಬೇಗ ಮೆಸೇಜ್ ಮಾಡಿ. ನೀವು ಯಾವ ಒಂದು ವಿಷಯಕ್ಕಾಗಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಿ ಅಂತ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯ್ಮೋ ಕೇಳ್ತಾ ಇದ್ದೀರಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹರೀಶ್ ಅವರು ಹೇಳ್ತಾ ಇದ್ದಾರೆ, ನಾನಂತೂ ಸಾಲ ಮಾಡಿಲ್ಲ, ಮಾಡೋದೂ ಇಲ್ಲ, ನನ್ನ ಹತ್ರನೇ ಸಾಲ ತಗೊಂಡು ಹೋದವರು ಕೂಡ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಗೀತಾ ಜೋಶಿ ಮೆಸೇಜ್ ಮಾಡ್ತಿದ್ದಾರೆ, ಅಹಮದಾಬಾದಿಂದ, ಯಾವುದೇ ವಿಷಯ ಹೊಸದಾಗಿ ಕಲಿಯೋಕ್ಕೆ ಬದಲಾವಣೆಗೆ ತಕ್ಕಂತೆ ನಾವು ಬದುಕೋಕ್ಕೆ ಕಂಫರ್ಟ್ ಝೋನ್ ಬಿಡಲೇಬೇಕು. ಭಯವನ್ನು ಗೆಲ್ಲೋದು ನಮ್ಮಲ್ಲಿರುವಂತಹ ಅಂಜಿಕೆ ಅಥವಾ ಸೋಲಿನ

ಭಯವನ್ನ ಎದುರಿಸಿ ಗೆದ್ದಾಗ ಸಿಗುವಂತಹ ಆನಂದಕ್ಕಾಗಿ ನಾನು ಈ ಕೆಲಸಕ್ಕೆ ಕೈ ಹಾಕ್ತೀರಿ. ನನಗೆ ಹೊಸ ಕೆಲಸನ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳೋದು ಬಹಳನೇ ಇಷ್ಟ ಆಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಈ ಒಂದು ಸ್ಪಿರಿಟ್ ಇದ್ದಾಗ ನಾವು ಹೆಚ್ಚು ಹೆಚ್ಚು ಕಲಿತೀವಿ, ಹೊಸ ಹೊಸ ಅನುಭವಗಳನ್ನ ನಮ್ದಾಗಿಸ್ಕೊಳ್ತೀವಿ. ಮತ್ತೆ ಎಷ್ಟೋ ಸಲ ನಮಗೆ ಮೋಟಿವೇಶನ್ ಯಾವುದು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡೋದು ಕೂಡ ಅನುಕೂಲ ಆಗುತ್ತೆ. ಒಬ್ಬರಿಗೆ ಹಣದಿಂದ ಸಂತೋಷ ಸಿಗಬಹುದು, ಮತ್ತಿನ್ನೊಬ್ಬರಿಗೆ ಸಾಮಾಜಿಕ ಮನ್ನಣೆಯಿಂದ ಸಂತೋಷ ಸಿಗಬಹುದು, ಇನ್ನೂ ಕೆಲವರಿಗೆ ಅವರು ಅಂದುಕೊಂಡಂತಹ ಕೆಲಸವನ್ನ ಕೈಗೂಡಿಸಿಕೊಳ್ಳೋದೇ ತುಂಬಾ ಖುಷಿಯ ವಿಚಾರ ಇರಬಹುದು. ಹೀಗೆ ಪ್ರತಿಯೊಬ್ಬರ ಮೋಟಿವೇಶನ್ ಬೇರೆ ಬೇರೆನೇ ಇರುತ್ತೆ. ನಮಗೆ ಒಂದು ಇಷ್ಟ ಆಗಿದೆ ಅಂತ ಮಾತ್ರಕ್ಕೆ ಬೇರೆಯವ್ರಿಗೂ ಅದೇ ತರಹ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬರು ಕೂಡ ತಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ಅವರಲ್ಲಿರುವಂತಹ ಹೊಸತನವನ್ನು, ಅವರಲ್ಲಿರುವಂತಹ ಹೊಸ ವ್ಯಕ್ತಿಯನ್ನು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೀವೇನಂತೀರಿ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಕೊನೆಗೆ ಪ್ರತಿಯೊಬ್ಬರು ಕೂಡ ಮೆಸೇಜ್ ಕಳಿಸ್ಬಿಟ್ಟಿದ್ದೀರಿ. ಯಶೋಧ ಅವರು ಹೇಳ್ತಾ ಇದ್ದಾರೆ, ನೀವು ಹೇಳಿದ ಹಾಗೆ ಒಂದು ಹೆಣ್ಣು ಬರೀ ಅಡುಗೆ ಮನೆಗೆ ಸೀಮಿತ ಆಗಿಬಿಟ್ರೆ ಮುಂದಕ್ಕೆ ಇನ್ನೇನು ಕಲಿಯೋದಕ್ಕೆ ಆಗೋದಿಲ್ಲ, ಬರೀ ಅಷ್ಟರಲ್ಲೇ ಇದ್ದುಬಿಡ್ತಾರೆ. ಆದರೆ ಹೊರಗಡೆ ಜಾಬ್ ಮಾಡೋದಕ್ಕೆ ಶುರು ಮಾಡಿದೆ ಆ ಕಂಫರ್ಟ್ ಝೋನಿಂದ ಆಚೆ ಬಂದರೆ ಅವರಿಗೂ ಕೂಡ ಸ್ನೇಹಿತರು ಸಿಗ್ತಾರೆ, ಅವರಿಗೆ ಆದಂತಹ ಐಡೆಂಟಿಟಿ ಕೂಡ ಸಿಗ್ತಾ ಹೋಗುತ್ತೆ, ಇದು ನನ್ನ ಅನುಭವ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಹಾಗೆ ಮತ್ತೊಬ್ರು ಸೌಮ್ಯ ಅಂತ ಹೇಳಿ ದಾವಣಗೆರೆಯಿಂದ ಸಂದೇಶ ಕಳಿಸ್ತಾ ಹೇಳ್ತಾ ಇದ್ದಾರೆ, ಎಷ್ಟೋ ಸಲ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಕಷ್ಟ ಅಂದ ತಕ್ಷಣ ನಾವು ಕೆಲಸ ಬಿಡಬೇಕಾಗಿ ಬರುತ್ತೆ. ಹಾಗಾಗಿ ನಾವು ಕಂಫರ್ಟ್ ಝೋನ್ಗಿಂತ ಹೆಚ್ಚಾಗಿ ಮನೆಯವರ ಕಷ್ಟ ಸುಖಕ್ಕೆ ಸರಿಯಾಗಿ ನಮ್ಮ ವೃತ್ತಿ ಜೀವನವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಶಾಂತಾಚಾರ ಬಡಿಗೇರ ಕಕ್ಕನೂರಿನಿಂದ ಸಂದೇಶ ಕಳಿಸ್ತಾ ಹೇಳಿದ್ದಾರೆ, ನಾನು 1992 2015 ತನಕ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದಾದ ನಂತರ ನನ್ನದೇ ಆದಂತಹ ಸ್ವಂತ ಸಂಸ್ಥೆಯನ್ನು ತೆಗೆದೆ. ಅಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಿದ್ದಂಥವರಿಗೆ

ಅಲ್ಲೂ ಕೂಡ ಉದ್ಯೋಗದ ಅವಕಾಶ ಕೊಟ್ಟೆ, ನನ್ನ ಸ್ವಂತ ಕಂಪನಿಯಲ್ಲಿ ಉದ್ಯೋಗಕ್ಕೆ ಅವಕಾಶ ಕೊಟ್ಟೆ. ಇವತ್ತಿಗೂ ಅವರು ನನ್ನ ಜೊತೆಯಾಗಿ ಇದ್ದಾರೆ, ತುಂಬ ಸಂತೋಷ ಆಗುತ್ತೆ. ಬರೀ ನನಗೆ ಮಾತ್ರ ನಾನು ಬದುಕನ್ನ ಕಲ್ಪಿಸ್ಕೊಳ್ಳಿಲ್ಲ, ಮತ್ತಿಬ್ಬರಿಗೆ ನೆರವಾಗಿದ್ದೀನಿ ಅನ್ನೋಂಥ ಸಂತೋಷ ಇದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಗಣೇಶ್ ರಾವ್ ಅವರು ದಾವಣಗೆರೆಯಿಂದ ಸಂದೇಶ ಕಳಿಸ್ತಾ ಹೇಳಿದ್ದಾರೆ, ನಾವು ಯಾವತ್ತೂ ಕೂಡ ಹೆಚ್ಚು ಆಸ್ತಿಗಾಗಿ ಹಣಕ್ಕಾಗಿ ಆಸೆ ಪಡೋದಕ್ಕೆ ಹೋಗಬಾರ್ದು, ಆದರೆ ಸಿಂಪಲ್ಲಾಗಿ ಇರೋದ್ರಲ್ಲಿ ಒಂದು ಸುಖ ಇರುತ್ತೆ, ಸಂತೋಷ ಇರುತ್ತೆ, ಅದನ್ನು ಕಲಿಬೇಕು ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಸಿಂಪಲ್ಲಾಗಿ ಇರೋದು ಬೇರೆ, ಆದರೆ ಏನು ಕಲಿದೇ ಇರೋದೇ ಬೇರೆ ಅಲ್ವಾ. ಮಿನಿಮಲಿಸ್ಟಿಕ್ ಲೈಫ್ ಸ್ಟೈಲ್ನ ನೀವು ಅಳವಡಿಸ್ಕೊಳ್ತೀರಿ ಅಂದರೆ ಅದು ತುಂಬಾ ಒಳ್ಳೆಯ ವಿಷಯ. ಆದರೆ ನಾವು ಏನು ಕಲಿಯೋದಿಲ್ಲ ಅಂತ ಹೇಳೋರಿಗೆ ಮಾತ್ರ ನಾವು ಇವತ್ತು ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಮೋಟಿವೇಟ್ ಮಾಡ್ತಾ ಇದ್ದೀವಿ. ಹೊಸದನ್ನು ಕಲಿಯೋದಕ್ಕೆ, ಹೊಸ ಅವಕಾಶಗಳ ಕಡೆಗೆ ಮನಸ್ಸನ್ನು ತೆರೆದುಕೊಳ್ಳೋದಕ್ಕೆ ವಯಸ್ಸಿನ ಇತಿಮಿತಿ ಇರಬೇಕಾಗಿಲ್ಲ, ಮತ್ತೆ ಹಣವೇ ಮಾನದಂಡ ಕೂಡ ಆಗಬೇಕಾಗಿಲ್ಲ. ಯಾರೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿದ್ರೆ ನಿಮ್ಮ ಮನಸ್ಸಿನ ಮಾತನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾಗಶ್ರೀ, ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಕೇಳುಗರೇ, ಸೆಪ್ಟೆಂಬರ್ 18 ಸೆಪ್ಟೆಂಬರ್ 28 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 5:03. ಶುಭ ಸಂಜೆ ಎಲ್ರಿಗೂ. ಟ್ಯೂನ್ ಮಾಡಿದಿರಿ FM ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ. ಶುಭ ಸಂಜೆ ಅಂತ ಕೋರ್ತಾ ಇರೋದು ನಿಮ್ಮ ರೈನ್ಬೋ ಗೆಳತಿ RJ ಚೈತ್ರ. ನಿಮ್ಮ ಜೊತೆ ಇರ್ತೀನಿ ಈ ಒಂದು ದಿನ ಸಂಜೆಯ ಹೊತ್ತು ನಿಮ್ಮ ಜೊತೆ ಆಗ್ತಾ ಇರೋದು ನಾನು. ಹಾಗಾದ್ರೆ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಬೇಗ ಬೇಗ ಶುರು ಮಾಡ್ಬಿಡೋಣ. ಸೊ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ, ಇವತ್ತು ನಾನು ಸ್ಟುಡಿಯೋಗೆ ಬರ್ಬೇಕಾದ್ರೆ ಒಂದು ಘಟನೆ ನಡೀತು. ಏನ್ ಗೊತ್ತಾ, ಬರ್ತಾ BMTC ಬಸ್ನಲ್ಲಿ ಬರ್ತಾ ಇದ್ದೆ. ಬರ್ಬೇಕಾದ್ರೆ ಡ್ರೈವರು ಮತ್ತು ಕಂಡಕ್ಟ್ರು ಇಬ್ಬರು ಸೇರಿಕೊಂಡು ಮಾತಾಡ್ತಾ ಇದ್ರು. ನೀರು ಎಷ್ಟು ಕಾಸ್ಟ್ಲಿ ಆಗಿದೆ, ಬಾಟಲ್ ತೊಗೊಂಡ್ರೆ ಈ ಬಾಟಲ್ಗೆ ಇಷ್ಟು ರೂಪಾಯಿ, ಆ ಬಾಟಲ್ಗೆ ಇಷ್ಟು ರೂಪಾಯಿ ಅಂತ ಮಾತಾಡ್ತಾ ಇದ್ರು. ಯಾಕೆ ಮಾತಾಡ್ತಾ ಇದ್ರು ಅಂತ ಸ್ವಲ್ಪ ಹೊತ್ತು ಗಮನ ನನಗೆ ಅವ್ರು ಮಾತಾಡ್ತಾ ಇರೋದು ಕೇಳಿಸ್ತಿತ್ತು, ಬಟ್ ತುಂಬ ಪಾರ್ಷಲ್ ಆಗಿ ಕೇಳಿಸ್ತಿತ್ತು. ಬಟ್ ಗಮನ ಕೊಟ್ಟು ಕೇಳಿದಾಗ ಗೊತ್ತಾಯಿತು, ಅವರ ವಾಟರ್ ಬಾಟಲಲ್ಲಿ ಸ್ವಲ್ಪನೇ ನೀರಿತ್ತು ಆ್ಯಂಡ್ ನೀರು ಖಾಲಿ ಆಗೋಗ್ತಾ ಇತ್ತು ಅವರಿಗೆ ಅಂತ. ಸೊ ನಾನು ಇಳಿಬೇಕಾದ್ರೆ ಅವ್ರಿಗೆ ನನ್ನ ಹತ್ರ ಇದ್ದಂತಹ ಬಾಟಲ್ನಲ್ಲಿ ಇದ್ದಂತಹ ನೀರನ್ನ ಅವ್ರಿಗೆ ಆಫರ್ ಮಾಡಿದೆ. ತಗೊಳ್ಳಿ ಸರ್, ನೀರು ಕುಡೀರಿ, ನೀರಿಗೋಸ್ಕರ ಹುಡುಕ್ತಾ ಇದ್ರಲ್ವಾ ಅಂತ ಆಫರ್ ಮಾಡಿದೆ. ಸೊ ಯಾಕೆ ಈ ಒಂದು ಸ್ಟೋರಿನ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಬಾರಿ ಸ್ಟ್ರೇಂಜರ್ಸು ನಮಗೆ ಹೆಲ್ಪ್ ಮಾಡಿರ್ತಾರೆ. ಅಂದರೆ ಇವಾಗ ಎಲ್ಲೋ ಮಳೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಜೋರು ಮಳೆಯಲ್ಲಿ ಯಾರೋ ಒಬ್ಬರು ಛತ್ರಿನ ಶೇರ್ ಮಾಡ್ಕೊಂಡು ಕೊಟ್ಟಿರ್ತಾರೆ ಒಂದಿಷ್ಟು ದೂರ ನಡೆಯೋಕ್ಕೆ. ಸೊ ಈ ರೀತಿ ಸ್ಟ್ರೇಂಜರ್ಸು ನಿಮಗೆ ಹೆಲ್ಪ್ ಮಾಡಿದಾರಾ? ಹಾಗಾದರೆ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ. ವಾಟ್ಸ್ಆ್ಯಪ್ ಮುಖಾಂತರ ನೀವು ಯಾರಿಗಾದರೂ ಗೊತ್ತಿಲ್ಲದೇ ಇರೋರಿಗೆ ಹೆಲ್ಪ್ ಮಾಡಿರೋದಿದ್ದರೆ, ಅಥವಾ ನಿಮಗೆ ಯಾರಾದರೂ ಗೊತ್ತಿಲ್ಲದೇ ಇರೋರು ಅಪರಿಚಿತರು ನಿಮಗೆ ಹೆಲ್ಪ್ ಮಾಡಿದರೆ, ಅಥವಾ ಯಾವುದಾದ್ರೂ ರೀತಿಯಲ್ಲಿ ಹೆಲ್ಪ್ ಮಾಡಿದರೆ ನೀವು ನಮಗೆ ಸಂದೇಶದ ಮುಖಾಂತರ ತಿಳಿಸ್ಕೊಡಿ. ನಿಮ್ಮ ಸಂದೇಶವನ್ನು ನಾನು ಆನ್ ಏರ್ ಕೂಡ ಹೇಳ್ತೀನಿ. ನಿಮ್ಮ ಕತೆ ಬೇರೆಯವ್ರಿಗೂ ಕೂಡ ಇನ್ಸ್ಪೈರ್ ಆಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಗೀತೆ ಬರ್ತದೆ, ಸಂಜೆ ಸೂರ್ಯನೇ ನಿನ್ನದೊಂದು ಬೇಡಿಕೆ ಅನ್ನುವಂತಹ ಗೀತೆ, ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ 7:00 ಸಿನಿಮಾದಿಂದ.

ನಮ್ಮ ಜೀವನದಲ್ಲಿ ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ, ನಮಗೆ ಅವರ ಹೆಸರು ಕೂಡ ಗೊತ್ತಿರಲ್ಲ, ಮತ್ತೆ ಅವ್ರನ್ನ ನಾವು ನೋಡದೆ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಅವರು ಮಾಡಿದಂತಹ ಒಂದು ಸಣ್ಣ ಸಹಾಯ ಮಾತ್ರ ಜೀವನ ಪೂರ್ತಿ ಎಷ್ಟೋ ಸತಿ ನೆನ್ಪಿಟ್ಕೊಳ್ತೀವಿ. ನಿಮ್ಮ ಜೀವನದಲ್ಲೂ ಇಂಥದ್ದೇ ಒಬ್ಬ ಸ್ಟ್ರೇಂಜರ್ ಇದ್ದಾರಾ, ಅಥವಾ ಯಾರಿಗಾದರೂ ನೀವು ಈ ರೀತಿ ಸಹಾಯ ಮಾಡಿದ್ದೀರಾ? ನಿನ್ನೆ ನೀವು ಗಮನಿಸಿದ್ರೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ. ಮಳೆಯಲ್ಲಿ ಮನೆಗೆ ಹೋಗ್ತಾ ಇದ್ದಾಗ ಯಾರೋ ಒಬ್ರು ರಸ್ತೆ ದಾಟೋದಕ್ಕೆ ಅವರು ಹಿಡ್ಕೊಂಡಂತಹ ಛತ್ರಿಯಲ್ಲಿ ನನಗೂ ಕೂಡ ಶೇರ್ ಮಾಡಿ ಆ ಕಡೆ ಬಸ್ ಸ್ಟಾಪ್ ತನಕ ಡ್ರಾಪ್ ಮಾಡಿದ್ರು. ನಿಜವಾಗ್ಲೂ ಕೆಲವೊಂದು ಸತಿ ಈ ಸಣ್ಣ ಸಣ್ಣ ಘಟನೆಗಳಿರುತ್ತಲ್ಲ, ಆ ಒಂದು ಘಟನೆಗಳು ಸ್ಟ್ರೇಂಜರ್ ಅಂತಂದು ಭಾವಿಸದೆ ಸಹಾಯ ಮಾಡಿರ್ತಾರಲ್ಲ, ಮನಸ್ಫೂರ್ತಿಯಾಗಿ ಬಂದು ಸಹಾಯ ಮಾಡಿರ್ತಾರಲ್ಲ, ತುಂಬ ಅವಶ್ಯಕವಾಗಿರುತ್ತೆ ಆ ಒಂದು ಟೈಮ್ನಲ್ಲಿ. ಇಂಥದ್ದೇ ಸಹಾಯ ನಿಮಗೆ ಯಾರಾದರೂ ಸ್ಟ್ರೇಂಜರ್, ಯಾರಾದರೂ ಅಪರಿಚಿತರು ನಿಮಗೆ ಸಹಾಯ ಮಾಡಿದ್ದಾರೆ, ಅಥವಾ ನೀವು ಯಾರಿಗಾದರೂ ಈ ರೀತಿ ಸಣ್ಣ ಪುಟ್ಟ ದಿನನಿತ್ಯ ಸಾಕಷ್ಟು ಘಟನೆಗಳು ನಡೀತಾ ಇರುತ್ತೆ ಅಲ್ವಾ, ಸೊ ಈ ರೀತಿ ಸಹಾಯ ಮಾಡಿದ್ದೀರಾ, ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಸದ್ಯಕ್ಕೆ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇರೋದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 5:20. ನೀವೆಲ್ಲ ಟ್ಯೂನ್ ಮಾಡಿದ್ರಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಇದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಳೆ ಬರುವಾಗ ಕೊಟ್ಟ ಛತ್ರಿ ವಾಪಸ್ಸು ಬರಲೇ ಇಲ್ಲ ಮೇಡಮ್. ಅದೇ ಅದರ ಹೆಸರು ಕೊಡೆ ಅಲ್ವಾ, ಅವರು ಕೊಡೆ ಅಂತ ಇಟ್ಕೊಂಡು ಬಿಟ್ರು ಛತ್ರಿಗಳು ಮೇಡಮ್, ನಾನು ಕೇಳಲು ಹೋಗಲಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಕೆಲವು ಸತಿ ಸಹಾಯ ಈ ರೀತಿನೂ ತಿರುಗುತ್ತೆ. ಮಾಡಿದ ಸಹಾಯನ ಅವರು ಇಟ್ಕೊಂಡು ಬಿಟ್ರು ಅಂತಂದ್ರೆ ಬಹುಶಃ ಮರ್ತೋಗ್ಬಿಟ್ಟಿರ್ತಾರೆ, ಅಥವಾ ಏನೋ ಕೆಲಸದ ಬ್ಯುಸಿನಲ್ಲಿ ಕೊಡೋದಕ್ಕೆ ಕೂಡ ಮರ್ತೋಗಿರಬಹುದು. ಸೊ ಯಾವೆಲ್ಲ ರೀತಿಯಲ್ಲಿ ನಾವು ಯೋಚನೆ ಮಾಡ್ಬೋದು ಲೆಕ್ಕ ಹಾಕಿ. ಹಾಗೆ ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್, ಟೀ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಟೀ ಕಾಫಿ ಎಲ್ಲವೂ ಆಯ್ತು, ಗುಡ್ ಈವ್ನಿಂಗ್. ಬಟ್ ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ನಂಬರ್ ಎಂಡಿಂಗ್ ವಿತ್ 55038. ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ ಅಂತ ಕಳಿಸಿದ್ದಾರೆ. ಹಾಗೆ ಶ್ವೇತಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಶ್ವೇತಾ ಅವರು ಹೇಳ್ತಾ ಇದ್ದಾರೆ, ನಾನು BMTC ಅಥವಾ ಮೆಟ್ರೋ ಟ್ರೈನ್ನಲ್ಲಿ ಹೋಗಬೇಕಾದ್ರೆ ಸಾಕಷ್ಟು ಬಾರಿ ಯಾರಾದರೂ ಬ್ಯಾಗ್ನ ಹಿಡ್ಕೊಳ್ಳೋದಕ್ಕೆ, ಬ್ಯಾಗ್ನ ಕೊಡೋದಕ್ಕೆ ಸಹಾಯ ಮಾಡಿದ್ದೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಮೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, BMTC ಬಸ್ಗಳಲ್ಲಿ ಓಡಾಡಬೇಕಾದ್ರೆ ಹಿರಿಯ ನಾಗರಿಕರು ಯಾರಾದರೂ ಬಂದರೆ ಅಥವಾ ಮಕ್ಕಳಿರೋರು ಯಾರಾದರೂ ಬಂದರೆ ಅವರಿಗೆ ನಾನು ಸೀಟ್ನ ಬಿಟ್ಕೊಡ್ತೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಬೇಜಾರಿಲ್ಲದೆ ಸೀಟ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಸುದರ್ಶನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಾನು ಪ್ರತಿದಿನವೂ ಆಫೀಸ್ಗೆ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಸಾಕಷ್ಟು ಜನ ಹೂ ಮಾರೋರು, ಹಾಗೆ ಸಾಕಷ್ಟು ಜನ ತರಕಾರಿ ಮಾರೋರು ಇರ್ತಾರೆ ಮೇಡಮ್. ಅವರಿಗೆಲ್ಲ ವಾರಕ್ಕೊಮ್ಮೆನಾದರೂ ನಾನು ಏನಾದರೂ ಕೊಟ್ಟು ಹೋಗ್ತೀನಿ, ಅಂದರೆ ಲೈಕ್ ತಿಂಡಿನಾಗಿ ಅಥವಾ ನೀರು ಬಾಟ್ಲಾಗಲಿ ಏನಾದರೂ ಕೊಟ್ಟು ಹೋಗ್ತೀನಿ ಮೇಡಮ್ ಅಂತ ಹೇಳ್ತಾರೆ. ನೋಡಿ, ಎಷ್ಟು ಒಳ್ಳೆ ಥಾಟ್ಸ್ ಇದೆ. ಈಗಂತೂ ತುಂಬ ಜನ, ತುಂಬ ಯುವಕರು ಅಥವಾ ತುಂಬ ಜನರು ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಬಂದಿದೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 2954. ಇವ್ರು ಹೇಳ್ತಾ ಇದ್ದಾರೆ, ನಾನು ಒಂದು ದಿನ ಮಳೆನಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ, ಅವರು ಕೂಡ ಮಳೆ ಜೋರಾಗಿ ಬರ್ತಿತ್ತು ಅಂತ ಅದೇ ಬಸ್ ಸ್ಟಾಪ್ನಲ್ಲಿ ಬಂದು ನಿಂತ್ಕೊಂಡ್ವಿ. ಆಗ ನಾವಿಬ್ರು ಮಾತಾಡೋದಕ್ಕೆ ಶುರು ಮಾಡಿದ್ವಿ. ತಕ್ಷಣ ಅವರು, ನನ್ನ ಮೊಬೈಲ್ನಲ್ಲಿ ಡೇಟಾ ಖಾಲಿಯಾಗೋಗ್ಬಿಟ್ಟಿತ್ತು, ಅವರು ಅವರ ಡೇಟಾನ ಯೂಸ್ ಮಾಡಿಕೊಂಡು ನನಗೆ ಹೇಗೆ ಹೋಗಬೇಕು ಅಂತ ದಾರಿ ತೋರಿಸಿದ್ರು ಮೇಡಮ್ ಅಂತ ಹೇಳ್ತಿದ್ದಾರೆ. ನೋಡಿ, ಎಷ್ಟು ಒಳ್ಳೆಯ ಜನರು ಇರ್ತಾರೆ ಅಲ್ವಾ. ಸೊ ನಾವು ಯಾವುದೇ ಜನರನ್ನ ನೋಡಬೇಕಾದ್ರೆ, ಮಾತಾಡಬೇಕಾದ್ರೆ ಅವರಲ್ಲಿ ನಮಗೆ ಬೇಕಾಗಿರುವಂತಹ ಒಳ್ಳೆಯ ಗುಣಗಳನ್ನು ನಾವು ನೋಡಿ ತಿಳ್ಕೊಂಡು ಅಳವಡಿಸ್ಕೋಬೇಕು. ನಿಮಗೆ ಯಾರಾದರೂ ಸ್ಟ್ರೇಂಜರ್ ಸಹಾಯ ಮಾಡಿದ್ದಾರಾ? ಯಾವ ರೀತಿ ಸಹಾಯ ಮಾಡಿದ್ದಾರೆ? ಅಥವಾ ನೀವೇ ಯಾರಿಗಾದರೂ ಸಹಾಯ ಮಾಡಿದ್ದೀರಾ? ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ಸಮಯ ಆಗಿದೆ 5:34 ನೀವೆಲ್ಲ ಟ್ಯೂನ್ ಮಾಡಿದ್ದೀರಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಚಾರ, ಅಪರಿಚಿತರು ನಿಮಗೆ ಸಹಾಯ ಮಾಡಿದ್ದಾರಾ, ಸ್ಟ್ರೇಂಜ್

ನನ್ನ ಬಸ್ಸನ್ನ ತಪ್ಪಿಸ್ಕೊಂಡು ಅವರಿಗೆ ಅವರ ಬಸ್ಸನ್ನ ಹತ್ತಿಸಿ ನಂತರ ಒಂದು ಗಂಟೆ ಮೇಲೆ ನಾನು ಮನೆಗೆ ಬಂದೆ. ಮನೆಯಲ್ಲಿ ಬೈದ್ರು, ಆದರೂ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದ್ರು. ಆದರೂ ಗೊತ್ತಿಲ್ಲದೆ ಇರೋರಿಗೆ ಈ ರೀತಿ ಸಹಾಯ ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೇರೊಬ್ಬರಿಗೆ ಕುಡಿಲಿಕ್ಕೆ ನೀರು ಕೇಳಿ ಬಾಟಲ್ ತೆಗೆದುಕೊಂಡು ಕೊಟ್ಟಿರೋದಿದೆ, ಹಾಗೆ ಬಸ್ನಲ್ಲಿ ಸೀಟ್ ಬಿಟ್ಕೊಟ್ಟಿರೋದಿದೆ, ಹಸಿದವರಿಗೆ ಊಟ ಕೊಡೋದಿದೆ, ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡ್ತಾನೇ ಇರ್ತೀನಿ ಮೇಡಮ್, ತುಂಬ ಇದೆ ಹೇಳೋದಕ್ಕೆ, ಆದರೆ ನೀವು ಎಲ್ಲವೂ ಓದೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಕೂಡ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 4757 ಇವರು ಸಂದೇಶವನ್ನು ಕಳಿಸಿದ್ದಾರೆ. ನೋಡಿ ಎಷ್ಟು ಒಳ್ಳೆಯ ಮನೋಭಾವ ಅಂದರೆ, ಅವರ ಬಸ್ಸನ್ನು ತಪ್ಪಿಸ್ಕೊಂಡು ಅವ್ರಿಗೆ ಹೋಗಬೇಕಾಗಿರುವಂತಹ ಸಮಯಕ್ಕೆ ಹೋಗದೆ ಬೇರೊಬ್ಬರಿಗೆ ಸಹಾಯ ಮಾಡಿ ಹೋಗ್ತಾರಲ್ಲ, ಇದು ನಿಜವಾಗ್ಲೂ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂತಹ ವಿಚಾರ. ಎಲ್ಲ ಕೇಳುಗರಿಗೆ ಶುಭ ಸಂಜೆ. ನಾನು ಬಸ್ನಲ್ಲಿ ಈಗಲೂ ಓಡಾಡಬೇಕಾದ್ರೆ ಹಿರಿಯರು ಪುಟ್ ಪುಟ್ಟು ಕಂದಮ್ಮಗಳು ಹಿಡ್ಕೊಂಡು ಬಂದು ನಿಂತಿರೋ ತಾಯಂದಿರಿಗೆ ನಾನು ಕೂತಿರುವ ನನ್ನ ಸೀಟನ್ನು ಬಿಟ್ಕೊಡ್ತೀನಿ ಯಾವಾಗಲೂ. ಮತ್ತು ನೀವೇ ಕೊಟ್ಟ ಉದಾಹರಣೆ ಅದು ಏನಂದರೆ, ನಾನು ಎಲ್ಲೇ ಹೋದರೂ ನನ್ನ ಜೊತೆ ಬೆಳಗ್ಗೆ ಸಮಯ ಆದರೂ ಸಂಜೆ ಸಮಯ ಆದರೂ ಒಂದು ಕೊಡೆಯನ್ನು ತೆಗೆದುಕೊಂಡು ಹೋಗೋ ಅಭ್ಯಾಸ ನಂದು. ಹೀಗೆ ಬಹಳಷ್ಟು ಸಲ ಮಳೆ ಸುರಿಯುವ ಸಮಯದಲ್ಲಿ ನನ್ನ ಕೊಡೆಯ ಜೊತೆಗೆ ಇನ್ನೊಬ್ಬರಿಗೆ ಎಲ್ಲಿಯ ತನಕ ಆಗುತ್ತೋ ಅಲ್ಲಿ ತನಕ ಅವರಿಗೆ ಆ ಕೊಡೆಯಿಂದ ಸ್ವಲ್ಪ ಸಹ ಸಮಯವಾದರೂ ರಕ್ಷಿಸ್ತೇನೆ ಮೇಡಮ್ ಮಳೆಯಿಂದ. ಪಲ್ಲವಿಗೌಡ ಅವರು ಮೈಸೂರು ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧೀಂದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ ಮಲ್ಲೇಶ್ವರಂನಿಂದ. ಕೆಲವು ವರ್ಷದ ಹಿಂದೆ ನಮ್ಮ ಮನೆ ಹತ್ತಿರ ಒಂದು ಕಟ್ಟಡ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇತ್ತು. ಆಗ ಮೂರು ಜನ ಚಿಕ್ಕ ಮಕ್ಕಳಿಗೆ ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ತುಂಬ ಇತ್ತು. ಆಗ ನಾನು ಅವರಿಗೆ ಹೇಳಿದೆ ಪುಸ್ತಕದ ಅಂಗಡಿಗೆ ಹೋಗಿ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಪುಸ್ತಕಗಳನ್ನು ಅವರಿಗೆ ಕೊಟ್ಟೆ. ನನಗೆ ತುಂಬ ಸಂತೋಷ ಆಯಿತು ಮೇಡಮ್. ನಿಜವಾಗ್ಲೂ ಸಣ್ಣ ಪುಟ್ಟ ಸಹಾಯದಲ್ಲಿ ಯಾವಾಗಲೂ ಉತ್ತಮ ಹಾಗೂ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾರಾದರೂ ಸ್ಟ್ರೇಂಜರ್ ಸಹಾಯ ಮಾಡಿದಾರ, ಅಥವಾ ನೀವು ಯಾವುದಾದ್ರೂ ಸ್ಟ್ರೇಂಜರ್ಗೆ ಸಹಾಯ ಮಾಡಿದ್ದೀರಾ, ನೀವು ನನಗೆ ಸಂದೇಶದ ಮುಖಾಂತರ ಕಳಿಸ್ಕೊಡ್ಬೋದು. 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ನೀವು ನನಗೆ ಸಂದೇಶವನ್ನು ಕಳಿಸಿ. ಹಿರಿಯ ವ್ಯಕ್ತಿಗಳಿಗೆ ಸೀಟ್ ಕೊಟ್ಟಿದ್ದಾಗಿರ್ಬೋದು, ಲಗೇಜ್ ಎತ್ತೋದಕ್ಕೆ ಸಹಾಯ ಮಾಡಿರ್ಬೋದು, ಮಗುವನ್ನು ನೋಡ್ಕೊಳ್ಳೋದಕ್ಕೆ ಕ್ಷಣಕಾಲ ಸಹಾಯ ಮಾಡಿದ್ದೀರಾ, ಇಂಥ ಸ್ಮಾಲ್ ಗೆಸ್ಚರ್ಸ್ ತುಂಬ ದೊಡ್ಡದಾಗಿ ಅನಿಸುತ್ತೆ. ಹಾಗೆ ಕೆಲವೊಬ್ಬರ ಸಹಾಯ ತುಂಬ ಮನಸ್ಸಲ್ಲೇ ಉಳಿದ್ಬಿಡುತ್ತೆ. ಅಂಥ ಒಂದು ಸಹಾಯ ನಿಮಗೆ ಸಿಕ್ಕಿದ್ರೆ ಅಥವಾ ನೀವು ಮಾಡಿದರೆ ನಮಗೆ ಸಂದೇಶವನ್ನು ಕಳಿಸ್ಕೊಡಿ ಬೇಗ ಬೇಗ. ಇದು ನಾನ್ ಸ್ಟಾಪ್ ಕಾರ್ಯಕ್ರಮ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ, FM ರೈನ್ಬೋ 101.3 MHz.

ಸಮಯ ಆಗಿದೆ 5:45 ಟ್ಯೂನ್ ಮಾಡಿದಿರಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಲತಾ ವಿನಯ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದರೆ, ನಮ್ಮ ಅಪ್ಪಾಜಿ 15 ವರ್ಷಗಳ ಹಿಂದೆ ಬಸ್ಸಲ್ಲಿ ಬೇರೆ ಊರಿಂದ ನಮ್ಮೂರಿಗೆ ಬರಬೇಕಿತ್ತು. ಸೊ ಆ ಟೈಮಲ್ಲಿ ಯಾರೋ ಕಳ್ಳ ಅವರ ದುಡ್ಡು ಕದ್ಕೊಂಡು ಹೋದ. ಆಗ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಲಾಸ್ಟ್ ಬಸ್ ಬೇರೆ ಇತ್ತು, ನೈಟ್ ಆಗಿದೆ, 1 ರೂಪಾಯಿನೂ ಇರಲಿಲ್ಲ. ಆ ಟೈಮಲ್ಲಿ ಅವ್ರ ಕೈಲಿ ವಾಚ್ ಇತ್ತಂತೆ. ಆ ವಾಚನ್ನ ಕೊಟ್ಟು ಇದಿಟ್ಕೊಂಡು ನನಗೆ ಬಸ್ಗೆ ಹೋಗೋದಕ್ಕೆ ಸ್ವಲ್ಪ ದುಡ್ಡು ಕೊಡಿ ಅಂತ ಅಲ್ಲಿ ಒಬ್ಬರ ಹತ್ರ ಕೇಳಿದ್ರಂತೆ. ಮನೆಗೆ ಹೋದ್ಮೇಲೆ ನಿಮಗೆ ದುಡ್ಡು ಕೊರಿಯರ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆಗ ಅವರು ವಾಚ್ ಬೇಡ ಅಂತ ದುಡ್ಡು ಕೊಟ್ರಂತೆ ಮೇಡಮ್. ನೆಕ್ಸ್ಟ್ ಡೇ ಅಪ್ಪಾಜಿ ಅವರಿಗೆ ದುಡ್ಡು ವಾಪಸ್ ಕೊಟ್ಟರು. ಈಗಲೂ ಅಪ್ಪ ಅವರನ್ನ ನೆನೆಸ್ಕೋತಾರೆ ಮೇಡಮ್. ಅವರೆಲ್ಲೇ ಇದ್ರು ಕಷ್ಟದ ಟೈಮ್ ಅಲ್ಲಿ ಹೆಲ್ಪ್ ಮಾಡಿರೋರು, ಅವರ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಹೇಳ್ತಿದ್ದಾರೆ. ನೋಡಿ, ಒಬ್ಬರ ಸಹಾಯ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಅವರ ಮಗಳು ಸಂದೇಶವನ್ನು ಕಳಿಸಿದ್ದಾರೆ ಈ ಒಂದು ಘಟನೆಯಿಂದ. ಅವರು ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಒಂದು ಗುಡ್ ಏನಂತಾರೆ, ನಿಮಗೆ ಒಂದು ಪಾಸಿಟಿವಿಟಿನ ಅವರು ಸ್ಪ್ರೆಡ್ ಮಾಡ್ತಿದ್ದಾರೆ. ಸೊ ಈ ರೀತಿ ಒಳ್ಳೊಳ್ಳೆ ವಿಚಾರಗಳು ಖಂಡಿತವಾಗಲಿಯೂ ಇದ್ದೇ ಇರುತ್ತೆ. ಅಶೋಕ್ ಕುಮಾರ್, ಮಂಜುಳಾ ಪ್ರಜ್ವಲ್ ಲೋಹಿತ್ ಮುಳಬಾಗ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ ಹಾಡುಗಳು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಮೇಡಮ್, ನಾನು ನಂದೇ ಹೋಟೆಲಲ್ಲಿ ವ್ಯಾಪಾರ ಮಾಡುತ್ತಿರ್ತೇನೆ. ದಿನಕ್ಕೆ ಏನಿಲ್ಲ ಅಂತಂದ್ರೂ ದಾರಿಯಲ್ಲಿ ಹೋಗುವ ವಯಸ್ಸಾಗಿದ್ದವರಿಗೆ ದಿನಕ್ಕೆ ಏನಿಲ್ಲವೇದ್ರೂ ಒಂದು ಇಬ್ಬರಿಗಾದರೂ ಊಟ ಇಲ್ಲ ತಿಂಡಿಯನ್ನು ಕೊಡೋ ಅಭ್ಯಾಸ ಇದೆ ಮೇಡಮ್. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದ ಸಂದೇಶವನ್ನು ಕಳಿಸಿದ್ದಾರೆ. ನೋಡಿ, ಅವರದ್ದೇ ಹೋಟೆಲ್ನಿಂದ ಅವರು ದಿನ ಪ್ರತಿದಿನವೂ ಸಹಾಯ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಇದು ನಿಮ್ಮ ಲೈಫ್ನ ತುಂಬ ಚೆನ್ನಾಗಿಡುತ್ತೆ. ಈ ಎಲ್ಲ ಬ್ಲೆಸ್ಸಿಂಗ್ಸ್ ಇರ್ಬೋದು, ಈ ಎಲ್ಲ ಗೆಸ್ಚರ್ಸ್ ಇರ್ಬೋದು, ನೀವೇನು ಸಹಾಯ ಮಾಡ್ತಿರಲ್ಲ ಇನ್ನೊಬ್ಬರಿಗೆ, ಅದು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ವಾಪಸ್ ಬಂದೇ ಬರುತ್ತೆ. ಹಾಗೆ ನನ್ನ ಒಂದು ಆಫೀಸ್ ಸ್ಟಾಕ್ನಲ್ಲಿ ನಡೆದಂತಹ ಘಟನೆ. ಹೀಗೆ ಸಹಾಯ ಮಾಡುವಾಗ ಮನಸ್ಸಿರುವ ವ್ಯಕ್ತಿ, ಆ ಸಹ ಕೆಲಸ ಮಾಡುವ ವ್ಯಕ್ತಿಗೆ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಪೆಂಡಿಂಗ್ ಕೆಲಸ ಎಲ್ಲ ಫೈಲ್ ಇಸ್ಕೋತಾರೆ. ಅದು ಹೇಗೆ ಆಗುತ್ತೆ ಅಂತಂದರೆ, ಅವರಿಗೆ ಅದು ದಿನ ಅಭ್ಯಾಸವಾಗಿ ಬಿಡುತ್ತೆ. ಒಂದು ದಿನ ಫೈಲ್ ಕಂಪ್ಲೀಟ್ ಮಾಡುತ್ತಿದ್ದರೆ ಅವರಿಗೆ ತುಂಬ ಕೋಪ ಬಂದ್ಬಿಡ್ತು. ಸಹಾಯ ಮಾಡಲಿಕ್ಕೆ ಹೋದರೆ ಒಂದೊಂದು ಸರ್ತಿ ಹೀಗೂ ಆಗುತ್ತೆ. ನೋಡಿದ್ರ, ಕೆಲವು ಸರ್ತಿ ಸಹಾಯ ಅಂತ ಮಾಡಕ್ಕೆ ಹೋಗಿರ್ತೀವಿ, ಬಟ್ ಆ ಸಹಾಯ ಸಹಾಯದ ರೀತಿಯಲ್ಲಿ ಅನ್ಕೊಳ್ಳಲ್ಲ. ಕೆಲವ್ರು ಏನು ಅನ್ಕೋತಾರೆ, ಅದರದ್ದು ಅಡ್ವಾಂಟೇಜ್ ತಗೊಳಕ್ಕೆ ಶುರು ಮಾಡ್ತಾರೆ. ಸೊ ನೀವು ಎಲ್ಲಿ ಒಂದು ಬೌಂಡ್ರಿ ಹಾಕಬೇಕು, ಎಲ್ಲಿ ಒಂದು ಲೈನ್ ಹಾಕೋಬೇಕು ಅಂತ ನೀವು ಬೇಗ ಬೇಗ ತಿಳ್ಕೋಬೇಕು. ಮೇಡಮ್, ಸಾಲ ತಗೋತಾರೆ, ರಿಟರ್ನ್ ಕೊಡಲ್ಲ, ಅವ್ರಿಗೆ ಏನು ಹೇಳಬೇಕು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸಿ, ಕೆಲವೊಂದು ವಿಚಾರಗಳು ತುಂಬ ಎಷ್ಟು ನೀವು ಹುಷಾರಾಗಿದ್ದರೂ ಸಾಲಲ್ಲ ಅಂತ ಅನ್ಸುತ್ತೆ. ಸೊ ಒಂದ್ಸತಿ ಅವರು ಕೊಟ್ಟಿಲ್ಲ ಅಂತಂದಮೇಲೆ ನೀವು ವಾಪಸ್ ಕೊಡೋದಕ್ಕೆ ಹೋಗಬಾರ್ದು. ಸಹಾಯ ಬೇರೆ, ಈ ಸಾಲ ತಗೊಳ್ಳೋದು ಬೇರೆ ಅಲ್ವಾ. ಸಹಾಯ ಅಂದರೆ ನಿಮ್ಮ ಮನಸ್ಸೋ ಇಚ್ಛೆಯಿಂದ ನೀವು ನಿಮ್ಮ ದಿನನಿತ್ಯ ಸಿಂಪಲ್ ದಿನಗಳು ತಗೊಳ್ಳಿ. ದಿನನಿತ್ಯ ಎಷ್ಟೋ ಘಟನೆಗಳು ನಡೀತಾ ಇರುತ್ತೆ. ನಾವು ಸಣ್ಣ ಪುಟ್ಟ, ತುಂಬ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡ್ತಿರ್ತೀವಿ. ತರಕಾರಿ ಅಂಗಡಿಗೆ ಹೋದರೆ ಇನ್ನೊಬ್ಬರಿಗೆ ತರಕಾರಿಗಳನ್ನು ಎತ್ಕೊಡೋದಾಗಿರ್ಬೋದು, ಅಥವಾ ಯಾರಿಗೋ ಸೀಟ್ ಬಿಟ್ಕೊಡೋದಾಗಿರ್ಬೋದು, ಅಥವಾ ಆಟೋ ರಿಕ್ಷಾದಲ್ಲಿ ಹೋಗೋವಾಗ ಇಳಿಯುವಾಗ ಏನಾದರೂ ಒಂದು ಸಣ್ಣ ಪುಟ್ಟ ಸಹಾಯನ್ನು ನಾವು ಮಾಡ್ತಾನೆ ಇರ್ತೀವಿ. ಇದು ಸಿಂಪಲ್ ಟಾಕ್, ಸಿಂಪಲ್ ಲೈಫಲ್ಲಿ ಇರುವಂತಹ ಸಣ್ಣ ಪುಟ್ಟ ವಿಚಾರಗಳು. ಹಾಗೆ ಗೊತ್ತಿಲ್ಲದೆ ಇರೋರಿಗೆ ಸಹಾಯ ಮಾಡೋದು ತುಂಬ ತುಂಬ ತುಂಬ ವಿಶೇಷವಾಗಿರುವಂತಹ ನಮ್ಮ ಮೆಂಟಾಲಿಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫುಲ್ ಟ್ರಾಫಿಕ್ ಇರುವಾಗ ವೃದ್ಧರಿಗೆ ರಸ್ತೆ ತುಂಬ ಬಾರಿ ರಸ್ತೆ ದಾಟಿಸಿದ್ದೀನಿ ಮೇಡಮ್ ಅಂತ ಹೇಳ್ತಿದ್ದಾರೆ ರಾಜಕುಮಾರ್ ಅವರು, KHP ಕಾಲೋನಿ ಹರಿಹರದಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಮತ್ತೊಂದು ಗೀತೆ, ಐಶ್ವರ್ಯ ಐಶ್ವರ್ಯ ಅನ್ನುವಂತಹ ಗೀತೆ, ಕುನಾಲ್ ಗಾಂಜವಾಲ ಅವರ ಧ್ವನಿಯಲ್ಲಿ.

ಸಮಯ ಆಗಿದೆ 5:53. ಮಾತಾಡ್ತಾ ಸಮಯ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ ಅಲ್ವಾ. ಸೊ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ಮಾತಾಡ್ತಾ ಇದ್ದಂತಹ ವಿಚಾರ, ಒಬ್ಬ ಸ್ಟ್ರೇಂಜರ್ಗೆ ನೀವು ಸಹಾಯ ಮಾಡಿದಿರಾ ಅಥವಾ ನಿಮಗೆ ಒಬ್ಬ ಸ್ಟ್ರೇಂಜರ್ ಸಹಾಯ ಮಾಡಿದಾರಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಸ್ನೇಹಿತರು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಎಷ್ಟೋ ಜನ ಬೇರೆ ಬೇರೆ ರೀತಿಯ ಸಹಾಯಗಳನ್ನು ಮಾಡ್ತೀರಾ, ಗೊತ್ತಿಲ್ಲದೆ ಇರೋರಿಗೆ ಸಹಾಯ ಮಾಡ್ತೀರಾ. ಪ್ರತಿ ದಿನವೂ ಕೂಡ ನಾವು ಎಷ್ಟೋ ಸೀನ್ಸ್ ಸಿಚುವೇಶನ್ಸ್ನ ಎನ್ಕೌಂಟರ್ ಮಾಡ್ತೀನಿ. ಸೊ ಎಲ್ಲ ಸನ್ನಿವೇಶಗಳಲ್ಲೂ ಸಹಾಯ ಮಾಡುವಂತಹ ಒಂದು ಶಕ್ತಿ ಭಗವಂತ ಎಲ್ಲರಿಗೂ ಕೊಡಲಿ. ನಿಮ್ಮ ಕೈಲಾದರೆ ಖಂಡಿತವಾಗಲಿಯೂ ಸಹಾಯ ಮಾಡಿ. ಬಟ್ ಯಾರೇ ಸಹಾಯ ಮಾಡಿದ್ರು ದಯವಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ. ಸಹಾಯಕ್ಕೆ ಬೆಲೆ ಇದ್ದೇ ಇರುತ್ತೆ ಅಲ್ವಾ. ಸೊ ನೀವು ಸಹಾಯ ಮಾಡೋ ಮನೋಭಾವವನ್ನು ಇಟ್ಕೊಳ್ಳಿ, ಹಾಗೆ ಸಹಾಯ ಪಡ್ಕೊಂಡಾಗ ಅದನ್ನು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಂದೇಶ ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಎಲ್ಲೂ ಹೋಗದೆ ಕೇಳ್ತಾರೆ, ಇದು FM Rainbow 101.3 MHz.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಸರಿಯಾಗಿ 6:05 ಆಗ್ತಾ ಇದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಇದನ್ನ ಬರೆದದ್ದು ವರಕವಿ ಬೇಂದ್ರೆ. ಆದರೆ ಚಿತ್ರದಲ್ಲಿ ನಮಗೆ ಕಟ್ಟಿಕೊಟ್ಟದ್ದು ಪುಟ್ಟಣ್ಣ ಕಣಗಾಲ್. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಿಂದ ಬಂದ ಈ ನಿರ್ದೇಶಕರು ಪ್ರಪಂಚದಾದ್ಯಂತ ಕನ್ನಡ ಚಿತ್ರಗಳ ಮೌಲ್ಯವನ್ನು ಹೆಚ್ಚಾಗಿಸಿದರು. ಬಿಆರ್ ಪಂತುಲು ಅವರ ಬಳಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಹೊಸ ಕಲಾವಿದರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದರು. ನಿರ್ದೇಶಕರ ಸಂಘ ಕಟ್ಟಿದರು. ಬೆಳ್ಳಿಮೋಡ, ಶರಪಂಜರ, ಗೆಜ್ಜೆಪೂಜೆ, ನಾಗರಹಾವು, ಈ ಎಲ್ಲ ಚಿತ್ರಗಳು ಕನ್ನಡಿಗರಿಗೆ ಬಾಯಿಪಾಠ ಅಥವಾ ಸ್ಮೃತಿ ಚಲನೆ ಅನ್ನುವಷ್ಟು ಪರಿಚಿತ ಆಗಿವೆ. ಕನ್ನಡದ ಪ್ರಸಿದ್ಧ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರ ಮಾತುಗಳು.
4: ಬಾಲ್ಯದಿಂದ ಉದ್ದೇಶಪೂರ್ವವಾದ ಒಂದು ಪ್ರಯತ್ನವೇ ಇದು. ಯಾಕೆಂದರೆ ಯಾವುದು ಇದರ ತನಕ ಆಕಸ್ಮಿಕವಲ್ಲ, ಎಲ್ಲವೂ ಪ್ರಯತ್ನವೇ. ಆ ಪ್ರಯತ್ನ ಪಟ್ಟಾಗ ಅದು ನನಗೆ ಫಲಿಸ್ತು, ಅದು ನಾನು ಆಕಸ್ಮಿಕ ಅಂತ ತಿಳ್ಕೊತೀನಿ. ಸುಮಾರು 10 ವಯಸ್ಸಿನಿಂದ ಚಿತ್ರಗಳು ನೋಡ್ತಾನೇ ಇದ್ದೀನಿ. ಪ್ರತಿಯೊಂದು ಚಿತ್ರ ನೋಡಿದಾಗಲೂ ಇದರ ಹಿನ್ನೆಲೆ ಯಾರು, ಇದರ ಸೃಷ್ಟಿಕರ್ತ ಯಾರು, ಇದನ್ನು ರೂಪಿಸುವ ವ್ಯಕ್ತಿ ಯಾರು ಅನ್ನೋ ಒಂದು ಆಸೆ, ಅದನ್ನು ತಿಳ್ಕೊಳ್ಳೋ ಒಂದು ಅಭಿಲಾಷೆ ನನ್ನಲ್ಲಿ ಯಾವಾಗಲೂ ಇತ್ತು. ಆಗ ಅದನ್ನು ದಿಗ್ದರ್ಶಕ ಅಂತ ನನಗೆ ಸ್ವಲ್ಪ ದಿನಗಳ ಮೇಲೆ ಅದರ ಒಂದು ಪರಿಚಯ ಆಯಿತು. ಅದರಂತೆ ನಾನು ಒಂದು ಸೃಷ್ಟಿ ಮಾಡಬೇಕಾದ್ರೆ ಆ ದಿಗ್ದರ್ಶಕನ ಪಟ್ಟ ಪಡೆಯಬೇಕು ಅನ್ನೋ ಒಂದು ಅಭಿಲಾಷೆ ನನ್ನಲ್ಲಿ ಹುಟ್ಟಿತು. ಹಾಗೆ ಎಷ್ಟೋ ದಿಗ್ದರ್ಶಕಗಳ ಚಿತ್ರಗಳು ನೋಡಿ, ಯಾವ್ಯಾವ ದಿಗ್ದರ್ಶಕರು ಯಾವ್ಯಾವ ರೀತಿ ಸೀನ್ ತೆಗಿತಾರೆ, ಈ ದಿಗ್ದರ್ಶಕ ಈ ಸೀನ್ ಹೇಗೆ ಪ್ರೆಸೆಂಟ್ ಮಾಡ್ತಾನೆ, ಈ ಸ್ಟೋರಿನ ಹೇಗೆ ಪ್ರೆಸೆಂಟ್ ಮಾಡ್ತಾನೆ, ಇದೇ ಒಂದೇ ತರಹ ಇರೋ ವೈವಿಧ್ಯತೆ ಹೇಗೆ ಏರ್ಪಡಿಸ್ತಾರೆ ಅನ್ನೋದನ್ನೆಲ್ಲ ನನ್ನ ಕೇವಲ ಒಂದು ಅಚಲವಾದ ಶ್ರದ್ಧೆಯಿಂದ ನಾನು ಹಲವಾರು ದಿಗ್ದರ್ಶಕರಷ್ಟು ಇದಿಲ್ಲ, ಎಲ್ಲ ಲ್ಯಾಂಗ್ವೇಜ್ ಪಿಕ್ಚರ್ಸು ಫಾಳವಾದ ಅಭ್ಯಾಸ ನನ್ನ ದಿಗ್ದರ್ಶಕನನ್ನಾಗಿ ಮಾಡ್ತು. ನನ್ನದೇ ಆದ ಶೈಲಿನ ರೂಪಿಸ್ಕೊಳ್ಳೋಕೆ ಕಾರಣವಾಯಿತು ಅಂದರೆ ಹೇಗೆ ಅಂತಂದರೆ, ಈಗ ನಾನು ಈಗ ಬೆಳ್ಳಿಮೋಡ ಕನ್ನಡ ಚಿತ್ರ ಮಾಡಿದೆ ಮೊದಲು. ಆ ಮಾಡಿದಾಗ ನನಗೆ ಎಲ್ಲ ಅಲ್ಲಿ ತನಕ ಏನು ಫೋಕ್ಲೋರ್ ಪಿಕ್ಚರ್ಸು, ಪೌರಾಣಿಕ ಪಿಕ್ಚರ್ಸು, ಯಾವುದೋ ಸೋಷಿಯಲ್ ಪಿಕ್ಚರ್ಸು ಎಲ್ಲ ಬರೋದು. ಆಗ ನಾನು ನನ್ನದೇ ಶೈಲಿನ ಒಂದು ಮಾಡಬೇಕು ಅನ್ನೋ ಇದರಲ್ಲಿ ಬೆಳ್ಳಿಮೋಡ ಕಥೆ ನನಗೆ ಹಿಡಿಸ್ತು. ಆ ಅವಕಾಶ ಬಂದಾಗ ನಾನೇನು ಮಾಡಿದೆ, ನಮ್ಮ ಕರ್ನಾಟಕದ ಪರಿಸರ, ನಮ್ಮ ಒಂದು ಪ್ರಕೃತಿ ಸೌಂದರ್ಯ ಇದೆಲ್ಲ ನನ್ನದೇ ಆದ ಒಂದು ರೀತಿಯಲ್ಲಿ ಹೇಳಿ, ಯಾಕೆಂದರೆ ಇವನು ಈ ಥರ ಪಿಕ್ಚರ್ ಇವ್ರ ಥರ ಮಾಡಿದ್ದಾನೆ ಅಂತ ಅನ್ನಿಸ್ಕೊಳ್ಳದೆ ಈತಂದೇ ಒಂದು ಪದ್ಧತಿ ಇದೆ. ಯಾಕೆ ಆ ಶೈಲಿ ಪುಟ್ಟಣ್ಣವರೇ ಮಾಡೋದು, ಅದು ಅವ್ರ ಶೈಲಿ ಅಂತ ಜನಗಳಿಗೆ ಚೆನ್ನಾಗಿ ಗೊತ್ತಾಗಬೇಕು ಅಂತ ಮಾಡಿ ಬೆಳ್ಳಿಮೋಡ ಅನ್ನೋ ಚಿತ್ರ ಮಾಡಿದಾಗ ಆಗ ನನಗೆ ಅರ್ಥವಾಯಿತು, ಜನ ನನ್ನ ಶೈಲಿನ ಒಪ್ಕೋತಾರೆ, ನನ್ನ ಶೈಲಿ ಜನಕ್ಕೆ ಹಿಡಿಸಿದೆ. ಆ ಹಿಡಿಸ್ತು ನಾವು ಚೆನ್ನಾಗಿದೆ ಚಿತ್ರ ಅಂದಮೇಲೆ ನನಗೆ ಅದರಿಂದ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು, ನನಗೆ ಮತ್ತಷ್ಟು ನನ್ನ ಶೈಲಿ ಮೇಲೆ ನಂಬಿಕೆ ಬಂತು, ಇಲ್ಲಿ ತನಕ ಆ ನಂಬಿಕೆ ನನ್ನಲ್ಲಿ ಉಳ್ಕೊಂಡಿದೆ. ನಿರ್ದೇಶಕನಿಗಿಂತ ಮೊದಲು ಒಂದು ಚಿತ್ರ ತೆಗೆಯುವಾಗ ನಿರ್ದೇಶಕನಿಗೆ ತನ್ನ ಸಮಾಜ ಪ್ರಜ್ಞೆ ಇರಬೇಕು, ತಾನು ಸಮಾಜದಲ್ಲಿರುವ ವ್ಯಕ್ತಿ. ಚಿತ್ರವನ್ನು ಸಹಸ್ರಾರು ಮಂದಿ ಲಕ್ಷಾಂತರ ಮಂದಿಗೆ ನೋಡ್ತಾರೆ, ಆ ನೋಡೋ ಜನರ ಮೇಲೆ ನನ್ನ ಚಿತ್ರ ಏನು ಪರಿಣಾಮ ಬೀರುತ್ತೆ, ಅದರಿಂದ ಉಪಯೋಗವಾಗುತ್ತೋ ಅವರಿಗೆ, ದುರುಪಯೋಗವಾಗುತ್ತೋ, ಅದರಿಂದ ಅವರ ಬುದ್ಧಿ ಎಚ್ಚರಗೊಳ್ಳುತ್ತೋ ಅಥವಾ ಅವರ ಬುದ್ಧಿ ಒಂದು ವ್ಯತಿರಿಕ್ತವಾದ ದಾರಿಯಲ್ಲಿ ಹಿಡಿಯುತ್ತೋ, ಅಪಮಾರ್ಗ ಹಿಡಿಯುತ್ತೋ, ಇದೆಲ್ಲ ಯೋಚನೆ ಮಾಡಿ ಮೊದಲು ದಿಗ್ದರ್ಶಕನಾದವನಿಗೆ ತಾನು ಏನೇ ಕಥೆ ವಸ್ತುನ ತಗೊಂಡು ಮಾಡಬೇಕು, ಆ ಒಂದು ಸಮಾಜ ಪ್ರಜ್ಞೆ, ಅವನ ಸಮಾಜದಲ್ಲಿ ವ್ಯಕ್ತಿ. ಯಾಕೆಂದರೆ ಸಿನಿಮಾಗೆ ಬಹಳ ಒಂದು ಇಟ್ ಈಸ್ ದಿ ಮೋಸ್ಟ್ ಪವರ್ಫುಲ್ ಮೀಡಿಯಂ, ಎಲ್ಲ ಒಂದು ಇದಕ್ಕೆ ಪುಸ್ತಕಕ್ಕಿಂತ, ಒಂದು ಪೇಂಟಿಂಗ್ಗಿಂತ, ಒಂದು ಎಲ್ಲದಕ್ಕಿಂತ ದೊಡ್ಡ ಪ್ರಭಾವಶಾಲಿಯಾದ ಒಂದು ಮೀಡಿಯಂ ಮಾಧ್ಯಮ ಸಿನಿಮಾ. ಆ ಸಿನಿಮಾ ತೆಗೆಯೋನಿಗೆ ನಾನು ಸೆಲೋಲೈಡಿಂದ ಒಂದು ಸೊಸೈಟಿಗೆ, ನನ್ನಲ್ಲಿ ಜನತೆಗೆ ಒಂದು ಉಪಕಾರದ ಅಥವಾ ಅವರನ್ನು ಸನ್ಮಾರ್ಗಕ್ಕೆ ಸದ್ಬುದ್ಧಿಯನ್ನ ಪ್ರಚೋದಿಸುವಂಥ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಅನ್ನೋ ಜವಾಬ್ದಾರಿ ಮೊದಲು ದಿಗ್ದರ್ಶನ ಇರಬೇಕು. ಅದು ಇದ್ದರೆ ಅವನಿಗೆ ಬಾಕಿ ಇದನ್ನೆಲ್ಲ ತನ್ನ ಸುತ್ತಮುತ್ತಲಿನ ಪ್ರೊಡ್ಯೂಸರು ಆಗಲಿ ಯಾರನ್ನೇ ಆಗಲಿ ಅದನ್ನು ಎಳ್ಕೊಂಡ್ಬರೋ ಒಂದು ಶಕ್ತಿ ಇದೆ, ಅದು ದಿಗ್ದರ್ಶಕನಿಗೆ ಬಹಳ ಇಂಪಾರ್ಟೆಂಟ್.

ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ಪುಟ್ಟಣ್ಣ ಕಣಗಾಲ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಮನಸ್ಸುಗಳ ಮಾತು ಮಧುರಾಗೆ ಸ್ವಾಗತ. ಇವತ್ತು ನಾವು ಮಾತಾಡೋದು ನಮ್ಮ ಮನಸ್ಸಲ್ಲೇ ಎಲ್ಲೋ ಒಂದು ಕಡೆ ಚುಚ್ಚೋ ಅಂತ ಒಂದು ವಿಷಯದ ಬಗ್ಗೆ. ಇದ್ದಾಗ ಗೊತ್ತಾಗದೇ ಇರೋದು, ಹೋದಾಗ ಕಾಡುವಂಥದ್ದು. ನಾವು ಪ್ರತಿದಿನ ಎಷ್ಟೋ ಅವಕಾಶಗಳನ್ನ, ಎಷ್ಟೋ ಜನರನ್ನ, ಎಷ್ಟೋ ಮಾತುಗಳನ್ನ ಸುಮ್ಮನೆ ಕಡೆಗಣಿಸ್ಬಿಡ್ತೀವಿ, ಆಮೇಲೆ ನೋಡೋಣ ಅಂತ ಮುಂದಕ್ಕೆ ಹಾಕ್ತೀವಿ. ಅವರು ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಅನ್ಕೋತೀವಿ. ಆದರೆ ಒಂದಿನ ಆ ಧ್ವನಿ ನಿಂತು ಹೋಗುತ್ತೆ, ಆ ಕೈ ನಮ್ಮನ್ನ ಬಿಟ್ಟು ಹೋಗುತ್ತೆ, ಆ ಅವಕಾಶ ಕೈತಪ್ಪಿ ಹೋಗುತ್ತೆ. ಆಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಅದರ ಬೆಲೆ ಎಷ್ಟಿತ್ತು ಅಂತ. ಇವತ್ತು ಹಾಗೊಂದು ಕಥೆಯ ಆ ಅನುಭವಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ.

ಸತ್ಯ ಹೇಳಿ, ನಾವೆಲ್ಲ ಹಾಗೆ ಅಲ್ವಾ, ಅಮ್ಮ ದಿನ ಊಟ ಮಾಡಿದ್ಯ ಅಂತ ಕೇಳಿದಾಗ ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡ್ತೀವಿ. ಫ್ರೆಂಡು ಸಿಕ್ಕಾಗ ಮಾತಾಡೋಣ ಅಂದಾಗ ಬ್ಯುಸಿದೀನಿ ಅಂತ ಹೇಳ್ತೀವಿ. ಅಪ್ಪ ಸಮಯ ಸಿಕ್ಕಾಗ ಸಿನಿಮಾಗೆ ಹೋಗೋಣ ಅಂದಾಗ ಈಗ ಮೂಡಿಲ್ಲ ಅಂತೀವಿ. ನಮ್ಮ ಕೈಯಲ್ಲಿರೋ ಕೆಲಸ, ನಮ್ಮ ಸುತ್ತ ಇರೋ ಜನ, ನಮಗೆ ಸಿಗೋ ಪ್ರೀತಿ ಎಲ್ಲವನ್ನ ನಾವು ಸಾಮಾನ್ಯ ಅಂತ ತಿಳ್ಕೊತೀವಿ. ಯಾಕಂದ್ರೆ ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ನಂಬಿರ್ತೀವಿ. ನೀರು ಇದ್ದಾಗ ಅದ್ರ ಬೆಲೆ ಗೊತ್ತಿರೋದಿಲ್ಲ, ಬರಗಾಲ ಬಂದಾಗ್ಲೇ ನೀರಿನ ಬೆಲೆ ಗೊತ್ತಾಗೋದು. ಹಾಗೆ ಮನುಷ್ಯರು ಕೂಡ ಇದ್ದಾಗ ಇಗ್ನೋರ್ ಮಾಡ್ತಾರೆ, ಹೋದಾಗ ಮಿಸ್ ಮಾಡ್ಕೋತಾರೆ.

ನನ್ನ ಕ್ಲಾಸ್ಮೇಟ್ ಸ್ನೇಹ ಅಂತ ಇದ್ಲು. ಅವಳಜ್ಜಿ ಅವಳಿಗೆ ದಿನಾ ಬೆಳಗ್ಗೆ ಅವಳ ತಲೆಗೆ ಎಣ್ಣೆ ಹಚ್ಚಿ ಜಡೆ ಹೆಣಿತಾ ಇದ್ರು. ಸ್ನೇಹಗೆ ಅದೊಂದು ಟಾರ್ಚರ್ ಫೀಲ್ ಆಗ್ತಾ ಇತ್ತು. ಲೇಟ್ ಆಗ್ತಾ ಇದೆ ಅಜ್ಜಿ, ಬೇಗ ಅಂತ ದಿನ ಕಿರಿಸ್ತಾ ಇದ್ಲು. ಅಜ್ಜಿ ನಗ್ತಾ ಆಗ್ಲಿಕ್ಕಂದ ಅಂತ ಜಡೆ ಹಿಡಿತಾ ಇದ್ರು. ಹೀಗೆ ಒಂದಷ್ಟು ದಿನ ಆದ್ಮೇಲೆ ಅಜ್ಜಿ ಹಾಸಿಗೆ ಹಿಡಿದ್ರು, ಆಮೇಲೆ ಇರ್ಲೇ ಇಲ್ಲ. ಇವತ್ತು ಸ್ನೇಹ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾಳೆ, ಲಕ್ಷ ಗಟ್ಲೆ ಸಂಬಳ. ಒಂದಿನ ಹೀಗೆ ಸಿಕ್ಕಾಗ ಮಾತಾಡ್ಬೇಕಾದ್ರೆ ಹೇಳ್ತಿದ್ಲು, ನನ್ನ ಇಡೀ ಸಂಬಳ ಕೊಟ್ಟು ಅಜ್ಜಿ ಜಡೆ ಹೆಣಿತಿದ್ರಲ್ಲ, ಆ 10 ನಿಮಿಷನ ವಾಪಸ್ ತಗೋಬೇಕು ಅನ್ಸುತ್ತೆ ಕಣೋ ಅಂತ. ಅದೇ ನೋಡಿ, ನಾವು ಇದ್ದಾಗ ಬೆಲೆನ ಅರ್ಥ ಮಾಡ್ಕೊಳ್ಳಲ್ಲ, ಹೋದಾಗ ತುಂಬಾ ಮಿಸ್ ಮಾಡ್ಕೋತೀವಿ. ಕರುಣೆ.

0: ನಾವು ಕಳ್ಕೊಳ್ಳೋದು ವ್ಯಕ್ತಿಗಳನ್ನ ಮಾತ್ರ ಅಲ್ಲ, ಅವರ ಜೊತೆಗಿನ ಚಿಕ್ಕ ಚಿಕ್ಕ ಕ್ಷಣಗಳನ್ನ, ಅಪ್ಪನ ಮನೆಗೆ ಬೇಗ ಬಾ ಅನ್ನೋ ಕಾಳಜಿನ, ಸ್ನೇಹಿತರ ನೀನ್ ಮಾಡ್ತೀಯಾ ಬಿಡೋ ಅನ್ನೋ ನಂಬಿಕೆನ. ನಾವ್ ಅನ್ಕೋತೀವಿ ಸಮಯ ಇದೆ ಅಂತ, ಆದ್ರೆ ಸಮಯ ಯಾರಿಗೂ ವೇಸ್ಟ್ ಮಾಡಲ್ಲ. ಕೆಲವು ಮಾತುಗಳನ್ನ ಹೇಳೋದಕ್ಕೆ ನಾಳೆ ಅನ್ನೋದು ಇರೋದೇ ಇಲ್ಲ, ಕೆಲವು ಜನರನ್ನ ನೋಡೋದಕ್ಕೆ ನಾಳೆ ಅನ್ನೋದು ಖಂಡಿತ ಇರಲ್ಲ. ಈ ಸತ್ಯ ಅರ್ಥವಾದಾಗ ತುಂಬಾ ಟೈಮ್ ಆಗೋಗಿರುತ್ತೆ. ಈಗ ಕಣ್ಮುಚ್ಚಿ ಯೋಚನೆ ಮಾಡಿ, ಯಾರ್ಯಾರಿದ್ದಾರೆ ನಿಮ್ ಜೀವನದಲ್ಲಿ, ಯಾರು ಮಾತು ನಿಮ್ಗೆ ಕಿರಿಕಿರಿ ಅನ್ನಿಸ್ತಾ ಇದೆ, ಯಾರ ಅವಕಾಶವನ್ನ ಮುಂದೆ ಅಂತ ಮುಂದೆ ಹಾಕ್ತಾ ಇದ್ದೀರಾ? ಈ ಕಾರ್ಯಕ್ರಮ ಮುಗಿದ ತಕ್ಷಣ ಒಂದು ಕೆಲಸ ಮಾಡಿ, ಅವ್ರಿಗೆ ಕಾಲ್ ಮಾಡಿ ನೀವು ನನಗೆ ಮುಖ್ಯ ಅಂತ ಹೇಳಿ, ಕ್ಷಮಿಸು ಅಂತ ಕೇಳೋ ಹಾಗಿದ್ರೆ ಕೇಳಿ, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ರೆ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ನಾಳೆ ಆ ಅವಕಾಶ ಇರುತ್ತೋ ಅನ್ನೋ ಗ್ಯಾರಂಟಿ ಇಲ್ಲ. ಕಳ್ಕೊಂಡು ಅಳೋದಕ್ಕಿಂತ ಇದ್ದಾಗ ಪ್ರೀತಿಸೋದೆಷ್ಟು ಸುಲಭ ಅಲ್ವಾ? ಕೊನೆಯದಾಗಿ ಒಂದೇ ಮಾತು, ಜೀವನ ನಮ್ಗೆ ಎರಡನೇ ಅವಕಾಶ ಕೊಡುತ್ತೆ, ಆದ್ರೆ ಎಲ್ಲಾ ವಿಷಯದಲ್ಲೂ ಕೊಡಲ್ಲ. ಕೆಲವು ಜನ, ಕೆಲವು ಕ್ಷಣಗಳು, ಕೆಲವು ಮಾತುಗಳು ಒಮ್ಮೆ ಹೋದ್ರೆ ಮತ್ತೆ ಬರೋದಿಲ್ಲ. ಹಾಗಾಗಿ ಇವತ್ತೇ ಹೇಳಿ, ಇವತ್ತೇ ಮಾಡಿ, ಇವತ್ತೇ ಪ್ರೀತಿಸಿ. ಮನಸ್ಸುಗಳ ಮಾತು ಮಧುರ, ಯಾಕಂದ್ರೆ ಕೆಲವು ಮಾತುಗಳು ಕೇಳೋಕೆ ಅಲ್ಲ, ಬದುಕೋದಿಕ್ಕೆ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು? ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.
1: ಕೆ ನಾರಾಯಣಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು: ಕನ್ನಡದ ಹಿರಿಯ ನಟ ಅನಂತನಾಗ್ ಅವರಿಗೆ ಒಲಿದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಬ್ಯಾಂಕ್ ಸಾಲ ಮರುಪಾವತಿಗೆ ವಿನಾಯಿತಿ ಘೋಷಣೆ, ಬಲವಂತದ ವಸೂಲಿ ನಿಷೇಧ. ಬಡವರಿಗೆ ನಿವೇಶನ ನೀಡುವ ಯೋಜನೆಯನ್ನು ಗಂಭೀರವಾಗಿ ಪರಿಗಣಿಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ

0: ಜಿ ಪರಮೇಶ್ವರ್ ಸೂಚನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ರಾಜ್ಯ ಪ್ರವಾಸ. ಹುಬ್ಬಳ್ಳಿಯಲ್ಲಿ ನೂತನ ಖಾಸಗಿ ವೈದ್ಯಕೀಯ ಕಾಲೇಜು ಕಟ್ಟಡ ಹಾಗೂ ಆಸ್ಪತ್ರೆ ಲೋಕಾರ್ಪಣೆ. ಹವಾನಿಯಂತ್ರಿತ ಕೊಠಡಿ ಬಿಟ್ಟು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನಿರ್ದೇಶನ. ಭಾರತೀಯ ಚಲನಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಹಾಗೂ ಹಲವು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿರುವ ಅದ್ಭುತ ಚಲನಚಿತ್ರ ಪ್ರಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2024 ಘೋಷಿಸಿದೆ. ಗುಜರಾತ್ನ ಕೆವಾಡಿಯಾದಲ್ಲಿ ಈ ತಿಂಗಳ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಪ್ರಶಸ್ತಿಗೆ ಭಾಜನರಾಗಿರುವ ಅನಂತನಾಗ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅನಂತನಾಗ್ ಅವರ ಸಹಜ ಅಭಿನಯ, ಬಹುಮುಖ ಪ್ರತಿಭೆ ಮತ್ತು ಚಾತುರ್ಯವು ಭಾರತೀಯ ಚಲನಚಿತ್ರ ರಂಗದ ಮೇಲೆ ದಶಕಗಳ ಕಾಲ ಅಳಿಸಲಾಗದ ಛಾಪು ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಒಬ್ಬ ಅತ್ಯುನ್ನತ ಕಲಾವಿದನಿಗೆ ಇದು ನಿಜಕ್ಕೂ ಅತ್ಯಂತ ಸೂಕ್ತವಾದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. 2025 ಅನಂತನಾಗ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅದ್ಭುತ ಕೊಡುಗೆಗಾಗಿ 1995 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗಿತ್ತು. ರಾಜ್ಕುಮಾರ್ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಎರಡನೇ ಗೌರವ ಇದಾಗಿದೆ. ಅನಂತನಾಗ್ ಅವರು ನಟರಾಗಿ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ರಾಜ್ಯದ ಬರಪೀಡಿತ ತಾಲೂಕುಗಳ ರೈತರ ನೆರವಿಗೆ ಧಾವಿಸಿರುವ ಬ್ಯಾಂಕರ್ಗಳ ರಾಜ್ಯಮಟ್ಟದ ಸಮಿತಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳ ಮರುಪಾವತಿಗೆ ಸಂಬಂಧಿಸಿದಂತೆ ವಿಶೇಷ ಪರಿಹಾರ ಯೋಜನೆ ಪ್ರಕಟಿಸಿದೆ. ಸಾಲ ಮರುಪಾವತಿಗೆ 12 ಕಾಲಾವಕಾಶ ನೀಡುವುದರ ಜೊತೆಗೆ ಒಟ್ಟು ಸಾಲ ಮರುಪಾವತಿಯ ಅವಧಿಯನ್ನು ವಿಸ್ತರಿಸಿ ರೈತರಿಗೆ ನೆರವಾಗಲು ನಿರ್ಧರಿಸಿದೆ. ರಾಜ್ಯದ ಕಿಸಾನ್ ಕ್ರೆಡಿಟ್ ಕಾರ್ಡ್, ಕೃಷಿ ಸಾಲಗಳು, ಹೈನುಗಾರಿಕೆ, ರೇಷ್ಮೆ ಹಾಗೂ ಮೀನುಗಾರಿಕೆ ಸೇರಿದಂತೆ ಇತರ ಕೃಷಿ ಸಂಬಂಧಿತ ಸಾಲಗಳಿಗೆ 12 ಮೊರಟೋರಿಯಂ ನೀಡಲು ನಿರ್ಧರಿಸಿದೆ. ಸಾಧಾರಣ ಬರಪೀಡಿತ ತಾಲೂಕುಗಳಲ್ಲಿ ಸಾಲ ಮರುಪಾವತಿ ಅವಧಿಯನ್ನು 36 ಹಾಗೂ ತೀವ್ರ ಬರಪೀಡಿತ ತಾಲೂಕುಗಳಲ್ಲಿ 60 ವಿಸ್ತರಿಸಲಾಗಿದೆ. ಈ ವರ್ಷ ರೈತರಿಂದ ಯಾವುದೇ ರೀತಿಯ ಬಲವಂತದ ಸಾಲ ವಸೂಲಾತಿ ಮಾಡದಂತೆ ಕಟ್ಟುನಿಟ್ಟಿನ ಜೀರೋ ಟಾಲರೆನ್ಸ್ ನೀತಿಯನ್ನು ಜಾರಿಗೆ ತರಲಾಗಿದೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ್ ಜೋಡೋ ಯುವ ಸಂಘದ ನೋಂದಣಿ ಕಾರ್ಯ ತ್ವರಿತಗೊಳಿಸಬೇಕು ಹಾಗೂ ಪ್ರಜಾಸೇವಾ ಅಭಿಯಾನದಲ್ಲಿ ಬರುವ ಅರ್ಜಿಗಳನ್ನು ತ್ವರಿತ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಬಡವರಿಗೆ ನಿವೇಶನ ನೀಡುವ ಕಾರ್ಯಕ್ರಮ ಘೋಷಣೆಯಾದ ಬಳಿಕ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದ್ದು, ಈ ಯೋಜನೆಯನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಭೂಮಿ ಗುರುತಿಸುವ ಕೆಲಸ ಆಗಿಲ್ಲ. ಅಧಿಕಾರಿಗಳು ಭೂಮಿ ಗುರುತಿಸುವ ಪ್ರಕ್ರಿಯೆಯನ್ನು ತಿಂಗಳಾಂತ್ಯದ ವೇಳೆಗೆ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ವಿವಿಧ ಕಾರಣಗಳಿಂದಾಗಿ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡಿರುವ ಜನರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯಾದ್ಯಂತ 3,81,000 ಮತದಾರರ ಮ್ಯಾಪಿಂಗ್ ಕಾರ್ಯ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಶಾಶ್ವತ ನಿವಾಸಿ ಪ್ರಮಾಣಪತ್ರಗಳನ್ನು ನೀಡುವಲ್ಲಿ ವಿಳಂಬ ಮಾಡಬೇಡಿ. ಅರ್ಜಿ ನಮೂನೆ 6 ಕುರಿತು ಹೆಚ್ಚಿನ ಗಮನ ಹರಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಹುಬ್ಬಳ್ಳಿಯಲ್ಲಿ ನೂತನ ಖಾಸಗಿ ವೈದ್ಯಕೀಯ ಕಾಲೇಜು ಕಟ್ಟಡ ಹಾಗೂ 1,200 ಹಾಸಿಗೆಗಳ ಆಸ್ಪತ್ರೆಯನ್ನು ಜನಸೇವೆಗೆ ಸಮರ್ಪಿಸಲಿದ್ದಾರೆ. ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಎಲ್ಇ ಅಕಾಡೆಮಿ ಕುಲಪತಿ ಡಾ ಪ್ರಭಾಕರ ಬಿ ಕೋರೆ, 700 ರೂಪಾಯಿ ವೆಚ್ಚದಲ್ಲಿ 50 ಪ್ರದೇಶದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು 1,200 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿವಿಧ ಸರ್ಕಾರಿ ಯೋಜನೆಗಳ ಅಡಿ ಅರ್ಹ ಫಲಾನುಭವಿಗಳಿಗೂ ಚಿಕಿತ್ಸೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನೀರಾವರಿ ನಿಗಮ ವ್ಯಾಪ್ತಿಯ ಯೋಜನೆಗಳು, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇಕೆದಾಟು ಯೋಜನೆ ಕುರಿತಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಕಾರ್ಯೋನ್ಮುಖರಾಗಬೇಕು ಎಂದು ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕಾವೇರಿ ನೀರಾವರಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳು ಹವಾ ನಿಯಂತ್ರಿತ ಕೊಠಡಿಯಲ್ಲಿ ಕುಳಿತು ಲೆಕ್ಕಾಚಾರ ಹಾಕುವ ಬದಲು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ತಿಳಿಸಿದ್ದಾರೆ. ಕೆಲಸ ಮಾಡದ ಅಧಿಕಾರಿಗಳ ಶಿಸ್ತು ಕ್ರಮ ಎದುರಿಸಲು ಸಿದ್ದರಾಗಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. 5 ವರ್ಷಗಳಲ್ಲಿ ಸುಮಾರು 112.88 ಟಿಎಂಸಿ ಹೆಚ್ಚುವರಿ ಕಾವೇರಿ ನೀರು ಸಮುದ್ರ ಪಾಲಾಗಿದೆ. ಇದಕ್ಕೆ ಮೇಕೆದಾಟು ಯೋಜನೆಯೊಂದೇ ಶಾಶ್ವತ ಪರಿಹಾರ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೇಂದ್ರದಿಂದ 4,500 ಎಲೆಕ್ಟ್ರಾನಿಕ್ ಬಸ್ಸುಗಳನ್ನು 21,000 ಕೋಟಿ ವೆಚ್ಚದಲ್ಲಿ ಖರೀದಿ ಮಾಡಿ ಪ್ರಯಾಣಿಕರ ಸಂಚಾರ ವ್ಯವಸ್ಥೆಗೆ ಅನುಕೂಲ ಮಾಡಿದೆ ಎಂದು ಸಾರಿಗೆ ಸಚಿವ ಬಿಎಸ್ ಭೈರತಿ ಸುರೇಶ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಕುಣಿಗಲ್ ಬೆಂಗಳೂರು ಮಾರ್ಗವಾಗಿ ನೂತನ ಹವಾ ನಿಯಂತ್ರಿತ ವಜ್ರ ವಿಸ್ತಾರ ಬಸ್ ಸೇವೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ತಾಣವಾಗಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುನ್ಮಾನ ನಾಯಕತ್ವ ಸಮಾವೇಶದಲ್ಲಿ ಮಾತನಾಡಿದ ಅವರು, ನಮ್ಮಲ್ಲೇ ವಿನ್ಯಾಸ, ಉತ್ಪಾದನೆ, ಪರೀಕ್ಷೆ ಮತ್ತು ರಫ್ತು ವಹಿವಾಟು ಸೇರಿದಂತೆ ಪ್ರತಿಯೊಂದು ಚಟುವಟಿಕೆ ನಡೆಯಬೇಕು ಎಂಬುದು ಸರ್ಕಾರದ ಗುರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ 20,000 ಕ್ಕೂ ಹೆಚ್ಚು ಚಿಪ್ ವಿನ್ಯಾಸಕಾರರು, 10,000 ಕ್ಕೂ ಹೆಚ್ಚು ಅನಲಾಗ್ ಎಂಜಿನಿಯರ್ಗಳು ಇದ್ದು ಈಗಾಗಲೇ ಹಲವು ದಿಗ್ಗಜ ಕಂಪನಿಗಳು ರಾಜ್ಯದಲ್ಲಿ ನೆಲೆಯೂರಿವೆ. ದೀರ್ಘಾವಧಿ ಲಾಭವನ್ನು ಪರಿಗಣಿಸಿ ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ ಧಾರವಾಡವನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದ ಕ್ಲಸ್ಟರ್ ಆಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. 2025-26 ಶೈಕ್ಷಣಿಕ ವರ್ಷದ ಅತ್ಯುತ್ತಮ ಎನ್ಡಿಎ ಫಲಿತಾಂಶಕ್ಕಾಗಿ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಶಾಲೆ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಸಿಒಎಎಸ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ದೆಹಲಿಯ ಮಾಣೇಕ್ಷಾ ಕೇಂದ್ರದಲ್ಲಿ ನಡೆದ ರಾಷ್ಟೀಯ ಮಿಲಿಟರಿ ಶಾಲೆಗಳ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಟ್ರೋಫಿ ನೀಡಲಾಗಿದೆ. ಚನ್ನಪಟ್ಟಣ ಆಟಿಕೆಗಳ ಆಧುನೀಕರಣ, ಕುಶಲಕರ್ಮಿಗಳ ಸಬಲೀಕರಣ ಮತ್ತು ಹೊಸ ಮಾರುಕಟ್ಟೆ ಸೃಷ್ಟಿಗೆ ಇಂದು ಚಾಲನೆ ದೊರೆತಿದೆ. ಈ ಮೂಲಕ ಚನ್ನಪಟ್ಟಣ ಆಟಿಕೆ 2.0 ಮೂಲಕ ಜಾಗತಿಕ ಮಾರುಕಟ್ಟೆಯತ್ತ ಹೆಜ್ಜೆ ಇಟ್ಟಿದೆ. ರಾಮನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಆಟಿಕೆಗಳ ಪರಂಪರೆಯನ್ನು ಆಧುನಿಕ ತಂತ್ರಜ್ಞಾನ, ನವೀನತೆ, ಉದ್ಯಮಶೀಲತೆ ಮತ್ತು ಜಾಗತಿಕ ಮಾರುಕಟ್ಟೆಯೊಂದಿಗೆ ಸಂಯೋಜಿಸಿ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಕುರಿತಂತೆ ಚರ್ಚಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಗ್ರಾಮ ಪಂಚಾಯಿತಿಗಳಿಗೆ ಲಭ್ಯವಿರುವ ಅನುದಾನವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಬೆಂಗಳೂರು ನಗರ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಆದ್ಯತೆ ನೀಡಬೇಕು. ಹಲವು ವರ್ಷಗಳಿಂದ ನಿಷ್ಕ್ರಿಯಗೊಂಡಿರುವ 1,000ಕ್ಕೂ ಹೆಚ್ಚು ಕೊಳವೆ ಬಾವಿಗಳ ಆರ್ಆರ್ ಸಂಖ್ಯೆಯನ್ನು ಹೊಸ ಸಂಪರ್ಕಗಳಿಗೆ ವರ್ಗಾಯಿಸುವಂತೆ ತಿಳಿಸಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಇಂದು ಹಿಂದಿ ಪಾಕ್ಷಿಕ ನಡೆಯಿತು. ಉಪ ಮಹಾನಿರ್ದೇಶಕ ಪಿ ಸಂಜೀವ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸುದ್ದಿ ಹಾಗೂ ಕಾರ್ಯಕ್ರಮ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಿಂದಿ ಪಾಕ್ಷಿಕ ಆಚರಣೆ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30ರವರೆಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತನಾಗ್ ಅವರಿಗೆ ಒಲಿದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಬ್ಯಾಂಕ್ ಸಾಲ ಮರುಪಾವತಿಗೆ ವಿನಾಯಿತಿ ಘೋಷಣೆ, ಬಲವಂತದ ವಸೂಲಿ ನಿಷೇಧ. ಬಡವರಿಗೆ ನಿವೇಶನ ನೀಡುವ ಯೋಜನೆಯನ್ನು ಗಂಭೀರವಾಗಿ ಪರಿಗಣಿಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದೇ 19ರಂದು ರಾಜ್ಯ ಪ್ರವಾಸ, ಹುಬ್ಬಳ್ಳಿಯಲ್ಲಿ ನೂತನ ಖಾಸಗಿ ವೈದ್ಯಕೀಯ ಕಾಲೇಜು ಕಟ್ಟಡ ಹಾಗೂ ಆಸ್ಪತ್ರೆ ಲೋಕಾರ್ಪಣೆ. ಮತ್ತು ಹವಾನಿಯಂತ್ರಿತ ಕೊಠಡಿ ಬಿಟ್ಟು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನಿರ್ದೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯವಾಗಿದೆ 6:51. ನೀವೆಲ್ಲರೂ ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ಏನ್ ಗೊತ್ತಾ, ಇನ್ನು ಮುಂದಿನ ತಿಂಗಳು ಸಾಲು ಸಾಲು ರಜೆಗಳು ಬರ್ತಾ ಇದೆ, ಲಾಂಗ್ ಲಾಂಗ್ ವೀಕೆಂಡ್ಸ್ ಎಷ್ಟೊಂದಿದ್ದಾವೆ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ, ನೀವು ಯಾವ ಟೈಪ್ ಒಂದು ಟ್ರಿಪ್ಗೆ ಹೋಗಬೇಕು ಅಂತಂದರೆ 3-4 ತಿಂಗಳು ಮುಂಚೆ ಹೋಟೆಲು, ಟಿಕೆಟ್ಸು, ಐಟರ್ನರಿ ಎಲ್ಲ ಬುಕ್ ಮಾಡ್ತೀರಾ, ಅಥವಾ ನಾಳೆ ಹೋಗ್ತೀವಿ ನೋಡೋಣ ಬಿಡು ಇವತ್ತು ಏನೋ ಒಂದು ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಳ್ತೀರಾ. ಸೊ ಬರೀ ಟ್ರಿಪ್ಗೆ ಅಂತಲ್ಲ, ಯಾವುದೇ ಕೆಲಸ ಆಗಿರಲಿ, ಯಾವುದೇ ಕೆಲಸ, ಈಗ ಹಬ್ಬ ಬರ್ತದೆ, ಹಬ್ಬದ ತಯಾರಿನ ಅಡ್ವಾನ್ಸ್ ಆಗೇ ಮಾಡ್ಕೊಳ್ತಾ ಇರ್ತೀರಾ, ಅಥವಾ ನಾಳೆ ಹಬ್ಬ ಅಂತಂದರೆ, ಅಥವಾ ಇವತ್ತು ಹಬ್ಬ ಅಂತಂದರೆ ಇವತ್ತು ಬೇಗ ಎದ್ಬಿಟ್ಟು ಎಲ್ಲ ಲಾಸ್ಟ್ ಮಿನಿಟಲ್ಲಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಳ್ತೀರಾ. ನೀವು ಯಾವ ಟೈಪು ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸಿ ತಿಳಿಸ್ಕೊಡಿ. 9480901013 ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ ಅಂತ ಹೇಳ್ತಾ, ನೀವು ಅಡ್ವಾನ್ಸ್ ಪ್ಲಾನರ್ಸಾ ಅಥವಾ ಲಾಸ್ಟ್ ಮಿನಿಟ್ ಪ್ಲಾನರ್ಸಾ ನನಗೆ ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ. ಕಾರ್ಯಕ್ರಮದ ಮೊದಲ ಎರಡು ಗೀತೆಗಳು ನಿಮಗಾಗಿ ಬ್ಯಾಕ್ ಟು ಬ್ಯಾಕ್. ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ, ನಾನು ಆರ್ ಜಿ ಚೈತ್ರಾ.

ಸಮಯ ಆಗಿದೆ 7:01. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನೀವು ಲಾಸ್ಟ್ ಮಿನಿಟ್ ಪ್ಲಾನರ ಅಥವಾ ಮುಂಚೆನೆ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದೆ. ಶುಭ ಸಂಜೆ ಚೈತ್ರಾ ಮೇಡಮ್. ಎಲ್ಲಿಗೆ ಹೋಗಬೇಕು ಅಂತ ನಿರ್ಧಾರ ಮೊದಲೇ ಮಾಡಿರ್ತೀವಿ, ಎಲ್ಲ ರೀತಿ ತಯಾರಿ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಪ್ರತಿಮಾ ಸಾನ್ವಿ ಅವರು ಹೊಸನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಈವ್ನಿಂಗ್ ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು. ನಾವು ಯಾವಾಗಲೂ ಅಡ್ವಾನ್ಸ್ ಪ್ಲಾನೇ ಮಾಡ್ತೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಸಂಗನ ಬಸಪ್ಪ ಅವರು, ಸರಸ್ವತಿ ನಗರ ದಾವಣಗೆರೆ ಅಂತಂದ. ಹಾಗೆ ನಂಜುನ್ ಸ್ವಾಮಿ ಅವರು ಯಶವಂತಪುರ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ತಿದ್ದಾರೆ. ಪ್ರೀ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಸಂದೇಶ ಬಂದಿದೆ, ನಮಗೆ ಲಾಸ್ಟ್ ಮೂಮೆಂಟ್ನಲ್ಲಿ ಟ್ರಿಪ್ ತಯಾರು ಮಾಡಿಕೊಳ್ಳೋದು, ನಾಳೆ ಶಿವಮೊಗ್ಗ ಮತ್ತು ಶಿಕಾರಿಪುರ ಟೂರ್ ಇಟ್ಟು ಕೊಂಡಿದ್ದೇನೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಅನಂತಮೂರ್ತಿ ಶೃಂಗೇರಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಲಾಸ್ಟ್ ಮಿನಿಟ್ ಟ್ರಿಪ್ ತಯಾರಕರು ಇವರು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗಾದರೆ ನೀವು ಯಾವ ಟೈಮಲ್ಲಿ ಟ್ರಿಪ್ಪನ್ನು ಪ್ಲಾನ್ ಮಾಡ್ತೀರಾ, ಅಡ್ವಾನ್ಸ್ ಆಗಿ ಟ್ರಿಪ್ನ ಪ್ಲಾನ್ ಮಾಡ್ತೀರಾ ಅಥವಾ ಲೇಟ್ ಆಗಿ ಟ್ರಿಪ್ನ ಪ್ಲಾನ್ ಮಾಡ್ತೀರಾ, ಲಾಸ್ಟ್ ಮಿನಿಟಲ್ಲಿ, ಆ ಗಡಿಬಿಡಿಯಲ್ಲಿ, ಬರೀ ಟ್ರಿಪ್ಪೇ ಅಂತಲ್ಲ, ಯಾವುದಾದ್ರೂ ಸಂದರ್ಭದಲ್ಲಿ ಲಾಸ್ಟ್ ಮಿನಿಟರ್ಸ ನೀವು ಅಥವಾ ಅಡ್ವಾನ್ಸ್ ಆಗಿ ಎಲ್ಲವನ್ನ ಈಗ ನಾಳೆ ಏನಾಗಬೇಕು ಅಂತ ಇವತ್ತೇ ಕೂತ್ಕೊಂಡು ಯೋಚನೆ ಮಾಡಿ ಪ್ಲಾನ್ ಮಾಡಿ ಮಲಗೋದಕ್ಕಿಂತ ಮುಂಚೆ ನಾಳೆ ದಿನಗಳೆಲ್ಲ ಫುಲ್ ಪ್ಲಾನ್ ಆಗಿಬಿಟ್ಟಿರುತ್ತೆ. ಇನ್ನು ಕೆಲವರು ಓದಂಗೆ ಹೋಗಲಿ ಬಿಡು, ಆ ದಿನ ನೋಡ್ಕೊಳ್ಳೋಣ ಅಂತ ಇರ್ತಾರೆ. ಕೆಲವರು ಹಬ್ಬಗಳಿಗೆ ಮುಂಚೆನೆ ತಯಾರಿ ಶುರು ಮಾಡಿಬಿಡ್ತಾರೆ, ಕೆಲವರು ಹಬ್ಬಗಳಿಗೆ ಅವತ್ತಿನ ದಿನ ಹೇಗೋ ಒಂದು ಮಾಡೋಣ ಅಂತ ಇರುತ್ತೆ. ಸೊ ನೀವು ಯಾವ ರೀತಿ ನಮಗೆ ಸಂದೇಶವನ್ನು ಕಳಿಸಿ ಹೇಳಿ, 9480910013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಸಮಯ ಆಗಿದೆ 7:13. ನೀವಲ್ಲು ಟ್ಯೂನ್ ಮಾಡಿದ್ರಿ ಸನ್ಸೆಟ್ ಸುರಿಬಿ ಕಾರ್ಯಕ್ರಮ. ಇದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ನಾನು ಹೆಚ್ಚು ಕೆಲಸ ಮಾಡೋದು ಮತ್ತು ಪ್ಲಾನ್ ಕಡೆಯ ಕ್ಷಣದಲ್ಲೇ ಅದು ನಮಗೆ ವೇಗದ ನಿರ್ಧಾರ ತೆಗೆದುಕೊಳ್ಳೋಕೆ ಅದ್ಭುತ ಸಾಮರ್ಥ್ಯವನ್ನು ಕಲಿಸುತ್ತೆ. ಕಡಿಮೆ ಸಮಯದಲ್ಲಿ ಒಳ್ಳೆ ಫಲಿತಾಂಶ ಕೂಡ ಸಮಟೈಮ್ಸ್ ಸಿಗುತ್ತೆ. ದಿನಗಟ್ಟಲೆ ಯೋಚಿಸಿ ವ್ಯರ್ಥ ಮಾಡುವ ಸಮಯ ಉಳಿಸಿ ಕೆಲವೇ ಗಂಟೆಗಳಲ್ಲಿ ಯಾವುದೇ ಗೊಂದಲವಿಲ್ಲದ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸೋ ಒಂದು ಕಲೆಯನ್ನು ಕಲಿಸುತ್ತೆ. ಬದಲಾಗುವ ಸಂದರ್ಭಗಳಿಗೆ ತಕ್ಕಂತೆ ತಕ್ಷಣ ಹೊಸ ಯೋಜನೆ ರೂಪಿಸಿ ಯಾವುದೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಅದ್ಭುತ ನಾಯಕತ್ವದ ಗುಣ ನಮ್ಮಲ್ಲಿ ಮೂಡುತ್ತೆ ಮತ್ತು ಯಾವುದೇ ಸಂದರ್ಭಕ್ಕೂ ಹೊಂದಿಕೊಳ್ಳುವ ದಾರಿ ಕಲಿಸುತ್ತೆ. ಕಲ್ಲೇಶ್ವರ್ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ ಒಂದು ಪಾಸಿಟಿವ್ ಆಸ್ಪೆಕ್ಟಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ನಾವು ಲಾಸ್ಟ್ ಮಿನಿಟಲ್ಲಿ ಪ್ಲಾನ್ ಮಾಡಿದ್ರು ಕೂಡ ಹೇಗೆ ಒಂದು ಕ್ರಿಯೇಟಿವ್ ಎಲಿಮೆಂಟ್ನ ಆ್ಯಡ್ ಮಾಡ್ಕೊಳ್ತೀವಿ ಆ್ಯಂಡ್ ಕೆಲಸ ಕೂಡ ಬೇಗ ಮುಗಿಯುತ್ತೆ, ಅಡ್ವಾನ್ಸ್ ಪ್ಲಾನಿಂಗ್ ಟೈಮ್ ಎಲ್ಲ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಹೇಗನ್ಸುತ್ತೆ, ನಿಮಗೆ ಅಡ್ವಾನ್ಸ್ ಪ್ಲಾನಿಂಗು ತುಂಬ ಇಷ್ಟ ಆಗುತ್ತಾ ಅಥವಾ ಆ ಕ್ಷಣದಲ್ಲಿ ಏನೋ ಒಂದು ಮಾಡೋಣ ಅಂತ ಅನ್ಸುತ್ತಾ? ಟ್ರಿಪ್ಪಿಗೆ ತಿಂಗಳು ಮುಂಚೆ ಪ್ಲಾನಿಂಗು, ಟಿಕೆಟು, ಹೋಟೆಲ್ಸು ಇವೆಲ್ಲ ತಲೆನೋವು ಬೇಡಪ್ಪ ನಮಗೆ, ಎಲ್ಲ ಏನೋ ನೋಡೋಣ, ಯೋಚನೆ ಮಾಡೋಣ, ಮುಂದೆ ಏನೋ ಆಗುತ್ತೆ ಅಂತ ಯೋಚನೆ ಮಾಡ್ತೀರಾ? ಈ ಲಾಸ್ಟ್ ಮಿನಿಟ್ ಪ್ಲಾನರ್ಸ್ ಹೇಗಿರ್ತಾರೆ ಗೊತ್ತಾ? ಟಿಕೆಟ್ ಇದೆಯಾ, ಹೋಟೆಲ್ ಇದೆಯಾ, ಐರನ್ ಆಗಿದೆಯಾ, ಏನು ಆಗದೇ ಇದ್ರೂ ಪರವಾಗಿಲ್ಲ, ಹೊರಡೋಣ ನರೀರಿ. ಕೆಲವರಿಗೆ ಲಾಸ್ಟ್ ಮಿನಿಟ್ ಪ್ಲಾನಿಂಗಲ್ಲೇ ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ. ಇವಾಗ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಕಲ್ಲೇಶ್ವರ್ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ ಲಾಸ್ಟ್ ಮಿನಿಟ್ ಪ್ಲಾನಿಂಗನ್ನೇ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಒಂದು ಟ್ರಿಪ್ ಹೋಗಬೇಕು ಅಂತಂದರೆ ನವಂಬರು ಡಿಸೆಂಬರಲ್ಲಿ ಹೋಗೋ ಟ್ರಿಪ್ಪಿಗೆ 6-7 ತಿಂಗಳು ಮುಂಚೆಯಿಂದ ಎಲ್ಲ ಪ್ಲಾನ್ ಮಾಡ್ತಾರ್ರಿ ಜನ. ಸೊ ಈ ರೀತಿ ನಿಮಗೆ ಒಂದು ವಾರ ಮುಂಚೆ ಡ್ರೆಸ್ ರೆಡಿ ಇದೆಯಾ, ಫಂಕ್ಷನಿಗೆ ಯಾರ್ಯಾರನ್ನ ಕರಿಬೇಕು, ಎಷ್ಟೊಂದು ಒಂದು ಮದುವೆನೇ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ, ಮದುವೆ ಮಾಡಬೇಕು ಅಂತಂದರೆ ಎಷ್ಟು ಮುಂಚೆ ತಯಾರಿ ಮಾಡ್ಕೊಳ್ತೇವಲ್ವಾ? ಸೊ ಅದೇ ರೀತಿ ನೀವು ಅಡ್ವಾನ್ಸ್ ಪ್ಲಾನಿಂಗಾ ಅಥವಾ ಲೇಟ್ ಪ್ಲಾನಿಂಗಾ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ಸಮಯ ಆಗ್ತಾ ಇದೆ 7:24. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಚಾರ, ನೀವು ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ತೀರಾ ಅಥವಾ ಲೇಟ್ ಆಗಿ ಲಾಸ್ಟ್ ಮಿನಿಟ್ ಪ್ಲಾನರ ಅಂತ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಡ್ವಾನ್ಸ್ ಪ್ಲಾನಿಂಗ್ ಮಾಡುವಾಗ ಸ್ಪಷ್ಟ ಉದ್ದೇಶ ಮತ್ತು ತಂತ್ರವಿಲ್ಲದೆ ಕೇವಲ ಕಾರ್ಯವಿಧಾನಗಳ ಮೇಲೆ ಗಮನ ಹರಿಸೋದು, ಬಹಳ ದೂರದ ಭವಿಷ್ಯದ ಪ್ರತಿಯೊಂದು ವಿವರವನ್ನು ಈಗಲೇ ನಿರ್ಧರಿಸೋ ಪ್ರಯತ್ನಿಸೋದು, ಪರಿಸ್ಥಿತಿಗಳು ಬದಲಾದಾಗ ಯೋಜನೆಯನ್ನು ಪರಿಷ್ಕರಿಸದೆ ಹಳೆಯ ಯೋಜನೆಯನ್ನೇ ಅಂಟಿಕೊಂಡಿರೋದು, ಯೋಜನೆ ಮಾಡಿದ ನಂತರ ಅದನ್ನು ಕಾರ್ಯರೂಪಕ್ಕೆ ತರದೇ ಇರೋದು, ಈ ಪ್ರಮುಖ ತಪ್ಪುಗಳು ತಪ್ಪಿಸುವುದರಿಂದ ಹೆಚ್ಚು ಪರಿಣಾಮಕಾರಿ ಯೋಜನೆಯನ್ನು ರೂಪಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನನಗೆ ಗಡಿಬಿಡಿಯಲ್ಲಿ ಏನು ಮಾಡಲು ಹೋಗಲ್ಲ, ಮೊದಲೇ ಎಲ್ಲ ತಯಾರು ಮಾಡಿಕೊಂಡು ಹೋಗುವುದೇ ನನ್ನ ಸ್ವಭಾವ. ಮೊದಲೇ ತಯಾರು ಆಗಿ ಹೋದಾಗ ತಪ್ಪಾಗೋದು ಕಡಿಮೆ, ಗಡಿಬಿಡಿಯಲ್ಲಿ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಮೇಡಮ್ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಸಾಕಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸಿದಿರಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ಪ್ರೀತಿಗೆ. ಹಾಗೆ ಮಾತಾಡ್ತಾ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ, ಸಮಯ ಆಗೆ ಹೋಗ್ತಾ ಇದೆ. 7:25. ಇನ್ನು 2 ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ ಬ್ಯಾಕ್ ಟು ಬ್ಯಾಕ್. ಅದಾದ ಮೇಲೆ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. 7:35 ಕನ್ನಡದಲ್ಲಿ ವಾರ್ತಾ ಸಂಚಿಕೆ ನಿಮ್ಮ ಮುಂದೆ ಮೂಡಿ ಬರುತ್ತೆ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾರೆ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾನು ಮತ್ತೆ ನಿಮಗೆ ಭೇಟಿಯಾಗ್ತೀನಿ ಇವತ್ತಿನ ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗಬೇಡಿ, FM ರೈನ್ಬೋನ ಕೇಳ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮ ನಿಮಗಾಗಿ ಪ್ರಸಾರ ಆಗುತ್ತೆ. ಒಲವಿನ ಆಲಾಪ ಕಾರ್ಯಕ್ರಮ ಕೂಡ ಪ್ರಸಾರ ಆಗುತ್ತೆ 7:45. ಅದಾದ ಮೇಲೆ ವಾರ್ತೆಗಳು, ವಾರ್ತೆಯ ನಂತರ ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಇಪಿಎಫ್ಒ ಕಡ್ಡಾಯ ವೇತನ ಮಿತಿ 25,000 ರೂಪಾಯಿಗೆ ಏರಿಕೆ, ಕೇಂದ್ರ ಸಂಪುಟ ಅನುಮೋದನೆ. ಹಿರಿಯ ನಟ ಅನಂತನಾಗ್ ಅವರಿಗೆ 2024 ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 3 ಲಕ್ಷ ರೂಪಾಯಿವರೆಗಿನ ಸಣ್ಣ ಮೌಲ್ಯದ ರಫ್ತಿಗೆ ಕೇಂದ್ರ ಸರ್ಕಾರದಿಂದ ಆರ್ಸಿಎಂಸಿ ಪ್ರಮಾಣಪತ್ರದಿಂದ ವಿನಾಯಿತಿ. ಸ್ವಚ್ಛತಾ ಹಿ ಸೇವಾ 2026

0: 2004 ರಿಂದ 2014 ರವರೆಗಿನ ದಶಕದ ಅವಧಿಯಲ್ಲಿ ಇಪಿಎಫ್ಒ ವೇತನ ಮಿತಿಯಲ್ಲಿ ಯಾವುದೇ ಬದಲಾವಣೆಗಳು ಆಗಿರಲಿಲ್ಲ. ತದನಂತರ ಸೆಪ್ಟೆಂಬರ್ 14 ರ ನಂತರ ಇದನ್ನು 15,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿತ್ತು ಎಂದು ಸ್ಮರಿಸಿದರು. ಕಳೆದ ಕೆಲವು ವರ್ಷಗಳಲ್ಲಿ ದೇಶದಲ್ಲಿ ಆಗಿರುವ ವೇತನ ಏರಿಕೆ, ಹೆಚ್ಚಿನ ಆದಾಯ, ಉದ್ಯೋಗ ವಲಯ ವಿಸ್ತರಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಈ ವೇತನ ಮಿತಿಯನ್ನು 25,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದರು. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅಪಾರ ಕೊಡುಗೆ ಹಾಗೂ ಹಲವು ದಶಕಗಳ ಚಲನಚಿತ್ರ ಪಯಣವನ್ನು ಗೌರವಿಸಿ ಹಿರಿಯ ನಟ ಅನಂತನಾಗ್ ಅವರಿಗೆ 2024 ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಇಂದು ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು, ಈ ತಿಂಗಳ 22ರಂದು ಗುಜರಾತ್ನ ಕೇವಡಿಯಾದಲ್ಲಿ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅನಂತನಾಗ್ ಅವರ ಸಹಜ ಅಭಿನಯ, ಅಪರೂಪದ ವೈವಿಧ್ಯತೆ ಮತ್ತು ಕೌಶಲ್ಯವು ದಶಕಗಳಿಂದ ಭಾರತೀಯ ಚಿತ್ರರಂಗದ ಮೇಲೆ ಅಳಿಸಲಾಗದ ಛಾಪನ್ನು ಮೂಡಿಸಿದೆ ಎಂದು ಪ್ರಧಾನಿ ಸಾಮಾಜಿಕ ಜಾಲತಾಣದಲ್ಲಿ ಶ್ಲಾಘಿಸಿದ್ದಾರೆ. ಅವರು ತಮ್ಮ ಪಾತ್ರಗಳಲ್ಲಿ ಅಪರೂಪದ ಆಳ ಹಾಗೂ ನೈಜತೆಯನ್ನು ತರುತ್ತಿದ್ದು, ಈ ಗೌರವವು ಒಬ್ಬ ಮಹಾನ್ ಕಲಾವಿದನಿಗೆ ಸಲ್ಲಬೇಕಾದ ಅರ್ಹ ಗೌರವವಾಗಿದೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ನೂತನ ಹಾಗೂ ಸಣ್ಣ ರಫ್ತುದಾರರಿಗೆ ಅನುಕೂಲ ಮಾಡಿಕೊಡಲು 3 ಲಕ್ಷ ರೂಪಾಯಿವರೆಗಿನ ರಫ್ತು ಸರಕು ರವಾನೆಗೆ ನೋಂದಣಿ ಮತ್ತು ಸದಸ್ಯತ್ವ ಪ್ರಮಾಣಪತ್ರ ಹೊಂದುವ ಕಡ್ಡಾಯ ನಿಯಮದಿಂದ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ಅಂಚೆ, ಕೊರಿಯರ್ ಹಾಗೂ ಇ ಕಾಮರ್ಸ್ ಮೂಲಕ ನಡೆಯುವ ಸಣ್ಣ ಪ್ರಮಾಣದ ರಫ್ತು ಮೇಲಿನ ನಿಯಮಾವಳಿಗಳ ಹೊರೆಯನ್ನು ತಗ್ಗಿಸುವುದು ಈ ಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವಿನಾಯಿತಿಯು ಎಂಎಸ್ಎಂಇ ಕುಶಲಕರ್ಮಿಗಳು ಹಾಗೂ ಹೊಸ ರಫ್ತುದಾರರು ಅಂತಾರಾಷ್ಟೀಯ ಮಾರುಕಟ್ಟೆಯನ್ನು ಸುಲಭವಾಗಿ ತಲುಪಲು ನೆರವಾಗಲಿದೆ. ರಫ್ತು ಮೌಲ್ಯವು 3 ಲಕ್ಷ ರೂಪಾಯಿ ಮೀರಿದರೆ ಸಂಬಂಧಪಟ್ಟ ರಫ್ತು ಪ್ರೋತ್ಸಾಹಕ ಮಂಡಳಿಗಳ ಸದಸ್ಯತ್ವ ಪಡೆದು ಸರ್ಕಾರಿ ಸೌಲಭ್ಯಗಳನ್ನು ಮುಂದುವರಿಸಬಹುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ವಸತಿ ಮತ್ತು ನಗರ ವ್ಯವಹಾರಗಳ ರಾಜ್ಯ ಸಚಿವ ತೋಕಾನ್ ಸಾಹು ಜಂಟಿಯಾಗಿ ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಇಂದು ಚಾಲನೆ ನೀಡಿದರು. ಈ ಬಾರಿಯ ಅಭಿಯಾನ ಸ್ವಚ್ಛತೆಯಲ್ಲಿ ಸಹಭಾಗಿತ್ವ, ಸ್ವಚ್ಛ ಭಾರತ ವಿಕಸಿತ ಭಾರತ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಇಂದು ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ಸಾರ್ವಜನಿಕ ಸ್ಥಳಗಳ ಹಾಗೂ ಸ್ವಚ್ಛತಾ ಗುರಿ ಘಟಕಗಳ ಪರಿವರ್ತನೆ, ಸ್ವಚ್ಛ ಪಾಠಶಾಲೆ, ಯುವಕರ ಭಾಗವಹಿಸುವಿಕೆ, ಸಫಾಯಿ ಕರ್ಮಚಾರಿಗಳ ಸುರಕ್ಷತೆ ಹಾಗೂ ಸನ್ಮಾನ ಶಿಬಿರ, ಸ್ವಚ್ಛತೆಯಲ್ಲಿ ಜನರ ಭಾಗವಹಿಸುವಿಕೆ ಮತ್ತು ಸ್ವಚ್ಛತೆಯಿಂದ ಸಮೃದ್ಧಿ ಎಂಬ 5 ಸ್ತಂಭಗಳನ್ನು ಈ ಅಭಿಯಾನ ಒಳಗೊಂಡಿದೆ ಎಂದರು. ವಿಶ್ವ ಪ್ರವಾಸೋದ್ಯಮ ದಿನದಂದು ಪ್ರವಾಸಿ ತಾಣಗಳು, ಅಧಿಕ ಜನಸಂದಣಿ ಇರುವ ಪ್ರದೇಶಗಳು ಹಾಗೂ ಪ್ರವಾಸಿ ಸೈಕಲ್ ಕಡಲ ತೀರಗಳ ಸ್ವಚ್ಛತೆಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕಲ್ಲಿದ್ದಲು ಸಚಿವಾಲಯವು 16ನೇ ಹಂತದ ವಾಣಿಜ್ಯ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆಗೆ ನಾಳೆ ಹೊಸ ದೆಹಲಿಯಲ್ಲಿ ಚಾಲನೆ ನೀಡಲಿದೆ. ಈ ಹಂತದಲ್ಲಿ ಸಂಪೂರ್ಣವಾಗಿ ಹಾಗೂ ಭಾಗಶಃ ಶೋಧಿಸಲಾದ ಹೊಸ ಕಲ್ಲಿದ್ದಲು ಬ್ಲಾಕ್ಗಳನ್ನು ಹರಾಜಿಗೆ ನೀಡಲಾಗುವುದು. ಈ ಪ್ರಕ್ರಿಯೆಯು ಯಾವುದೇ ಅಂತಿಮ ಬಳಕೆ ನಿರ್ಬಂಧಗಳು ಇಲ್ಲದೆ ಅತ್ಯಂತ ಸರಳ ನಿಯಮಗಳ ಅಡಿಯಲ್ಲಿ ಮುಂದುವರಿಯಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಅಡಿ ಸ್ವಯಂಚಾಲಿತ ಮಾರ್ಗದ ಮೂಲಕ 100%ರಷ್ಟು ವಿದೇಶಿ ನೇರ ಹೂಡಿಕೆಗೆ ಅವಕಾಶ ನೀಡಲಾಗಿದೆ. ಹೊಸ ಹಾಗೂ ಸಣ್ಣ ಹರಾಜುದಾರರು ಸುಲಭವಾಗಿ ಪ್ರವೇಶಿಸಲು ಮತ್ತು ಸ್ಥಾಪಿತ ಗಣಿಗಾರಿಕೆ ಸಂಸ್ಥೆಗಳು ಸ್ಪರ್ಧಿಸಲು ಅನುಕೂಲವಾಗುವಂತೆ ಈ ನಿಬಂಧನೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಗಡಿಯಾಚುಗಿನ ಶಸ್ತ್ರಾಸ್ತ್ರ, ಸ್ಫೋಟಕಗಳು ಹಾಗೂ ಮಾದಕ ದ್ರವ್ಯಗಳ ಅಕ್ರಮ ಸಾಗಣೆ ಮತ್ತು ಯುವಕರನ್ನು ಉಗ್ರವಾದಕ್ಕೆ ಪ್ರಚೋದಿಸುತ್ತಿದ್ದ ಶಹಜಾದ್ ಭಟ್ಟಿ ನೆಟ್ವರ್ಕ್ SBNಅನ್ನು ಕೇಂದ್ರ ಸರ್ಕಾರವು ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ UAPA ಅಡಿಯಲ್ಲಿ ಭಯೋತ್ಪಾದಕ ಸಂಸ್ಥೆ ಎಂದು ಅಧಿಕಾರ

0: ಸಂಯುಕ್ತವಾಗಿ ಘೋಷಿಸಿದೆ. ಈ ಕುರಿತು ಕೇಂದ್ರ ಗೃಹ ಸಚಿವಾಲಯ ಗೆಜೆಟ್ ಅಧಿಸೂಚನೆ ಹೊರಡಿಸಿದೆ. ಸೌದಿ ಅರೇಬಿಯಾದ ಪವಿತ್ರ ಮೆಕ್ಕಾ ನಗರದ ಸಮೀಪ ನಡೆದ ಡ್ರೋನ್ ದಾಳಿಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಸೌದಿ ಅರೇಬಿಯಾದ ಸಾರ್ವಭೌಮ ಭೂಪ್ರದೇಶದ ಮೇಲಿನ ದಾಳಿಗಳನ್ನು ಹಾಗೂ ನಾಗರಿಕರ ಜೀವ ಮತ್ತು ಸಾರ್ವಜನಿಕ ಮೂಲಸೌಕರ್ಯಗಳಿಗೆ ಧಕ್ಕೆ ತರುವಂತಹ ಕೃತ್ಯಗಳನ್ನು ಭಾರತ ಖಂಡಿಸುತ್ತದೆ ಎಂದು ಪುನರುಚ್ಚರಿಸಿದ್ದಾರೆ. ಇಸ್ರೇಲಿ ದಾಳಿಯಿಂದ ಹಾನಿಗೊಳಗಾಗಿದ್ದ ಗಾಜಾ ನಗರದ 7 ಅಂತಸ್ತಿನ ವಸತಿ ಕಟ್ಟಡವೊಂದು ಇಂದು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಪರಿಣಾಮ ಕನಿಷ್ಠ 20 ಪ್ಯಾಲೆಸ್ತೀನಿಯನ್ನರು ಮೃತಪಟ್ಟು 14 ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಮೃತರ ಪೈಕಿ 5 ಮಂದಿ ಮಕ್ಕಳು ಇದ್ದಾರೆ ಎಂದು ಗಾಜಾ ನಾಗರಿಕ ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕುಸಿದ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರು ಸಿಲುಕಿರುವ ಸಾಧ್ಯತೆ ಇದ್ದು ರಕ್ಷಣಾ ಸಿಬ್ಬಂದಿ ತೆರವು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಐತಿಹಾಸಿಕ ಎಂದು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಬಣ್ಣಿಸಿದ್ದಾರೆ. ಇದು ಭಾರತದ 140 ಕೋಟಿ ಗ್ರಾಹಕರ ಬೃಹತ್ ಮಾರುಕಟ್ಟೆಗೆ ಪ್ರವೇಶ ಕಲ್ಪಿಸುವ ಮೂಲಕ ದೇಶದ ಉದ್ಯೋಗ ಹಾಗೂ ಆದಾಯವನ್ನು ಹೆಚ್ಚಿಸಲಿದೆ ಎಂದಿದ್ದಾರೆ. ಈ ಒಪ್ಪಂದ ಜಾರಿಗೆ ಸಂಬಂಧಿಸಿದ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು 93-29 ಮತಗಳ ಬೆಂಬಲದೊಂದಿಗೆ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನವದೆಹಲಿಯ ಯಶೋಭೂಮಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ ಜಾಗತಿಕ ಅರೆವಾಹಕ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸಹಕಾರ ಉತ್ತೇಜನ, ನಾವೀನ್ಯತೆಗೆ ಚಾಲನೆ, ಉತ್ಪಾದನಾ ಸಾಮರ್ಥ್ಯ ಬಲಪಡಿಸುವುದು, ಹೂಡಿಕೆ ಆಕರ್ಷಣೆ ಹಾಗೂ ಭವಿಷ್ಯಕ್ಕೆ ಸಜ್ಜಾದ ಪ್ರತಿಭೆಗಳನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಲಿದೆ. ಅಂತಾರಾಷ್ಟೀಯ ಜಲ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆಯ ಹಡಗಿಗೆ ಪಾಕಿಸ್ತಾನದ ನೌಕಾಪಡೆಯ ಘಟಕವೊಂದು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಇರುವ ಪಾಕಿಸ್ತಾನ ಹೈಕಮಿಷನ್ ಪ್ರಭಾರಿ ಅವರಿಗೆ ಕೇಂದ್ರ ವಿದೇಶಾಂಗ ಸಚಿವಾಲಯ ಇಂದು ಸಮನ್ಸ್ ನೀಡಿದ್ದು, ಪಾಕ್ ನೌಕಾಪಡೆಯ ಈ ಸ್ವೀಕಾರಾರ್ಹವಲ್ಲದ ನಡವಳಿಕೆಯ ವಿರುದ್ದ ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದೆ. ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಇರುವ ರಾಷ್ಟೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ 2013 ಭೀಕರ ಜೀರಂ ಕಣಿವೆ ಮಾವೋವಾದಿ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ 10 ಜನ ಅಪರಾಧಿಗಳಿಗೆ ಇಂದು ಮರಣದಂಡನೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಈ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಅಪರಾಧಿಗಳಿಗೆ 30 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿವಿಧ ಸಂದರ್ಭಗಳಲ್ಲಿ ಬಂದಿರುವ ನೆನಪಿನ ಕಾಣಿಕೆಗಳು ಹಾಗೂ ಉಡುಗೊರೆಗಳ ಇ ಹರಾಜು ಪ್ರಕ್ರಿಯೆಯು ನಾಳೆಯಿಂದ ಪ್ರಾರಂಭವಾಗಲಿದೆ. ಈ ಕುರಿತು ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಈ ವರ್ಷದ ಹರಾಜಿನಲ್ಲಿ ಸುಮಾರು 1,500 ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಪಿಎಫ್ಒ ಕಡ್ಡಾಯ ವೇತನ ಮಿತಿ 25,000 ರೂಪಾಯಿಗೆ ಏರಿಕೆ, ಕೇಂದ್ರ ಸಂಪುಟ ಅನುಮೋದನೆ. ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 3 ಲಕ್ಷ ರೂಪಾಯಿವರೆಗಿನ ಸಣ್ಣ ಮೌಲ್ಯದ ರಫ್ತಿಗೆ ಕೇಂದ್ರ ಸರ್ಕಾರದಿಂದ ಆರ್ಸಿಎಂಸಿ ಪ್ರಮಾಣಪತ್ರದಿಂದ ವಿನಾಯಿತಿ. ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಚಾಲನೆ. ಮತ್ತು ನವದೆಹಲಿಯಲ್ಲಿ ನಾಳೆ 16ನೇ ಹಂತದ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ಪಿ ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ.
4: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
5: ನಿಮ್ಮ
4: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಅಮೃತ ಧಾರೆ ಕೋಟಿ ಜನುಮ ಜಾತಿ.
7: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಹಾಡದಿದ್ದರೆ ನನ್ನ ಹಾಡು ಕೇಳು.
8: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
7: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
9: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
10: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಒಲವಿನ ಆಲಾಪ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಂದು ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಗೆಳತಿ ಶ್ರಾವ್ಯ ಹರುಮನೆ. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಚಂದನವನದ ಪ್ರೀತಿಯ ಪ್ರೇಮ ಕಥೆಗಳನ್ನ ಕೇಳ್ತಾ ಸಾಗೋಣ. ಎಷ್ಟೇ ಸಮಯ ಕಳೆದ್ರು, ತಲೆಮಾರುಗಳು ಬದಲಾದರೂ ನಮಗೆ ಸದಾ ನೆನಪಿನಲ್ಲಿ ಉಳಿಯೋ ಕೆಲವು ಅದ್ಭುತ ಕನ್ನಡ ಪ್ರೇಮ ಚಿತ್ರಗಳ ಕುರಿತಾಗಿ ಸಣ್ಣ ಪಯಣ ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ತ್ಯಾಗ, ಮೌನ, ಪ್ರೀತಿಯ ಕಥೆ ಎಂದರೆ ಮೊದಲು ನೆನಪಾಗೋದೇ ಬಂಧನ. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರ ಅಭಿನಯದ ಈ ಚಿತ್ರದಲ್ಲಿನ ಪ್ರೀತಿ ಪ್ರತಿಯೊಬ್ಬರ ಹೃದಯ ಮಿಡಿಯುವಂತೆ ಮಾಡುತ್ತೆ.

0: ಸೈತಾನ ನುಗಿಯದಿರಲಿ.
1: ಒಬ್ಬರನ್ನೊಬ್ಬರು ನೋಡದೆ ಕೇವಲ ಪತ್ರಗಳ ಮೂಲಕ ಪ್ರೀತಿಸೋ ಅಪರೂಪದ ಪ್ರೇಮ ಕಥೆ ರವಿಚಂದ್ರನ್ ಮತ್ತು ಸಂಗೀತ ಅವರ ನಟನೆಯ ಈ ಸಿನಿಮಾದಲ್ಲಿ ನಾಯಕ ನಾಯಕಿ ಪರಸ್ಪರ ಭೇಟಿಯಾಗದೆ ಪ್ರೀತಿಸೋದು ಪ್ರೇಕ್ಷಕರನ್ನ ಕೊನೆವರೆಗೂ ಹಿಡಿದಿಡುತ್ತೆ ಅಲ್ವಾ?

ರಿಹಾನ್ ಮತ್ತು ರಮ್ಯಾ ಅವರ ಅಭಿನಯದ ಇಬ್ಬರು ಪ್ರೇಮಿಗಳ ಮಧುರ ದಾಂಪತ್ಯ ಜೀವನದ ಕತೆ. ಪತಿಯ ಕನಸಿನ ಮನೆ ಪೂರ್ಣಗೊಳ್ಳುವಷ್ಟರಲ್ಲಿ ಹೆಂಡತಿಗೆ ಕ್ಯಾನ್ಸರ್ ಇರೋದು ತಿಳಿಯುತ್ತೆ. ಆಗ ಆಕೆಯ ಕೊನೆಯ ದಿನಗಳಲ್ಲಿ ಆಕೆಯ ಎಲ್ಲ ಆಸೆಗಳನ್ನ ಈಡೇರಿಸಲು ಪತಿ ಪಡುವ ಶ್ರಮ ನಮ್ಮೆಲ್ಲರ ಮುಂದಿಟ್ಟ ಚಿತ್ರ ಅಮೃತಧಾರೆ.

ಜಾನಪದ ಹಿನ್ನೆಲೆಯಲ್ಲಿ ಮೂಡಿಬಂದ ಒಂದು ಮುದ್ದಾದ ಪ್ರೇಮಕತೆ. ಜಾನಪದ ಗಾಯಕನ ಪಾತ್ರದಲ್ಲಿ ವಿಜಯ ರಾಘವೇಂದ್ರ ಅವರು ಹಾಗೂ ಗ್ರಾಮದ ಗೌಡರ ಮಗಳ ಪಾತ್ರದಲ್ಲಿ ರಮ್ಯಾ ಅವರು. ಇವರ ನಡುವೆ ಚಿಗುರಿದ ಪ್ರೀತಿ, ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ಅನಿವಾರ್ಯ ಸಂದರ್ಭಗಳಿಂದಾಗಿ ಪ್ರೀತಿ ಹೇಗೆ ಗೆಲ್ಲುತ್ತೆ ಎಂಬುದೇ ಸೇವಂತಿ ಸೇವಂತಿ.

ರಕ್ಷಿತ್ ಶೆಟ್ಟಿ ಮತ್ತು ರುಕ್ಮಿಣಿ ವಸಂತ್ ಅವರ ಅಭಿನಯದ ಈ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಬಂದ ಅತ್ಯಂತ ಆಳವಾದ ಪ್ರೇಮಕತೆ. ಮನು ಮತ್ತು ಪ್ರಿಯಾ ಅವರ ಕವಿತೆಯಂತಹ ಭಾವನಾತ್ಮಕ ಬಂಧ, ಪ್ರೀತಿಯಲ್ಲಿನ ನೋವು ಮತ್ತು ಆಳ, ನಂತರದ ವಿರಹ ವೇದನೆ, ಅದೇ ಸಪ್ತ ಸಾಗರದಾಚೆ ಎಲ್ಲೋ.

ಇದಾಗಿತ್ತು ಸದಾ ನೆನಪಿನಲ್ಲಿ ಉಳಿಯೋ ಕೆಲವು ಅದ್ಭುತ ಕನ್ನಡ ಪ್ರೇಮ ಕಥೆಗಳ ಆಲಾಪ, ಒಲವಿನ ಆಲಾಪ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ, ಪ್ರತಿ ಶಾಲೆಯು ಮಾದರಿ ಶಾಲೆ, ಭವಿಷ್ಯಕ್ಕೆ ಸಜ್ಜಾಗುತ್ತಿರುವ ಶಾಲೆಗಳತ್ತ ಭಾರತದ ನಡೆ. ಭಾರತವು ತನ್ನ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಪರಿವರ್ತನೆಗೆ ಸಾಕ್ಷಿಯಾಗುತ್ತಿದೆ. ಗುಣಮಟ್ಟ, ಸಮಾನತೆ, ಸಾರ್ವತ್ರಿಕ ಸೇರ್ಪಡೆ ಮತ್ತು ಭವಿಷ್ಯ ಸಜ್ಜಿತ ಕಲಿಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ದೇಶದ 14.71 ಲಕ್ಷ ಶಾಲೆಗಳಲ್ಲಿ 24.69 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಶೈಕ್ಷಣಿಕ ಫಲಿತಾಂಶಗಳನ್ನು ಉತ್ತಮಪಡಿಸುವ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಮಗ್ರ ವಿಕಾಸಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವತ್ತ ಶಿಕ್ಷಣ ವ್ಯವಸ್ಥೆಯು ಗಮನಹರಿಸುತ್ತಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ಬದಲಾವಣೆಗೆ ಸಮಗ್ರ ಚೌಕಟ್ಟನ್ನು ಒದಗಿಸಿದರೆ, ಪಿಎಂ ಶ್ರೀ ಉಪಕ್ರಮವು ಈ ದೃಷ್ಟಿಕೋನವನ್ನು ಶಾಲಾ ಮಟ್ಟದಲ್ಲಿ ಕಾರ್ಯಗತಗೊಳಿಸಿ ನೀತಿಯ ಉದ್ದೇಶಗಳನ್ನು ಸಾಂಸ್ಥಿಕ ಅಭ್ಯಾಸಗಳನ್ನಾಗಿ ಪರಿವರ್ತಿಸುತ್ತಿದೆ. ಸೆಪ್ಟೆಂಬರ್ 7, 2022 ಚಾಲನೆ ನೀಡಲಾದ ಪ್ರಧಾನಮಂತ್ರಿ ಉದಯೋನ್ಮುಖ ಭಾರತಕ್ಕಾಗಿ ಶಾಲೆಗಳು ಯೋಜನೆಯು ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವಂತಹ ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ. ಈ ಯೋಜನೆಯು ಚಾಲ್ತಿಯಲ್ಲಿರುವಂತಹ ಶಾಲೆಗಳನ್ನು ಗುಣಾತ್ಮಕವಾಗಿ ಬಲಪಡಿಸಿ ರಾಷ್ಟೀಯ ಶಿಕ್ಷಣ ನೀತಿ 2020 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಮಾದರಿ ಸಂಸ್ಥೆಗಳಾಗಿ ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಒಟ್ಟು 27,360 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ 14,500ಕ್ಕೂ ಹೆಚ್ಚು ಶಾಲೆಗಳನ್ನು ಬಲಪಡಿಸಲು ಆದ್ಯತೆ ನೀಡಲಾಗಿದೆ. ಈ ಶಾಲೆಗಳು ಗುಣಮಟ್ಟದ ಮೂಲಸೌಕರ್ಯ, ಸೂಕ್ತ ಕಲಿಕಾ ಸಂಪನ್ಮೂಲಗಳು ಮತ್ತು ವಿವಿಧ ಕಲಿಕಾ ಅನುಭವಗಳ ಜೊತೆಗೆ ಸುರಕ್ಷಿತ, ಪ್ರೇರಣಾದಾಯಕ ಮತ್ತು ಸೌಹಾರ್ದಯುತ ಕಲಿಕಾ ವಾತಾವರಣವನ್ನು ಒದಗಿಸಲು ವಿನ್ಯಾಸಗೊಳಿಸಲ್ಪಟ್ಟಿವೆ. ಜುಲೈ 2026 ವೇಳೆಗೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ, ನವೋದಯ ವಿದ್ಯಾಲಯ ಸಮಿತಿ ಮತ್ತು ಎನ್ಸಿಇಆರ್ಟಿ ಅಡಿಯಲ್ಲಿರುವಂತಹ ಶಾಲೆಗಳು ಸೇರಿದಂತೆ

ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ 13,092 ಶಾಲೆಗಳನ್ನು ಪಿಎಂಶ್ರೀ ಶಾಲೆಗಳಾಗಿ ಆಯ್ಕೆ ಮಾಡಲಾಗಿದೆ. ಇದು ನಿಗದಿತ ಗುರಿಯ ಸುಮಾರು 90%ರಷ್ಟನ್ನು ತಲುಪಿದೆ. ಈ ಯೋಜನೆಯಿಂದ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೇರ ಸೌಲಭ್ಯ ಸಿಗುವ ನಿರೀಕ್ಷೆ ಇದೆ. ಪಿಎಂಶ್ರೀ ಯೋಜನೆಯು ಕೇವಲ ಶಾಲೆಗಳನ್ನು ಬಲಪಡಿಸುವುದಕ್ಕೆ ಮಾತ್ರ ಸೀಮಿತವಾಗಿ ಇರದೆ ಅದನ್ನು ಮೀರಿದ ವ್ಯಾಪಕ ಬೆಂಬಲವನ್ನು ನೀಡುತ್ತದೆ. ಪಿಎಂಶ್ರೀ ಶಾಲೆಗಳನ್ನು ತಮ್ಮ ಪ್ರಾದೇಶಿಕ ಮಟ್ಟದ ಮಾದರಿ ಸಂಸ್ಥೆಗಳನ್ನಾಗಿ ರೂಪಿಸಲು ವಿನ್ಯಾಸಗೊಳಿಸಲಾಗಿದೆ. ಇವು ಮಾರ್ಗದರ್ಶನ, ನಿರಂತರ ಬೆಂಬಲ, ಸಹಯೋಗ ಮತ್ತು ಕ್ಲಸ್ಟರ್ ಆಧಾರಿತ ವ್ಯವಸ್ಥೆಯ ಮೂಲಕ ತಮ್ಮ ಅತ್ಯುತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುತ್ತಾ ನೆರೆಹೊರೆಯ ಶಾಲೆಗಳಿಗೆ ಬೆಂಬಲ ನೀಡುತ್ತವೆ. ಕಾಲಕ್ರಮೇಣ ಹೆಚ್ಚಿನ ಶಾಲೆಗಳು ಮಾದರಿ ಮಾನದಂಡಗಳಿಗೆ ಅನುಗುಣವಾಗಿ ಬೆಳೆಯಲು ಸರಣಿ ಪ್ರಭಾವ ವಾತಾವರಣವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿದೆ. ಈ ಯೋಜನೆಯ ಮೂಲ ಆಶಯವು ನಿರಂತರ ಕಲಿಕೆಯನ್ನು ಉತ್ತೇಜಿಸುವ ಶಿಕ್ಷಣ ದೃಷ್ಟಿಕೋನವನ್ನು ಹೊಂದಿದೆ. ಇದು ವಿದ್ಯಾರ್ಥಿಗಳಿಗೆ ಪರಿಸ್ಥಿತಿಗೆ ತಕ್ಕಂತೆ ಕಲಿಯುವ, ಕಲಿತದ್ದನ್ನು ಬಿಟ್ಟು ಹೊಸದನ್ನು ಅಳವಡಿಸಿಕೊಳ್ಳುವ ಮತ್ತು ಪುನಃ ಕಲಿಯುವ ಸಾಮರ್ಥ್ಯ ಹಾಗೂ ಮನೋಭಾವವನ್ನು ಒದಗಿಸುತ್ತದೆ. ಇದರ ವ್ಯಾಪಕ ಉದ್ದೇಶವು ಸಮಾನ, ಸಮಗ್ರ ಮತ್ತು ಬಹುವಚನೀಯ ಸಮಾಜದ ನಿರ್ಮಾಣಕ್ಕೆ ಕೊಡುಗೆ ನೀಡಬಲ್ಲ ಸಕ್ರಿಯ, ಉತ್ಪಾದಕ ಮತ್ತು ಜವಾಬ್ದಾರಿಯುತ ನಾಗರಿಕರನ್ನು ರೂಪಿಸುವುದಾಗಿದೆ. ಪಿಎಂಶ್ರೀ ಯೋಜನೆಯು 2022-23 2026-27 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳ್ಳುತ್ತಿದೆ. ಈ ಯೋಜನೆಯ ಒಟ್ಟು ಯೋಜನಾ ವೆಚ್ಚ 27,360 ಕೋಟಿ ರೂಪಾಯಿಗಳು ಆಗಿದ್ದು, ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 18,128 ಕೋಟಿ ರೂಪಾಯಿ ಸೇರಿದೆ. ಯೋಜನಾ ಅನುಮೋದನಾ ಮಂಡಳಿಯು ಅನುಮೋದಿಸಿದ ಕೇಂದ್ರ ಸರ್ಕಾರದ ಪಾಲಿನ ಅನುದಾನವು 2023-24 5,520 ಕೋಟಿ ರೂಪಾಯಿಯಿಂದ 2026-27 ವೇಳೆಗೆ 5,224 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸುಮಾರು 107%ರಷ್ಟು ಗಮನಾರ್ಹ ಹೆಚ್ಚಳವನ್ನು ಸೂಚಿಸುತ್ತದೆ. ಇದು ಪಿಎಂಶ್ರೀ ಶಾಲೆಗಳನ್ನು ಬಲಪಡಿಸುವಲ್ಲಿ ಹೂಡಿಕೆಯ ಪ್ರಮಾಣ ಮತ್ತು ಸರ್ಕಾರದ ಆದ್ಯತೆ ಹೆಚ್ಚುತ್ತಿರುವುದನ್ನು ಪ್ರತಿಬಿಂಬಿಸುತ್ತದೆ. ಪಿಎಂಶ್ರೀ ಯೋಜನೆಯು ರಾಷ್ಟೀಯ ಶಿಕ್ಷಣ ನೀತಿ 2020 ಎಲ್ಲಾ ಪ್ರಮುಖ ಅಂಶಗಳನ್ನು ಮಾದರಿಯಾಗಿ ಪ್ರದರ್ಶಿಸುವಂತಹ ಗುರಿಯನ್ನು ಹೊಂದಿದೆ. ಇದು ಕೇವಲ ಬೌದ್ಧಿಕ ವಿಕಾಸಕ್ಕೆ ಸೀಮಿತವಾಗದೆ 21ನೇ ಶತಮಾನದ ಪ್ರಮುಖ ಕೌಶಲ್ಯಗಳನ್ನು ಹೊಂದಿರುವಂತಹ ಸಮಗ್ರ ಹಾಗೂ ಪರಿಪೂರ್ಣ ನಾಗರಿಕರನ್ನು ರೂಪಿಸುವುದರ ಮೇಲೆ ಗಮನಹರಿಸುತ್ತದೆ. ಈ ಯೋಜನೆಯು ವಿವಿಧ ಸಾಮಾಜಿಕ ಹಿನ್ನೆಲೆ ಮತ್ತು ವಿಭಿನ್ನ ಕಲಿಕಾ ಸಾಮರ್ಥ್ಯಗಳನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಸಮಾನ, ಸಮಗ್ರ ಮತ್ತು ಆನಂದದಾಯಕ ಕಲಿಕಾ ವಾತಾವರಣವನ್ನು ನಿರ್ಮಿಸಲು ಒತ್ತು ನೀಡುತ್ತದೆ. ಪ್ರತಿಯೊಂದು ಮಗುವು ತಾನು ಸುರಕ್ಷಿತ, ಕಾಳಜಿಪೂರ್ವಕ ಮತ್ತು ಪ್ರೇರಣಾದಾಯಕ ವಾತಾವರಣದಲ್ಲಿ ಇದ್ದೇನೆ ಎಂದು ಭಾವಿಸುವಂತೆ ಮಾಡುವಲ್ಲಿ ಮತ್ತು ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವಲ್ಲಿ ಈ ಶಾಲೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಪಿಎಂಶ್ರೀ ಶಾಲೆಗಳನ್ನು ಗುಣಮಟ್ಟದ ಶಿಕ್ಷಣ, ಆಧುನಿಕ ಮೂಲಸೌಕರ್ಯ, ಸಮಗ್ರ ಅಭ್ಯಾಸ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮೂಲಕ ಎನ್ಇಪಿ 2020 ಮೂಲ ತತ್ವಗಳನ್ನು ಪ್ರದರ್ಶಿಸುವ ಮಾದರಿ ಶಾಲೆಗಳಾಗಿ ವಿನ್ಯಾಸಗೊಳಿಸಲಾಗಿದೆ. ವಿವಿಧ ಸಾಮಾಜಿಕ ಹಿನ್ನೆಲೆ, ಬಹುಭಾಷಾ ಅಗತ್ಯಗಳು ಮತ್ತು ಭಿನ್ನ ಶೈಕ್ಷಣಿಕ ಸಾಮರ್ಥ್ಯಗಳನ್ನು ಗೌರವಿಸುತ್ತಾ ಉತ್ತಮ ಮಟ್ಟದ ಸಮಾನ ಹಾಗೂ ಆನಂದದಾಯಕ ಶಿಕ್ಷಣವನ್ನು ಒದಗಿಸುವುದು ಇದರ ಉದ್ದೇಶ. ಈ ಶಾಲೆಗಳು ತಮ್ಮ ಪ್ರಾಂತ್ಯದ ಇತರ ಸಾಮಾನ್ಯ ಶಾಲೆಗಳಿಗೆ ಶೈಕ್ಷಣಿಕ ನಾಯಕತ್ವ ಮತ್ತು ಮಾರ್ಗದರ್ಶನ ನೀಡುವ ಮಾದರಿ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಪಿಎಂಶ್ರೀ ಶಾಲೆಗಳು ಶಾಲಾ ಗುಣಮಟ್ಟದ ಮಾನದಂಡವಾಗಿ ಹಸಿರು ಶಾಲೆಗಳು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸುವುದು, ಆರಂಭಿಕ ವರ್ಷಗಳಲ್ಲಿ ಆಟ ಮತ್ತು ಆಟಿಕೆ ಆಧಾರಿತ ಕಲಿಕೆ ಸೇರಿದಂತೆ ಅನುಭವ ಜನ್ಯ, ಸಮಗ್ರ, ಸುಸಂಘಟಿತ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನಗಳಿಗೆ ಒತ್ತು ನೀಡುವುದು, ಕೇವಲ ಸೈದ್ಧಾಂತಿಕ ಜ್ಞಾನಕ್ಕೆ ಸೀಮಿತವಾಗಿ ಇರದೆ ಜ್ಞಾನದ ಪ್ರಾಯೋಗಿಕ ಅನ್ವಯ ಮತ್ತು ಕಲಿಕಾ ಫಲಿತಾಂಶಗಳನ್ನು ಬಲಪಡಿಸಲು ಪಠ್ಯಕ್ರಮ, ಬೋಧನೆ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಉತ್ತಮಪಡಿಸುವುದು, ಶಾಲೆಯ ಮೂಲಸೌಕರ್ಯವನ್ನು ಲಭ್ಯತೆ, ಕಾರ್ಯಕ್ಷಮತೆ, ಸೌಂದರ್ಯ ಮತ್ತು ಸುರಕ್ಷತೆಯ ಮಾನದಂಡಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡುವುದು, 21ನೇ ಶತಮಾನದ ಕೌಶಲ್ಯಗಳನ್ನು ಪರಿಚಯಿಸುವುದು ಮತ್ತು ಶಾಲೆಗಳನ್ನು ಸ್ಥಳೀಯ ಉದ್ಯಮಶೀಲತಾ ಪರಿಸರ ವ್ಯವಸ್ಥೆಯೊಂದಿಗೆ ಜೋಡಿಸುವುದು, ಶಾಲಾ ಗುಣಮಟ್ಟ ಮೌಲ್ಯಮಾಪನ ಚೌಕಟ್ಟು, ಪಿಎಂಶ್ರೀ ಶಾಲೆಗಳ ಗುಣಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ರಚನಾತ್ಮಕ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಪಿಎಂಶ್ರೀ ಶಾಲೆಗಳು ತಮ್ಮ ಸಂಯೋಜನೆಗೆ ಅನುಗುಣವಾಗಿ ಸಿಬಿಎಸ್ಇ ಅಥವಾ ಸಂಬಂಧಿತ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಪಠ್ಯಕ್ರಮವನ್ನು ಅನುಸರಿಸುತ್ತವೆ. ಇವುಗಳ ಪಠ್ಯಕ್ರಮವು
ಎನ್ಇಪಿ 2020 ಪಠ್ಯಕ್ರಮ ಮತ್ತು ಬೋಧನಾ ರಚನೆಗೆ ಅನುಗುಣವಾಗಿ ಅಭಿವೃದ್ಧಿಪಡಿಸಲಾದ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಥವಾ ರಾಜ್ಯ ಪಠ್ಯಕ್ರಮ ಚೌಕಟ್ಟನ್ನು ಅನುಸರಿಸುತ್ತದೆ. ಮೂಲ ತತ್ವಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳಿಗೆ ಬದ್ಧವಾಗಿರುವಾಗಲೇ ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಪಠ್ಯಕ್ರಮವನ್ನು ಸಂದರ್ಭೋಚಿತಗೊಳಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ

ಶಾಲೆಗಳಿಗೆ ನಮ್ಯತೆ ನೀಡಲಾಗಿದೆ. ಪಿಎಂಸಿ ಶಾಲೆಗಳು ಸ್ಥಳೀಯ ಕುಶಲ ಕರ್ಮಿಗಳೊಂದಿಗೆ ಇಂಟರ್ನ್ಶಿಪ್ಗಳು, ಸ್ಥಳೀಯ ಕಲೆ, ಕರಕುಶಲತೆ ಮತ್ತು ಸಂಪ್ರದಾಯಗಳ ಅಧ್ಯಯನ, ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಚರಣೆ ಮತ್ತು ದೇಶೀಯ ಜ್ಞಾನ ಮತ್ತು ಅಭ್ಯಾಸಗಳ ಸಂರಕ್ಷಣೆಯ ಮೂಲಕ ಅನುಭವ ಆಧಾರಿತ ಕಲಿಕೆಯನ್ನು ಉತ್ತೇಜಿಸುತ್ತವೆ. ಗ್ರಾಮೀಣ ಮತ್ತು ವಂಚಿತ ಸಮುದಾಯಗಳು ಸೇರಿದಂತೆ ವಿವಿಧ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ನೋಡಿಕೊಳ್ಳುವಲ್ಲಿ, ಸಮಗ್ರ ಮತ್ತು ಸಮಾನ ಶಿಕ್ಷಣವನ್ನು ಒದಗಿಸುವಲ್ಲಿ ಪಿಎಂಸಿ ಶಾಲೆಗಳು ಪ್ರಮುಖ ಪಾತ್ರ ವಹಿಸಿವೆ. ಶೈಕ್ಷಣಿಕ ಅಸಮಾನತೆಗಳನ್ನು ನಿವಾರಿಸುವುದರ ಮೇಲೆ ಗಮನ ಹರಿಸುವ ಮೂಲಕ ಈ ಶಾಲೆಗಳು ಭಾರತದಾದ್ಯಂತ ಹೆಚ್ಚು ಸಮಾನ ಕಲಿಕಾ ವಾತಾವರಣವನ್ನು ನಿರ್ಮಿಸಲು ನೆರವಾಗಿವೆ. ಈ ಯೋಜನೆಯು ಮುಖ್ಯವಾಗಿ ಆರಂಭಿಕ ತರಗತಿಗಳಲ್ಲಿ ಬೋಧನೆ ಮತ್ತು ಕಲಿಕೆಯ ಮಾಧ್ಯಮವಾಗಿ ಮಾತೃಭಾಷೆ, ಸ್ಥಳೀಯ ಅಥವಾ ಪ್ರಾದೇಶಿಕ ಭಾಷೆಯ ಬಳಕೆಯನ್ನು ಉತ್ತೇಜಿಸುತ್ತದೆ. ಇತ್ತೀಚಿನ UDISE ಪ್ಲಸ್ 2025-26 ದತ್ತಾಂಶವು ಪಿಎಂಸಿ ಶಾಲೆಗಳಲ್ಲಿ 6,102 ಸಂಸ್ಕೃತ ಶಿಕ್ಷಕರು, 1,994 ಉರ್ದು ಶಿಕ್ಷಕರು ಮತ್ತು 900 ಪ್ರಾದೇಶಿಕ ಭಾಷಾ ಶಿಕ್ಷಕರನ್ನು ದಾಖಲಿಸಿದೆ. ಇದು ಸ್ಥಳೀಯ ಭಾಷೆಗಳ ಮೂಲಕ ಕಲಿಕೆಯನ್ನು ಬೆಂಬಲಿಸುವಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಪ್ರತಿಯೊಂದು ಮಗುವು ಬಲವಾದ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರೀಯ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಈ ವಿಧಾನವು ಅತ್ಯಂತ ನಿರ್ಣಾಯಕವಾಗಿದೆ. ಬೋಧನೆ ಮತ್ತು ಕಲಿಕೆಯ ವಾತಾವರಣದಲ್ಲಿ ತಂತ್ರಜ್ಞಾನವನ್ನು ವ್ಯವಸ್ಥಿತವಾಗಿ ಸಂಯೋಜಿಸುವುದರಲ್ಲಿ ಪಿಎಂಸಿ ಶಾಲೆಗಳ ಗಮನಾರ್ಹ ಸಾಧನೆ ಅಡಗಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸೌಲಭ್ಯಗಳು, ಸ್ಮಾರ್ಟ್ ತರಗತಿಗಳು, ಇಂಟರ್ನೆಟ್ ಸಂಪರ್ಕ, ಡಿಜಿಟಲ್ ಕಲಿಕಾ ವೇದಿಕೆಗಳು ಮತ್ತು ಸ್ಟೆಮ್ ಆಧಾರಿತ ಕಾರ್ಯಕ್ರಮಗಳ ಪೂರೈಕೆಯು ಹೆಚ್ಚು ಸಂವಾದಾತ್ಮಕ, ಅನುಭವ ಜನ್ಯ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಶೈಕ್ಷಣಿಕ ವಾತಾವರಣದ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿದೆ. ಈ ಮಧ್ಯಸ್ಥಿಕೆಗಳು ವಿವಿಧ ಕಲಿಕಾ ಸಂಪನ್ಮೂಲಗಳ ಲಭ್ಯತೆಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಡಿಜಿಟಲ್ ಸಾಕ್ಷರತೆ, ತಾಂತ್ರಿಕ ಸಾಮರ್ಥ್ಯ, ವಿಮರ್ಶಾತ್ಮಕ ಆಲೋಚನೆ ಮತ್ತು ಸಮಸ್ಯೆ ಬಗೆಹರಿಸುವ ಕೌಶಲ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುತ್ತವೆ. ದೀಕ್ಷಾದಂತಹ ವೇದಿಕೆಗಳು ಉತ್ತಮ ಗುಣಮಟ್ಟದ ಡಿಜಿಟಲ್ ಶೈಕ್ಷಣಿಕ ಸಂಪನ್ಮೂಲಗಳ ಭಂಡಾರವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ಕಲಿಕಾ ಸಾಮಗ್ರಿಗಳ ಹಂಚಿಕೆಯನ್ನು ಸುಗಮಗೊಳಿಸುತ್ತವೆ. ಆ ಮೂಲಕ ತಂತ್ರಜ್ಞಾನ ಆಧಾರಿತ ಬೋಧನಾ ಪದ್ಧತಿಯನ್ನು ಬಲಪಡಿಸುತ್ತವೆ. ಪಿಎಂಸಿ ಶಾಲೆಗಳು ಶೈಕ್ಷಣಿಕ ಕಲಿಕೆಯನ್ನು ಪಠ್ಯೇತರ ಚಟುವಟಿಕೆ, ಕ್ರೀಡೆ, ಕಲೆ ಮತ್ತು ಜೀವನ ಕೌಶಲ್ಯ ಶಿಕ್ಷಣದೊಂದಿಗೆ ಸಂಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುತ್ತವೆ. ಈ ಬಹುಪರಿಮಾಣದ ವಿಧಾನವು ಸಾಂಪ್ರದಾಯಿಕ ಶೈಕ್ಷಣಿಕ ಸಾಧನೆಯನ್ನು ಮೀರಿ ನಾಯಕತ್ವದ ಸಾಮರ್ಥ್ಯ, ಸೃಜನಶೀಲತೆ, ಸಾಮಾಜಿಕ ಭಾವನಾತ್ಮಕ ಸಾಮರ್ಥ್ಯ ಮತ್ತು ಪರಿಸರ ಸಂಬಂಧಗಳ ಕೌಶಲ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ವಿವಿಧ ರೀತಿಯ ಕಲಿಕೆ ಮತ್ತು ಭಾಗವಹಿಸುವಿಕೆಗೆ ಅವಕಾಶಗಳನ್ನು ಒದಗಿಸುವ ಮೂಲಕ ಈ ಶಾಲೆಗಳು ಭವಿಷ್ಯದ ಶೈಕ್ಷಣಿಕ, ವೃತ್ತಿಪರ ಮತ್ತು ಸಾಮಾಜಿಕ ಸವಾಲುಗಳನ್ನು ಎದುರಿಸಲು ಅಗತ್ಯವಿರುವ ಸಾಮರ್ಥ್ಯ, ಸ್ಥಿತಿಸ್ಥಾಪಕತ್ವ ಮತ್ತು ಹೊಂದಾಣಿಕೆಯ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಸಜ್ಜುಗೊಳಿಸಲು ಶ್ರಮಿಸುತ್ತದೆ. ಪಿಎಂಸಿ ಶಾಲೆಗಳು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳ ಬೆಂಬಲದ ಜೊತೆಗೆ ರಚನಾತ್ಮಕ ವೃತ್ತಿಪರ ಅಭಿವೃದ್ಧಿ ಉಪಕ್ರಮಗಳ ಮೂಲಕ ಶಿಕ್ಷಕರ ಸಾಮರ್ಥ್ಯ ಮತ್ತು ಸಾಂಸ್ಥಿಕ ನಾಯಕತ್ವವನ್ನು ಬಲಪಡಿಸಲು ಶ್ರಮಿಸುತ್ತವೆ. ಈ ಉಪಕ್ರಮದ ಅಡಿಯಲ್ಲಿ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮಗಳಿಗಾಗಿ ಪ್ರತಿ ಡಯಟ್ಗೆ 300,000 ಆರ್ಥಿಕ ನೆರವು ನೀಡಲಾಗುತ್ತದೆ. ಹಾಗೆಯೇ ವಿಷಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ವಿಶೇಷ ಶಿಕ್ಷಕರು, ICT ಶಿಕ್ಷಕರು ಮತ್ತು ಮಾಸ್ಟರ್ ಟ್ರೈನರ್ಗಳ ತರಬೇತಿಗಾಗಿ ಪ್ರತಿ ಶಿಕ್ಷಕರಿಗೆ 2,500 ಬೆಂಬಲವನ್ನು ವಿಸ್ತರಣೆ ಮಾಡಲಾಗಿದೆ. ಮುಖ್ಯೋಪಾಧ್ಯಾಯರಿಗೆ ಶೈಕ್ಷಣಿಕ ನಾಯಕತ್ವ, ಶಾಲಾ ನಿರ್ವಹಣೆ ಮತ್ತು ಸಾಮರ್ಥ್ಯ ಆಧಾರಿತ ಬೋಧನಾ ಯೋಜನೆಯಲ್ಲಿ ತರಬೇತಿ ನೀಡಲಾಗುತ್ತದೆ. ಇದರಿಂದ ಅವರು ಸಾಂಸ್ಥಿಕ ಯೋಜನೆ ಮತ್ತು ಶೈಕ್ಷಣಿಕ ಆಡಳಿತವನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ. ಶಿಕ್ಷಕರು ಸಮಗ್ರ ಪ್ರಗತಿ ಕಾರ್ಡ್, ಶಾಲಾ ಭದ್ರತೆ, ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ, ಪ್ರಾಥಮಿಕ ಹಂತದ ಆಪ್ತ ಸಲಹೆ ಮತ್ತು ICT ಸಂಯೋಜನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ವೃತ್ತಿಪರ ತರಬೇತಿಯನ್ನು ಪಡೆಯುತ್ತಾರೆ. ಈ ಮಧ್ಯಸ್ಥಿಕೆಗಳು ಬೋಧನಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು, ಶಾಲಾ ನಾಯಕತ್ವವನ್ನು ದೃಢಗೊಳಿಸಲು ಮತ್ತು ಶೈಕ್ಷಣಿಕ ಸಿಬ್ಬಂದಿಯಲ್ಲಿ ನಿರಂತರ ವೃತ್ತಿಪರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಶ್ರಮಿಸುತ್ತವೆ. ಪಿಎಂಸಿ ಉಪಕ್ರಮವು ಕೇಂದ್ರೀಯ ವಿದ್ಯಾಲಯ ಸಂಘಟನೆ, ನವೋದಯ ವಿದ್ಯಾಲಯ ಸಮಿತಿ ಮತ್ತು NCERT ಅಡಿಯಲ್ಲಿರುವಂತಹ ಸಂಸ್ಥೆಗಳು ಸೇರಿದಂತೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ 13,092 ಆಯ್ಕೆಯಾದ ಶಾಲೆಗಳನ್ನು ಒಳಗೊಂಡ ಬೃಹತ್ ರಾಷ್ಟೀಯ ಜಾಲವನ್ನು ಸ್ಥಾಪಿಸಿವೆ. ಈ ಯೋಜನೆಯು 725 ಜಿಲ್ಲೆ ಮತ್ತು 8,340 ಬ್ಲಾಕ್ಗಳು, ನಗರ ಸ್ಥಳೀಯ ಸಂಸ್ಥೆಗಳನ್ನು ತಲುಪುವ ಮೂಲಕ ವ್ಯಾಪಕವಾದ ಭೌಗೋಳಿಕ ವ್ಯಾಪ್ತಿಯನ್ನು ಸಾಧಿಸಿವೆ. ಆ ಮೂಲಕ ದೇಶಾದ್ಯಂತ ಅತ್ಯಂತ ವಿಸ್ತಾರವಾದ ಸಾಂಸ್ಥಿಕ
ಮತ್ತು ಪ್ರಾದೇಶಿಕ ಛಾಪನ್ನು ಮೂಡಿಸಿದೆ. ಆಯ್ಕೆಯಾದ 13,092 ಶಾಲೆಗಳ ಪೈಕಿ 1,305 ಪ್ರಾಥಮಿಕ ಶಾಲೆಗಳು, 3,102 ಹಿರಿಯ ಪ್ರಾಥಮಿಕ ಶಾಲೆ, 3,141 ಪ್ರೌಢಶಾಲೆಗಳು ಮತ್ತು 5,544 ಉನ್ನತ ಪ್ರೌಢಶಾಲೆಗಳು ಸೇರಿವೆ. ಈ ಜಾಲವು 80 ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯಗಳು, 913 ಕೆವಿಎಸ್ ಶಾಲೆಗಳು, 620 ಎನ್ವಿಎಸ್ ಶಾಲೆಗಳು ಮತ್ತು 4 ಎನ್ಸಿಇಆರ್ಟಿ ಶಾಲೆಗಳನ್ನು ಸಹ ಒಳಗೊಂಡಿದೆ. ಈ ಜಾಲದ ಪ್ರಮಾಣ ಮತ್ತು ವೈವಿಧ್ಯತೆಯು ಪಿಎಂಸಿ ಶಾಲೆಗಳ ವಿಸ್ತರಿಸುತ್ತಿರುವ ತಲುಪುವಿಕೆಯನ್ನು ಪ್ರದರ್ಶಿಸುತ್ತದೆ. ಪಿಎಂಸಿ ಶಾಲೆಗಳ ಆಯ್ಕೆಯನ್ನು ಸ್ಪರ್ಧಾತ್ಮಕ ಮಾದರಿ ಮೂಲಕ ಮಾಡಲಾಗುತ್ತದೆ. ಇದರಲ್ಲಿ ಶಾಲೆಗಳು ಮಾದರಿ ಶಾಲೆಗಳಾಗಿ ಬೆಳೆಯಲು, ಬೆಂಬಲ ಪಡೆಯಲು ಪರಸ್ಪರ ಸ್ಪರ್ಧಿಸುತ್ತವೆ. ನಿರ್ದಿಷ್ಟ ಕಾಲಮಿತಿಯೊಂದಿಗೆ 3 ಹಂತಗಳ ಪ್ರಕ್ರಿಯೆಯ ಮೂಲಕ ಈ ಆಯ್ಕೆಯನ್ನು ಮಾಡಲಾಗುತ್ತದೆ. ಶಾಲೆಗಳ ಅಂತಿಮ ಆಯ್ಕೆಗಾಗಿ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿಯನ್ನು ರಚಿಸಲಾಗಿದೆ. ಶಾಲೆಗಳು ಪಕ್ಕಾ ಕಟ್ಟಡ, ತಡೆರಹಿತ ಪ್ರವೇಶ, ಸುರಕ್ಷತಾ ಕ್ರಮ, ಪ್ರತ್ಯೇಕ ಶೌಚಾಲಯ, ಕುಡಿಯುವ ನೀರು, ಕೈ ತೊಳೆಯುವ ಸೌಲಭ್ಯ, ವಿದ್ಯುತ್, ಶಿಕ್ಷಕರಿಗೆ ಗುರುತಿನ ಚೀಟಿ, ಪ್ರಾಥಮಿಕ ಮತ್ತು ಉನ್ನತ ಪ್ರೌಢ ಹಂತಗಳಲ್ಲಿ ರಾಜ್ಯದ ಸರಾಸರಿ ದಾಖಲಾತಿಗಿಂತ ಹೆಚ್ಚಿನ ದಾಖಲಾತಿ ಮತ್ತು ಗ್ರಂಥಾಲಯ ಅಥವಾ ಕ್ರೀಡಾ ಸೌಲಭ್ಯಗಳಂತಹ ಕನಿಷ್ಠ ಮಾನದಂಡಗಳನ್ನು ಕಡ್ಡಾಯವಾಗಿ ಪೂರೈಸಬೇಕು. ಸ್ಪರ್ಧಾತ್ಮಕ ಮಾದರಿಯಲ್ಲಿ ನಗರ ಪ್ರದೇಶದ ಶಾಲೆಗಳು ಶೇಕಡ 70% ಅಂಕಗಳನ್ನು ಮತ್ತು ಗ್ರಾಮೀಣ ಪ್ರದೇಶದ ಶಾಲೆಗಳು ಕನಿಷ್ಠ ಶೇಕಡ 60% ಅಂಕಗಳನ್ನು ಪಡೆಯುವುದು ಅಗತ್ಯವಾಗಿದೆ. ಈ ಮೌಲ್ಯಮಾಪನವು ಮೂಲಸೌಕರ್ಯ, ಕಲಿಕಾ ಫಲಿತಾಂಶಗಳು, ಬೋಧನಾ ಪದ್ಧತಿ, ಪಿಎಂ ಪೋಷಣ, ವೃತ್ತಿಪರ ಶಿಕ್ಷಣ, ಹಸಿರು ಉಪಕ್ರಮ ಮತ್ತು ಪಾಲುದಾರರ ಬದ್ಧತೆಯನ್ನು ಒಳಗೊಂಡಿರುತ್ತದೆ. ಪಿಎಂಶ್ರೀ ಯೋಜನೆಯು ಶಾಲಾ ಅಭಿವೃದ್ಧಿಯ ಕೇವಲ ಮೂಲಸೌಕರ್ಯ ಕೇಂದ್ರಿತ ವಿಧಾನದಿಂದ ಸಮಗ್ರ, ಸಾರ್ವತ್ರಿಕ, ಸಮಾನ ಮತ್ತು ಭವಿಷ್ಯ ಸಜ್ಜಿತ ಕಲಿಕಾ ಸಂಸ್ಥೆಗಳ ಸ್ಥಾಪನೆಯತ್ತ ಗಮನಾರ್ಹ ಪರಿವರ್ತನೆಯನ್ನು ಪ್ರತಿನಿಧಿಸುತ್ತದೆ. ಗುಣಮಟ್ಟದ ಮತ್ತು ಸಾಮರ್ಥ್ಯ ಆಧಾರಿತ ಕಲಿಕೆ, ಶಿಕ್ಷಕರ ನಿರಂತರ ವೃತ್ತಿಪರ ಅಭಿವೃದ್ಧಿ, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಸುರಕ್ಷಿತ, ಸಾರ್ವತ್ರಿಕ ಮತ್ತು ಸಾಮರ್ಥ್ಯವರ್ಧಕ ಶಾಲಾ ವಾತಾವರಣವನ್ನು ನಿರ್ಮಿಸುವುದಕ್ಕೆ ಒತ್ತು ನೀಡುವ ಮೂಲಕ ಈ ಉಪಕ್ರಮವು ರಾಷ್ಟೀಯ ಶಿಕ್ಷಣ ನೀತಿ 2020 ದೃಷ್ಟಿಕೋನ ಮತ್ತು ಆದ್ಯತೆಗಳನ್ನು ಶಾಲಾ ಮಟ್ಟದಲ್ಲಿ ಅನುಷ್ಠಾನಗೊಳಿಸುತ್ತದೆ. ಮಾದರಿ ಸಂಸ್ಥೆಗಳಾಗಿ ಪಿಎಂಸಿ ಶಾಲೆಗಳು ನೆರೆಹೊರೆಯ ಶಾಲೆಗಳು ಅಳವಡಿಸಿಕೊಳ್ಳಬಹುದಾದಂತಹ ಮತ್ತು ಅನುಕರಿಸಬಹುದಾದಂತಹ ಹೊಸ ಶೈಕ್ಷಣಿಕ ಅಭ್ಯಾಸಗಳನ್ನು ಪ್ರದರ್ಶಿಸಲು ಮತ್ತು ಪ್ರಸಾರ ಮಾಡಲು ವಿನ್ಯಾಸಗೊಳಿಸಲ್ಪಟ್ಟಿವೆ. ಈ ಮೂಲಕ ಶಾಲಾ ಶಿಕ್ಷಣದಲ್ಲಿ ವ್ಯಾಪಕ ವ್ಯವಸ್ಥಿತ ಸುಧಾರಣೆಗಳಿಗೆ ಕೊಡುಗೆ ನೀಡುತ್ತವೆ. ಹೆಚ್ಚು ಸಮಾನ, ಸಾರ್ವತ್ರಿಕ ಮತ್ತು ಭವಿಷ್ಯ ಸಜ್ಜಿತ ಭಾರತದಲ್ಲಿ ಅರ್ಥಪೂರ್ಣವಾಗಿ ಭಾಗಿಯಾಗಲು ಅಗತ್ಯವಿರುವಂತಹ ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳನ್ನು ಹೊಂದಿರುವ ಸಮರ್ಥ, ಆತ್ಮವಿಶ್ವಾಸದ, ಸೃಜನಶೀಲ ಮತ್ತು ಜವಾಬ್ದಾರಿಯುತ ಕಲಿಯುವವರನ್ನು ರೂಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದ್ದೀರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಸಮಯ ಆಗಿದೆ 9:31. ನೀವೆಲ್ಲರೂ ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಸುಕೂನ್ ಕೇಪಲ್ ಕಾರ್ಯಕ್ರಮ ಸಾಗ್ತಾ ಇದೆ. ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಮೆಲೋಡಿಯಸ್ ಹಿಂದಿ ಗೀತೆಗಳನ್ನು ನಿಮಗಾಗಿ ರೆಡಿ ಮಾಡಿಕೊಂಡು ತಂದಿದ್ದೀನಿ. ಜೊತೆಗೆ ಒಂದು ಸಣ್ಣ ಟಾಪಿಕ್ಕನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಏನು ಗೊತ್ತಾ ಆ ಟಾಪಿಕ್ಕು? ಈಗ ನಿದ್ದೆ ಮಾಡೋದಕ್ಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶುರು ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ, ಇಲ್ಲ ಸಾಕಷ್ಟು ಜನರಿಗೆ ಆಲ್ರೆಡಿ ಟೈಮ್ ಆಗಿರಬಹುದು ಅಂತಲೇ ಅಂದ್ಕೊಳ್ಳೋಣ. ಸೊ ನಿದ್ದೆ ಮಾಡೋದಕ್ಕೆ ನಿಮ್ಮ ಫಾರ್ಮುಲಾ ಏನು? ಕೆಲವರಿಗೆ ಹಾಲು ಕುಡಿದಿದ್ದರೆ ನಿದ್ದೆ ಬರುತ್ತೆ, ಕೆಲವರಿಗೆ ದಿಂಬಿಲ್ಲ ಅಂತಂದರೆ ನಿದ್ದೆನೇ ಬರಲ್ಲ, ಇನ್ನು ಕೆಲವರಿಗೆ ಲೈಟ್ಸ್ ಎಲ್ಲ ಆಫ್ ಆಗಬೇಕು. ನಿದ್ದೆ ಬರೋದಕ್ಕೆ ನಿಮ್ಮ ಫಾರ್ಮುಲಾ ಏನು? ನನಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಈ ಸಂದೇಶವನ್ನು ನನಗೆ ಕಳಿಸ್ಕೊಡಿ. ನೀವು ಯಾವ ಒಂದು ಫಾರ್ಮುಲಾನ ಉಪಯೋಗಿಸ್ತೀರಾ ನಿದ್ದೆ ಮಾಡೋದಕ್ಕೆ ಅಂತ?

ಯಾಕಂದ್ರೆ ನಿಮ್ಮ ಫಾರ್ಮುಲಾ ಇನ್ನೊಬ್ರಿಗೂ ಯೂಸ್ ಆಗ್ಬೋದು ಅಲ್ವಾ. ಬೇಗ ಬೇಗ ಸಂದೇಶಗಳನ್ನು ಕಳಿಸ್ಕೊಡಿ. 9480010013 ಈ ಒಂದು ಸಂಖ್ಯೆಗೆ. ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತದೆ ತೂಜೋ ಮಿಲಾ ಅನ್ನುವಂತಹ ಗೀತೆ, ಕೆ ಅವರ ಧ್ವನಿಯಲ್ಲಿ.

ಸಮಯಾಗಿದೆ 9:42. ನಾನು ಮಲಗುವಾಗ ಬಳಸುವಂತಹ ಫಾರ್ಮುಲಾ ವಾಕ್ ಮಾಡೋದು. ವಾಕ್ ಮಾಡೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ ಹಾಗೂ ನಿದ್ದೆ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷರ ಫ್ರಮ್ ವಿಜಯಪುರ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಒಳ್ಳೆ ಫಾರ್ಮುಲಾ ನಿಮ್ಮದು. ಹಾಗೆ ಶಾಂತಾಚಾರ್ ಬಡಿಗೇರವರು ಸಂದೇಶವನ್ನು ಕಳಿಸಿದ್ದಾರೆ. ನಮಗೆ ನಿದ್ದೆ ಬರಬೇಕು ಅಂತಂದರೆ ಸುತ್ತಮುತ್ತ ನಿಶಬ್ದವಾಗಿರಬೇಕು, ಯಾವುದೇ ಶಬ್ದ ಇರಬಾರ್ದು ಹಾಗೂ ದೀಪ ಆರಿಸಿರಬೇಕು. ಆದರೆ ನಮ್ಮಂಥ ಸಂಗೀತ ಪ್ರಿಯರಿಗೆ ಸುಮಧುರವಾದ ಹಳೆಯ ಹಿಂದಿ ಹಾಡುಗಳೇ ಮನಸ್ಸಿಗೆ ನೆಮ್ಮದಿ ನೀಡುವ ಸಂಗೀತದ ಬೆಳಕಿನಂತಿವೆ. ಎಫ್ ಎಂ ರೇಡಿಯೋದಲ್ಲಿ ಪ್ರಸಾರ ಆಗ್ತಿರುವಂತಹ ಹಾಡುಗಳು, ಒಳ್ಳೆ ಮೆಲೋಡಿ ಹಿಂದಿ ಹಾಡುಗಳು ದಿನದ ಆಯಾಸವನ್ನು ದೂರ ಮಾಡಿ ಮನಸ್ಸಿಗೆ ಮುದವನ್ನು ನೀಡುತ್ತೆ. ಇಂತಹ ಸುಂದರ ಕಾರ್ಯಕ್ರಮಕ್ಕೆ ಪ್ರಸಾರ ಮಾಡ್ತಿರುವುದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸೊ ನಿಶಬ್ದವಾಗಿರಬೇಕು, ಹಾಗೆ ಲೈಟ್ಸ್ ಇರಬಾರ್ದು, ಬಟ್ ಒಳ್ಳೊಳ್ಳೆ

ಒಳ್ಳೊಳ್ಳೆ ಹಾಡುಗಳು ನಮ್ಮ ಎಫ್ ಎಂ ರೇನ್ಬೋ ಕೇಳ್ತಾ ಇದ್ರೆ ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಆಗ್ತಾ ಇರುತ್ತೆ. ಸೊ ನೀವು ಕೂಡ ಸುಖವಾದ ನಿದ್ದೆಗೆ ಜಾರ್ಬೋದು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ ಶಾಂತಾಚಾರ ಅವರೇ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಾವು ಗಾಢವಾದ ನಿದ್ರೆಗೆ ಜಾರಬೇಕಾದ್ರೆ ಇಡೀ ದಿವಸ ಬೆವರು ಸುರಿಸಿ ಕೆಲಸ ಮಾಡಬೇಕು ಮೇಡಮ್. ನಮ್ಮ ಅಂಗಾಂಗಗಳು ಕ್ರಿಯಾಶೀಲವಾಗಿರಬೇಕು, ಆಗ ನಿದ್ರಾದೇವಿ ನಮ್ಮನ್ನು ಆವರಿಸಿ ಸುಖ ನಿದ್ರೆಯನ್ನು ಕೊಡ್ತಾಳೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಿಮ್ಮ ಫಾರ್ಮುಲಾ ಏನು? ನೀವು ನಿದ್ದೆ ಮಾಡಬೇಕು ಅಂತಂದರೆ ನೀವು ಯಾವ ಒಂದು ಫಾರ್ಮುಲಾನ ಬಳಸ್ತೀರಾ? ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ಸಮಯ ಆಗೇ ಹೋಯಿತು. 9:51 ಆಗಿದೆ ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ. ಇವತ್ತು ನಿದ್ರೆಗೆ ನೀವು ಯೂಸ್ ಮಾಡುವಂತಹ ಫಾರ್ಮ್ಯುಲಾ ಏನು ಅಂತ ನಾನು ಕೇಳಿದ್ದೆ. ಫಾರ್ಮ್ಯುಲಾ ಅಂತಂದರೆ ಯಾವ ಒಂದು ವಿಷಯ ನಿಮಗೆ ನಿದ್ದೆ ಬರ್ಸುತ್ತೆ ಅಥವಾ ಯಾವ ಒಂದು ಆ್ಯಕ್ಟ್ ನಿಮಗೆ ನಿದ್ದೆ ಬರ್ಸುತ್ತೆ ಅಂತ. ತಿಳಿ ತಂಗಾಳಿಯಲ್ಲಿ ಮಧುರವಾದ ಹಾಡುಗಳನ್ನು ಕೇಳ್ತಾ ದಿನದ ಎಲ್ಲ ಆಯಾಸವನ್ನು ಮರೆಯುತ್ತಾ 45 ನಿಮಿಷಗಳ ಸ್ಲೀಪ್ ಟೈಮನ್ನು ಹಾಕಿ ಮಲಗಿಕೊಳ್ಳೋದೇ ಒಂದು ಆನಂದ ಮೇಡಮ್. ಧನ್ಯವಾದಗಳು ಕನ್ನಡಕ ಅಮನಬಿಲ್ಲು ಅಂತ ಹೇಳ್ತಿದ್ದಾರೆ. ಬಸವರಾಜ್ ಕೊರಡಕೆರೆ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಕೂನ್ ಕೇಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆ ಜಯಪುಟ್ಟಸ್ವಾಮಿ ಅವರು, ನಮಸ್ತೆ ಮೇಡಮ್, ಸುಕೂನ್ ಕೇಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಾನು ನಿದ್ದೆ ಮಾಡಲು ಒಂದು ಲೋಟ ಹಾಲನ್ನು ಕುಡಿದು ಹಾಡುಗಳನ್ನು ಕೇಳ್ತಾ ನಿದ್ದೆ ಮಾಡುವೆನು, ಅಲ್ಲದೆ ನನಗೆ ಬೆಡ್ ಲೈಟ್ ಕೂಡ ಇರಬೇಕು, ಇಲ್ಲಾಂದರೆ ನನಗೆ ನಿದ್ದೆ ಬರೋದಿಲ್ಲ ಮೇಡಮ್, ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರ ಒಬ್ಬೊಬ್ಬರಿಗೆ ಒಂದೊಂಥರ ಫಾರ್ಮ್ಯುಲಾ ವರ್ಕ್ ಆಗುತ್ತೆ. ಕೆಲವರಿಗೆ ಒಂದು ಲೋಟ ಹಾಲು ಕುಡಿದ್ರೆ ನಿದ್ದೆ ಬರುತ್ತೆ, ಕೆಲವರಿಗೆ ಲೈಟ್ಸ್ ಎಲ್ಲ ಆಫ್ ಆಗಿ ಯಾವ ಸೌಂಡು ಇಲ್ದೇ ಇದ್ದರೆ ನಿದ್ದೆ ಬರುತ್ತೆ, ಕೆಲವರಿಗೆ ಲೈಟ್ ಬೆಡ್ ಲೈಟ್ ಆದರೂ ಆನ್

ಮಾಡಿಕೊಂಡೇ ಇರಬೇಕು. ಕೆಲವರಿಗೆ ವಾಕಿಂಗ್ ಮಾಡಿದ್ರೆ ನಿದ್ದೆ ಬರುತ್ತೆ, ಇನ್ನು ಕೆಲವರಿಗೆ ಹಾಡುಗಳನ್ನು ಕೇಳ್ತಾ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ, ಕೆಲವರಿಗೆ ದಿನವೆಲ್ಲ ಆಯಾಸ ಆಗಬೇಕು, ಕೆಲವರಿಗೆ ದಿನವೆಲ್ಲ ರೆಸ್ಟ್ ಸಿಗಬೇಕು. ಸೊ ಎಷ್ಟು ಥರ ಜನರಿದ್ದೀವಿ, ಎಷ್ಟು ಥರ ವರ್ಕ್ ಆಗುತ್ತೆ ಬೇರೆಯವರಿಗೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಫಾರ್ಮುಲಾ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಿಮ್ಮ ಫಾರ್ಮುಲಾನ ನೀವು ವರ್ಕ್ ಮಾಡ್ಕೊಳ್ಳಿ, ಆರಾಮಾಗಿ ನಿದ್ದೆ ಮಾಡಿ, ನಿದ್ದೆ ಮಾಡ್ತಾ ಮಾಡ್ತಾ ಸುಖವಾದ ನಿದ್ರೆಯನ್ನು ಮಾಡಬೇಕು, ಯಾವುದೇ ಚಿಂತೆ ಇಲ್ಲದೆ ನಿದ್ದೆ ತುಂಬ ಚೆನ್ನಾಗಿ ಮಾಡಬೇಕಂತೆ. ಆವಾಗ ನೀವು ನೆಕ್ಸ್ಟ್ ಡೇ ಎದ್ದಾಗ ನಿಮ್ಮ ಮೈಂಡು ಫುಲ್ಲು ಫ್ರೆಶ್ ಆಗಿರುತ್ತೆ. ಹಾಗಾದರೆ ಇವತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಬರ್ತದೆ, ಚೆನ್ನೈ ಎಕ್ಸ್ಪ್ರೆಸ್ ಸಿನಿಮಾದ ತಿತಿಲಿ ಅನ್ನುವಂತಹ ಗೀತೆ. ಅದಾದ ಮೇಲೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ 10 ಗಂಟೆಯ ನಂತರ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಈ ತಂಪಾದ ಹೊತ್ತಲ್ಲಿ ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗ್ತಾ ಇರೋದು 10:01 ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನ ಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ಒಳ್ಳೆಯ ಗೀತೆಗಳನ್ನು ಕೇಳಬೇಕಲ್ವಾ? ನಾನಂತೂ ಪ್ಲೇಲಿಸ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಹಾಡುಗಳನ್ನು ಕೇಳ್ತಾ ಸುಖವಾದ ನಿದ್ರೆಗೆ ಜಾರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇರೋದು. ಮೊದಲನೇ ಗೀತೆಯೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬೆಂದ ಕಾಳೂರ ಪಕ್ಕ ಅನ್ನುವಂತಹ ಗೀತೆ, ಮತ್ತೊಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದ್ದೇ ಗೀತೆ ಸಯ್ಯಾರ ಹೋಯ್ ಅನ್ನುವಂತಹ ಗೀತೆ. ಈ ಎರಡು ಗೀತೆಗಳು ನಿಮಗಾಗಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಇದು ಕನಸಿನ ಲೋಕ ಕಾರ್ಯಕ್ರಮ.

ಸಮಯ ಆಗಿದೆ 10:13. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಕನಸಿನ ಲೋಕ ಕಾರ್ಯಕ್ರಮ. ನಾನು ನಮ್ಮ ಯಲಹಂಕ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿಸಿದ್ದು ಗೊತ್ತಿದ್ದೇ ನಮ್ಮಮ್ಮ ಗೊತ್ತೇನಮ್ಮನು ಅವರು ಸಂದೇಶವನ್ನು ಕಳಿಸಿದ್ದಾರೆ ನಮಗೆ. ಹಾಗೆ ಮೇಡಮ್ ಅವರಿಗೆ ಶುಭರಾತ್ರಿ. ಸಂತೋಷವನ್ನು ಬೇರೆ ಎಲ್ಲೋ ಹುಡುಕಲು ಬದಲು ನಮ್ಮ ಮನಸ್ಸನ್ನು ಸಂತೋಷವಾಗಿಟ್ಟುಕೊಳ್ಳಲು ನಾವು ಕಲಿಬೇಕು. ಶುಭರಾತ್ರಿ ಎಲ್ರಿಗೂ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ. ರೋಹಿತ್ ಅವರು ದಾಸನ್ಪುರದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಮೇಲರಿಗಾಗಿ ಬರ್ತಾ ಇದೆ ಹೂವೆನ್ನಲೇ ನಾನಿನ್ನ ಅನ್ನುವಂತಹ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಅದಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಗೀತೆ ಬರ್ತಾ ಇರೋದು ಈ ಪ್ರೀತಿಗೆ ಕಣ್ಣು ಇಲ್ಲ ಅನ್ನುವಂತಹ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಸುಮಾ ಶಾಸ್ತ್ರಿ ಅವರು ಹಾಡಿದಂತಹ ಗೀತೆ.

ಸಮಯ ಆಗಿದೆ 10:24. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರು ಹೂ ಎನ್ನಲೆ ನಾನಿನ್ನ ಎಂಬ ಗೀತೆಯನ್ನ ಕೇಳಿ ಕನಸಿನ ಲೋಕದಲ್ಲಿ ತೇಲಾಡದಂತಾಯ್ತು. ಇಂಥ ಚಂದದ ಹಾಡುಗಳು ಕೇಳಲು ಮನಸ್ಸು ತುಂಬಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸ್ತ್ರೀಯನ್ನು ಹೊಗಳಲು ಪದವೇ ಸಿಗಲಿಲ್ಲ, ಸಿಕ್ಕರೆ ನಾನು ನನಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಅನು ಅವರು. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಕನಸಿನ ಲೋಕ ಅಪರೂಪದ ಗೀತೆಗಳು ಸುಮಧುರ ಸುಂದರ ಅಂತ ಹೇಳ್ತಾ ಇದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಮೋಘವಾಗಿದೆ, ಸಿಹಿ ಕನಸು, ಶುಭರಾತ್ರಿ ಅಂತ ಹೇಳ್ತಾರೆ ಅವರು. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಯ ಪುಟ್ಟಸ್ವಾಮಿ ಅವರು, ನಮಸ್ತೆ ಮೇಡಮ್, ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಆ ಹಾಡುಗಳು ಮನಸ್ಸಿಗೆ ಮುದುವನ್ನು ನೀಡ್ತಾ ಇದೆ, ಇಷ್ಟ ಆಗ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕನಸಿನ ಲೋಕದಲ್ಲಿ ಮಧುರವಾದ ಹಾಡುಗಳು ಖುಷಿ ತರ್ತಾ ಇದೆ. ಹಾಗೆ ಚಿದಾನಂದ ಟಿ ವಿ ಸರ್ಕಲ್ ಅವರು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ವೆರಿ ನೈಸ್ ಸಾಂಗ್ಸ್, ವೆರಿ ನೈಸ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ ಅವರು. ಕಬಾಡಿ ವಿನೋದ ರವಿ, ಕಬಾಡಿ ರವಿ, ಕಿಶನ್, ಹರ್ಷ, ಮಾಗಡಿ ರೋಡ್, ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ ನಿಮ್ಮ ಈ ಸಂದೇಶಗಳನ್ನು ಓದ್ತಾ ಇದ್ರೆ, ಹಾಡುಗಳು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಕೇಳಿನೇ ತುಂಬ ಖುಷಿ ಆಗ್ತಾ ಇದೆ. ಈ ಪ್ಲೇಲಿಸ್ಟೇ ಆಗಿರುತ್ತೆ, ಮನಸ್ಸಿಗೆ ಮುದುವನ್ನು ನೀಡೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಎನ್ ಜಿ ಬಸವರಾಜ್, ಅನ್ನಪೂರ್ಣ, ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕನಸಿನ ಲೋಕದ ಮೊದಲ ಎರಡು ಹಾಡುಗಳಾದ ದೇವರ ಮಗನೇ, ಸಯ್ಯಾರೆ ಹೊಯ್ ಸಯ್ಯಾರ್ ಚೆನ್ನಾಗಿದ್ದವು. ಕಾರ್ಯಕ್ರಮದ ಉಳಿದ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಚೆನ್ನಾಗಿ ಖುಷಿ ಕೊಡ್ತಾ ಇದೆ, ಆಯ್ಕೆಗೆ ಹಾಗೂ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಮುಂದೆ ನಿಮ್ಮೆಲ್ಲರಿಗೋಸ್ಕರ ಬರ್ತಿರುವಂತಹ ಗೀತೆ, ಯಾರಿಟ್ಟರಿ ಚುಕ್ಕಿ ಅನ್ನುವಂತಹ ಗೀತೆ, ಪ್ರೀತ್ಸೆ ಸಿನಿಮಾದ ಗೀತೆ ಇದು, ಹರಿಹರನ್ ಹಾಗೆ ಅನುರಾಧ ಪೌಡ್ವಾಲ್ ಅವರು ಹಾಡಿದಂತಹ ಗೀತೆ. ಅದಾದ್ಮೇಲೆ ಮತ್ತೊಂದು ಗೀತೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರೋದು ಶ್ರೀರಸ್ತು ಶುಭಮಸ್ತು ಸಿನಿಮಾದಿಂದ, ಚಿತ್ರ ಅವರ ಧ್ವನಿಯಲ್ಲಿ ಕೇಳ್ತಾ ಇರಿ. ಇದು ಕನಸಿನ ಲೋಕ ಕಾರ್ಯಕ್ರಮ.

0: ಲೇಚಿನ್ನ ಅದ್ಯಾಕೋ ನಾನ್ ಎಲ್ಲೆಲ್ಲ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮ್ಗೆ ಏನಾಗ್ತಿದೆ? ಇಲ್ಲಿ ನನ್ಗೆ ಯಾವ ಹೂವು ಕಾಣ್ತಾ ಇಲ್ಲ, ಯಾಕೋತ್ತಾ? ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ ಒಂದು ಹೂ.

0: ಹೇಳ್ಲೆ, ಬೇಕು ಹೇಳು.
1: ಇವತ್ತು ನೀನು ಹುಟ್ಟಿದ್ದೀನ ಅಲ್ವಾ, ನನ್ನಿಂದ ಏನೇನು ಮೊದಲನೇ ಶುಭಾಶಯ ತಗೋ. ಈ ಪುಟ್ಟ ಕಾಣಿಕೆ ನನ್ನ ಒಳಗಿರೋ ನಿನ್ ಉಸಿರನ್ನ ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳು ಏಳು ಜನ್ಮ.

ಗೀತೆ ಯಾರೇನಿ ಅಭಿಮಾನಿ ಸಿನಿಮಾದಿಂದ ಒಳ್ಳೊಳ್ಳೆ ಗೀತೆಗಳನ್ನ ಕೇಳ್ತಾ ಇರುವಂತಹ ಕಾರ್ಯಕ್ರಮ ಇದು, ಕನಸಿನ ಲೋಕ ಕಾರ್ಯಕ್ರಮ. ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಮುಂದುವರಿಸ್ತಾ ಇದ್ದೀನಿ. ಮುಂದೆ ಕೇಳಿ ಇವಳೆ ಅವಳು.

ಸಮಯ ಆಗ್ತಾ ಇದೆ, 10:49 ಕನಸಿನ ಲೋಕ ಕಾರ್ಯಕ್ರಮ ಸಾಗ್ತಾ ಇದೆ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಎಫ್ ಎಂ ರೇನ್ಬೋದಲ್ಲಿ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಡ್ತಿರುವ ಮೇಡಮ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇಂಪಾದ ಮಧುರವಾದ ಹಾಡುಗಳನ್ನು ಕೇಳ್ತಾ ಮನಸ್ಸು ಒಂದು ಸುಂದರ ಲೋಕಕ್ಕೆ ಹೋದಂತಾಗಿದೆ. ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಶುಭರಾತ್ರಿ ನಿಮಗೂ ಕೂಡ. ಎಕ್ಸಲೆಂಟ್ ಹಾಡುಗಳ ಸುರುಮಳೆ ಅಂತ ಹೇಳ್ತಾ ಇದ್ದಾರೆ ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ. ಪ್ರಭಾಕರಯ್ಯ ಚೈತ್ರನ್ ಮಠದ ಹಂಪನೂರ್ ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಮೇಡಮ್ ಇಂದಿನ ಕನಸಿನ ಲೋಕದ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ನಿಮಗೆ ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಶುಭರಾತ್ರಿ ನಿಮಗೂ ಕೂಡ. ಶುಭರಾತ್ರಿ, ಮನೆ ಕಡೆ ಪಯಣ ಸುಗಮವಾಗಲಿ ಅಂತ ಹೇಳ್ತಾ ಇರೋರು ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಎಷ್ಟು ಕೇರ್ ಅಂಡ್ ಕನ್ಸರ್ನ್ ತೋರಿಸ್ತೀರಾ, ನಿಜವಾಗ್ಲೂ ಖುಷಿಯಾಗುತ್ತೆ. ನಿಮಗೂ ಕೂಡ ಶುಭರಾತ್ರಿ. ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಇದೆ ಮೇಡಮ್, ಬನ್ನಿ ಊಟಕ್ಕೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್. ಶೋಭಾರಾಣಿ ಹನುಮಂತೇಗೌಡ ಹಾಡಲಿ ಮಳವಳ್ಳಿ ತಲುಪಿನ ನಂದು ಊಟ ಆಗಿದೆ. ನೀವು ಆರಾಮಾಗಿ ಊಟ ಮಾಡಿ ಹಾಡುಗಳನ್ನು ಕೇಳಿ ಮಲಗಿ. ಮಧುರವಾದ ಹಾಡುಗಳು, ಧನ್ಯವಾದಗಳು ಅಂತ ಹೇಳ್ತಾ ಇರೋರು ಯಶಸ್ವಿನಿ, ಅನ್ನಪೂರ್ಣ, ಗಿರಿಜಮ್ಮ, ಎಸ್ ಬಡಾವಣೆ, ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರು ಹೆಣ್ಣು ವರ್ಣಿಸಿ ಹಾಡಲಿ, ಹಾಡಿನಲ್ಲಿ ಮೈಸೂರು ಒಬ್ಬಳಿಗೆ ಮಾಹಿತಿ ತೇಲಾಡಿಕೊಂಡೆ. ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕದ ಒಳ್ಳೆ ಹಾಡುಗಳು, ಇಂಪಾದ ಗಾಳಿಯಲ್ಲಿ ಬರುವ ಸಾಹಿತ್ಯ ಚಂದದ ದೋಣಿಯಲ್ಲಿ ಬಂದು ಕಿವಿಗಳು ಕೇಳಿ ಆನಂದಿಸುತ್ತಿದೆ. ವರ್ಣನೆಯ ಮದಕ್ಕೆ ಸಾಕಾಗಲಿಲ್ಲ ಪದಗಳು, ಕ್ಷಮಿಸಿ ತಪ್ಪಾಗಿದ್ರೆ ಅಂತ ಹೇಳ್ತಾ ಇದ್ದಾರೆ ವಿ ಹರಿಹರನ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಪ್ರೇಮಚಂದ್ರಮ್ಮ ಕೈಗೆ ಸಿಗುವುದು ಅನ್ನುವಂಥ ಗೀತೆ. ಯಜಮಾನ ಸಿನಿಮಾದ ಗೀತೆ ಇದು. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ.

ಸಮಯ ಆಗೆ ಹೋಯ್ತು, 10:55 ಆಗೋಯ್ತು. ಮಂಜುರಾಣಿ ಹಾಗೆ ಅಮೃತವರ್ಷಿಣಿ ಅವರು ಮೈಸೂರಿನಿಂದ ಶುಭರಾತ್ರಿ ಮೇಡಮ್ ಕನಸಿನ ಲೋಕದ ಕಾಮನಬಿಲ್ಲಿನಿಂದ ಹೊರಟ ರಂಗುರಂಗಿನ ಗೀತೆಗಳು ಆಲಿಸುವುದೇ ಸೂಪರ್ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ಇಸ್ ಮೂನ್ಲೈಟ್ ಇನ್ ದ ಗ್ಲೂಮಿ ನೈಟ್ ಆಫ್ ದ ಲೈಫ್, ಸೂಪರ್ ಸಾಂಗ್ಸ್, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಮಧುರವಾದ ಸುಮಧುರವಾದ ಗೀತೆಗಳು, ಸೂಪರೋ ಸೂಪರು, ಧನ್ಯವಾದಗಳು ಮೇಡಮ್. ನಿದ್ರೆ ಹಿತವಾಗಿರಲಿ, ಕನಸು ಸೊಗಸಾಗಿರಲಿ, ಶುಭರಾತ್ರಿ. ಸುಧಾ ಬುದಿಹಾಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ನಿಮ್ಮೆಲ್ಲರ ಪ್ರೀತಿಗೆ ಅಂತ ಹೇಳ್ತಾ ಇವತ್ತಿನ ಕನಸಿನ ಲೋಕವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಗೀತೆಗಳು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಇನ್ನು ಮನೆಗೆ ಹೊರಡುವಂತಹ ಸಮಯ ಕೂಡ ಸಮೀಪಿಸ್ತಾ ಇದೆ. ಕಾರ್ಯಕ್ರಮದ ಕೊನೆಯ ಗೀತೆ ನಿಮಗಾಗಿ ಪ್ರಸಾರ ಆಗುತ್ತೆ. ಇಷ್ಟು ಹೊತ್ತು ನಿಮ್ಮ ಜೊತೆ ಇದ್ದಿದ್ದು ನಾನು ನಿಮ್ಮ ರೈನ್ಬೋ ಗೆಳತಿ ಆರ್ ಜೆ ಚೈತ್ರ. ನಾನು ಯಾವಾಗಲೂ ಹೊರಡೋ ಮುಂಚೆ ಹೇಳೋ ಹಾಗೆ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಖುಷಿಯನ್ನು ಹಂಚಿ ಎಲ್ಲರಿಗೂ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ಕನ್ನಡ ಕಾಮನಬಿಲ್ಲು. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಶುಭರಾತ್ರಿ.

ಸ್ನೇಹಿತರೆ, 11:05 ವಾರ್ತಾ ಪ್ರಸಾರ. ವಾರ್ತಾ ಪ್ರಸಾರದ ನಂತರ 11:10 ನಮ್ಮ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಎಫ್ಎಂ ಗೋಲ್ಡ್ ಸಹ ಪ್ರಸಾರದಲ್ಲಿ ನಾಳೆ 5:03 ಮುಂದುವರಿಯಲಿದೆ. ಶುಭರಾತ್ರಿ.